0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಯಾವುದೇ ಕೆಲಸವಾದರೂ ಕಷ್ಟಪಟ್ಟು ಮಾಡಿದರೆ ಆಯಾಸವಾಗುತ್ತದೆ, ಇಷ್ಟಪಟ್ಟು ಮಾಡಿದರೆ ಆನಂದ ಸಿಗುತ್ತದೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಗುರುವಾರ ದಿನಾಂಕ 18 ಜೂನ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ ಪ್ರಸಾರವಾಗುತ್ತದೆ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ. 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ಕ್ಕೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. 9:00 ರಿಂದ 9:30 ಕ್ಕೆ ಅಂತಾರಾಷ್ಟ್ರೀಯ ಯೋಗಾ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ. 9:00 ರಿಂದ 9:30 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. 9:00 ರಿಂದ 9:30 ಕ್ಕೆ ಅಂತಾರಾಷ್ಟ್ರೀಯ ಯುಗಾ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ. 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ಕ್ಕೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 ರಿಂದ 1:00 ವರೆಗೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:00 ರಿಂದ 1:30 ಕ್ಕೆ ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 ರಿಂದ 2:00 ವರೆಗೆ ಯುವಶಕ್ತಿ ಮರಾಠಿ ಸಮಯದಲ್ಲಿ. 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 ರಿಂದ 5:00 ವರೆಗೆ ಪ್ರಸಾರವಾಗಲಿದೆ ಯುವಧ್ವನಿ ಕಾರ್ಯಕ್ರಮ. 5:00 ರಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ರಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ರಿಂದ 8:00 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:30 ಕ್ಕೆ

ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಾಡುತ್ತಿದ್ದೀನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ವರ ಮಂತ್ರಾಲಯದೊಳು ಘನವಾಗಿ ನೆಲೆಸಿರ್ಪ ಪರಮ ಸದ್ಗುರು ವರ್ಯ ಶ್ರೀ ರಾಘವೇಂದ್ರ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವಣಧ್ವನಿ 90.4 FM ನಲ್ಲಿ. ಬಾರಯ್ಯ ಗುರುರಾಯ, ಬಾರಯ್ಯ ಶ್ರೀಬಾದಾ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಸಾಯಿ ರಾಮ ಪ್ರಭು, ಸಾಯಿ ಕೃಷ್ಣ ಪ್ರಭು, ಸಾಯಿ ಶಿರಡಿ ವಾಸ, ಸಾಯಿನಾಥ ಪ್ರಭು.

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಓಂ ಸಾಯಿ ನಮೋ ನಮೋ, ಶ್ರೀ ಸಾಯಿ ನಮೋ ನಮೋ, ಜೈ ಜೈ ಸಾಯಿ ನಮೋ ನಮೋ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಶಿಕಾಂತ್ ಚುನಮರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕಾಂತ್ ಚುನಮರಿ, ಬೆಳಗಾವಿಯಿಂದ. ಈ ದಿನದ ಚಿಂತನ ವಿಷಯಕ್ಕೆ ನಾನು ಹೆಡ್ಡಿಂಗ್ ಅಥವಾ ಟೈಟಲ್ ಕೊಡಂಗಿಲ್ಲರಿ. ವಿಷಯ ಹೇಳ್ತೇನೆ, ನೀವು ಅದನ್ನು ಕೇಳ್ಕೊಂಡ ಆ ವಿಷಯದ ಮೇಲೆ ಚಿಂತನೆ ಮಾಡಿ ನೀವೇ ಅದಕ್ಕೆ ಒಂದು ಚಲೋ ಹೆಡ್ಡಿಂಗ್ ಕೊಡ್ರಿ. ನಿಮ್ಮ ಜೀವನದಾಗ ನೀವು ಏನೋ ಒಂದು ಮಾಡಬೇಕು ಅಂತ ವಿಚಾರ ಮಾಡ್ತಾರೆ, ಅದಕ್ಕೆ ತಕ್ಕಂಥ ಬೇರೆಯವರ ಕಡೆಯಿಂದ ಒಪಿನಿಯನ್ ಕೇಳ್ಕೊತಾರೆ, ಏನು ಪ್ರಿಕಾಷನ್ ತಗೋಬೇಕು ಅಂತ ಕೇಳ್ತಾರೆ, ಮತ್ತು ಎಲ್ಲ ಅದಕ್ಕೆ ತಯಾರಿ ಮಾಡ್ಕೋತಾರೆ. ಇನ್ನು ಆ ಕೆಲಸ ಶುರು ಮಾಡಬೇಕು ಅನ್ನೋದ್ರಾಗ ಡೂಸ್ ಆ್ಯಂಡ್ ಡೋಂಟ್ಸ್ ಬರಕ್ಕೆ ಶುರು ಆಗ್ತಾರೆ. ಅಂದರೆ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನೀವು ಯಾರನ್ನರೇ ಏನು ಮಾಡಲಿ ಹೆಂಗೆ ಮಾಡಲಿ ಅಂತ ಕೇಳಿದ್ರೆ ಮಾತು ಬೇರೆ ಇರ್ತೈತ್ರಿ. ನೀವು ಕೇಳಿರಂಗಿಲ್ಲ ಸದ್ಯಕ್ಕೆ, ಆದರೂ ತಾವ ಬಂದು ತಮ್ಮ ಒಪಿನಿಯನ್ ಹೇಳ್ತಾರೆ. ಅದರಾಗ ಅವ್ರದ್ದು ಸಲಹೆಕ್ಕಿಂತ ಹೆಚ್ಚು ಡಿಸ್ಕರೇಜ್ ಮಾಡೋ ವಿಷಯ ಇರ್ತೈತಿ. ಅವರ ಸಲಹೆಗಳು ಹೆಂಗಿರ್ತಾವಂದ್ರೆ, ನೀ ಏನು ಮಾಡೋಕ್ಕೆ ವಿಚಾರ ಮಾಡಿದಿಲ್ಲ ಅದು ನಿನ್ನ ಕೈಯಿಂದ ಆಗೋಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಅದಕ್ಕೆ ಹೈಲಿ ಕ್ವಾಲಿಫೈಡ್ ಇರಬೇಕು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು, ಆ ಫೀಲ್ಡ್ದಾಗ ಕಾಂಪಿಟಿಷನ್ ಭಾಳ ಐತಿ, ಇನ್ವೆಸ್ಟ್ಮೆಂಟ್ ಭಾಳ ಇರ್ತೈತಿ, ಸಕ್ಸಸ್ ಆಗಲಿಲ್ಲ ಅಂದರೆ ಏನು ಮಾಡಾವ. ಇನ್ನೂ ಎಷ್ಟೋ ಥರದ ಕ್ವಶನ್ ಬರ್ತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂದರೆ, ನೀ ಭಾಳ ಓವರ್ ಎಂಬಿಷಿಯಸ್ ಇದೆ, ಬಿ ಪ್ರಾಕ್ಟಿಕಲ್, ಆ ಐಡಿಯಾ ಬಿಟ್ಬಿಡು ಅಂತ ಜಜ್ಮೆಂಟ್ ಕೂಡ ಪಾಸ್ ಮಾಡಿ ಹೋಗ್ತಾರೆ. ಆಗ ನೀವು ಇವರ ಮಾತು ಕೇಳಬೇಕೋ ಬ್ಯಾಡೋ, ಇದಕ್ಕೆ ಉತ್ತರ ನಿಮಗೊಂದು ಸ್ಟೋರಿ ಮೂಲಕ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಮ್ಮೆ ಒಂದು ಕಡೆ ಫ್ರಾಗದ ಅಂದರೆ ಕಪ್ಪೆಗಳದ ರೇಸ್ ಇಟ್ಟಿರ್ತಾರೆ. ರೇಸ್ ಎದ್ರದ ಅಂದ್ರೆ ಅಲ್ಲಿ ಒಂದು ಟೆಲಿಕಾಮ್ ಟವರ್ ಇರ್ತೈತಿ, ಅದನ್ನು ಹತ್ತುದು. ಯಾ ಕಪ್ಪಿ ಮೊದಲು ಏರ್ತೈತಲ್ಲ ಅದಕ್ಕೆ ಫಸ್ಟ್ ಪ್ರೈಸ್. ಎಲ್ಲ ಕಪ್ಪಿಗಳಿಗೆ ದೊಡ್ಡ ಖುಷಿ, ನಮ್ಮ ಸ್ಕಿಲ್ ತೋರ್ಸಕ್ಕೆ ಇದೊಂದು ದೊಡ್ಡ ಅಪಾರ್ಚುನಿಟಿ ಅಂತ ರೇಸ್ದಾಗ ಭಾಗವಹಿಸಕ್ಕೆ ಬರ್ತಾರೆ. ಜನರಿಗೂ ಅಷ್ಟೇ ಕ್ಯೂರಿಯಾಸಿಟಿ, ಕಪ್ಪಿಗಳ ಇಷ್ಟು ದೊಡ್ಡ ಟವರ್ ಹೆಂಗೆ ಏರ್ತಾವು. ಇಲ್ಲಿ ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಹೆಚ್ಚು ಸರ್ಕಾಸ್ಟಿಕ್ ಭಾವನೆನ ಹೆಚ್ಚಿತ್ತು ಜನರದ್ದು. ಇನ್ನು ರೇಸ್ ಶುರು ಸದ್ಯಕ್ಕೆ ಆಗಿರಂಗಿಲ್ಲ, ಆವಾಗನೇ ಕಾಮೆಂಟ್ಸ್ ಪಾಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವಕ್ಕೇನು ಹತ್ತಾಕೆ ಸಾಧ್ಯ ಐತಿ, ಹತ್ತು ಮುಂದೆ ಮ್ಯಾಲಿಂದ ಬಿದ್ದು ಅಂದ್ರೆ ಸತ್ತು ಹೋಗ್ತಾವು, ಇಂಥ ಕಾಮೆಂಟ್ಸ್ ಕೇಳಿ ಕೆಲವೊಂದು ಕಪ್ಪಿಗಳು ಅಂಜಿ ರೇಸ್ದಾಗ ಭಾಗವಹಿಸಂಗಿಲ್ಲ. ಮತ್ತು ಕೆಲವು ಕಪ್ಪಿಗಳು ಸ್ವಲ್ಪ ಧೈರ್ಯ ಮಾಡಿ ಆ ಟವರ್ ಏರ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಜನರು ಜೋರ್ಸೆ ಕೂಗಾಕೆ ಶುರು ಮಾಡ್ತಾರೆ, ಈ ಟವರ್ ಹತ್ತುದ ಭಾಳ ಡಿಫಿಕಲ್ಟ್ ಐತಿ, ಕಾಳಜಿ ತಗೋ, ಕಾಲು ಜಾರಿತಂದ್ರೆ ಕೆಳಗೆ ಬೀಳ್ತೀರಿ, ಬಿದ್ದರೆ ಏನಾಗ್ತೈತಿ ನಿಮ್ಗೆ ಗೊತ್ತೈತಿ. ಈ ಕಾಮೆಂಟ್ಸ್ ಕೇಳಿ ಕೆಲವೊಂದು ಕಪ್ಪಿಗಳು ಕೈಕಾಲ ತಣ್ಣಗಾಕಿ ಹಂಜೆ ಕೆಳಗೆ ಬೀಳ್ತಾರೆ ಮತ್ತು ಸಾಯುತ್ತಾವ. ಆದರೆ ಒಂದು ಸಣ್ಣ ಕಪ್ಪಿ ಯಾರು ಬೇಕಾದವ್ರು ಏನು ಬೇಕಾದನ್ನು ಅನ್ನಲಿ ಹಗರ್ಕ ಮ್ಯಾಲೆ ಏರ್ಕೋ ಅಂತ ಹೋಗಿ ತುತ್ತು ತುದಿ ಮುಟ್ಟಿ ಆಮೇಲೆ ಮತ್ತು ಹಗರ್ಕ ಕೆಳಗೆ ಇಳಿದು ಬರ್ತೈತಿ. ಎಲ್ಲರೂ ಅದಕ್ಕೆ ಶಬಾಷಿ ಕೊಡ್ತಾರು, ಮತ್ತು ಅದನ್ನು ಕೇಳ್ತಾರೆ ನೀ ಹೆಂಗೆ ಈ ಟವರ್ ಹತ್ತಿದೀಯ ಅಂತ. ಅದಕ್ಕೆ ಆ ಸಣ್ಣ ಕಪ್ಪಿ ಏನೂ ರಿಯಾಕ್ಷನ ತೋರಿಸಂಗಿಲ್ಲ, ಯಾಕಂದ್ರೆ ಆ ಕಪ್ಪಿ ಕಿವುಡಿ ಇರ್ತೈತಿ. ಈಗ ನಿಮಗೆ ಆಲ್ರೆಡಿ ತಿಳಿದಿರಬೇಕು ನಾನು ನಿಮಗೆ ಏನು ಹೇಳಬೇಕಂತೀನಿ ಅಂತ. ಈ ಸ್ಟೋರಿದಿಂದ ನಾವು ಏನು ಕಲ್ಕೋಬೇಕಂದ್ರೆ, ನಮ್ಮ ಗುರಿ ಸಾಧಿಸಬೇಕಾದ್ರೆ ಬೇರೆದವ್ರದ ಕ್ರಿಟಿಸಿಸಮ ಮತ್ತು ಪೆಸಿಮಿಸಮ್ಗೆ ಕಿವಿ ಕೊಡಬಾರ್ದು. ನಮ್ಮ ಎಬಿಲಿಟಿ ಮ್ಯಾಲೆ ನಮಗೆ ನಂಬಿಕೆ ಇರಬೇಕು. ಇದೇ ಥರದ ನನ್ನ ಜೀವನದಾಗ ನಡೆದ ಒಂದು ಘಟನೆಯನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ನಾ IIT ಬಾಂಬೆದಾಗ ನನ್ನ MTech ಮುಗಿಸಿ 5 ವರ್ಷ ಮಲ್ಟಿನ್ಯಾಷನಲ್ ಕಂಪ್ನಿ ಒಳಗೆ ಕೆಲಸ ಮಾಡಿದ್ದೆ. ಆಗ ನನ್ನೊಬ್ಬ ಫ್ರೆಂಡ್ ಬಂದು, ನಿಂದು ಸ್ವತಃ ಕಂಪ್ನಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ನೀ ಇಷ್ಟು ಚಲೋ ಕೆಲಸ ಮಾಡ್ತಿ ಅಂತ ಅಂದರು. ಈ ವಿಚಾರ ತಲೆಯಾಗ ಓಡಾಡೋಕೆ ಶುರು ಮಾಡಿದ್ದೆ. ಕಂಪ್ನಿ ಶುರು ಮಾಡಬೇಕಂದ್ರೆ ನನ್ನ ಕಡೆ ರೊಕ್ಕ ಎಲ್ಲಿ ಐತಿ? ದೊಡ್ಡ ಕಂಪ್ನಿಗಳಿಗಿದ್ರೆ ಆರ್ಡರ್ ಕೊಡ್ತಾರೋ, ನಮ್ಮಂಥ ಸಣ್ಣ ಕಂಪ್ನಿಗೆ ಯಾರು ಆರ್ಡರ್ ಕೊಡ್ತಾರೋ? ಕಾಂಪಿಟಿಷನ್ ಭಾಳ ಐತಿ. ಇನ್ನೊಂದು ವಿಷಯ ಏನಂದರೆ ನನ್ನ ಕಡೆ ಫೋನ್ ಇರಲಿಲ್ಲ. ಫೋನ್ ಇರಲಿಲ್ಲ ಅಂದರೆ ಇದೇನು ದೊಡ್ಡ ವಿಷಯ ಅನ್ನಿಸ್ಬೋದು ನಿಮಗೆ. ಆದರೆ 1984 ಮುಂಬೈದಾಗ ಇವತ್ತು ನೀವು ಫೋನ್ ಬುಕ್ ಮಾಡಿದರೆ 12 ವರ್ಷ ಆದಮೇಲೆ ಲ್ಯಾಂಡ್ಲೈನ್ ಸಿಗ್ತೈತ್ರಿ. 12 ವರ್ಷ ಅದಕ್ಕೆ ವೇಟಿಂಗ್ ಲಿಸ್ಟ್ ಇರ್ತೈತೆ. ಸೊ ವಿದೌಟ್ ಫೋನ್ ನಿಮಗೆ ಹೆಂಗೆ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಐತಿ? ಇದೆಲ್ಲಕ್ಕಿಂತ ಮೇನ್ ವಿಷಯ ಅಂತಂದರೆ ಈಗಿದ್ದ ಜಾಬ್ ಇಷ್ಟು ಚಲೋ ಐತಿ, ಮ್ಯಾನೇಜರ್ ಪೋಸ್ಟ್ ಐತಿ, ಅದನ್ನೆಲ್ಲ ಬಿಟ್ಟು ಯಾಕೆ ಇಷ್ಟು ರಿಸ್ಕ್ ತೊಗೊಂಡು ಕಂಪ್ನಿ ಸ್ಟಾರ್ಟ್ ಮಾಡಬೇಕು, ಇದ್ರ ಜರೂರತ್ ಏನೈತಿ? ಆಮೇಲೆ ಹಿಂಗೆ ವಿಚಾರ ಮಾಡಿದೆ, ಎಲ್ಲ ಪ್ರಿಕಾಷನ್ ಏನೇನು ಪ್ರಿಕಾಷನ್ ತೊಗೋಬೇಕು, ಏನು ಪ್ರಾಬ್ಲಮ್ ಬರ್ತಾವೆ, ಆ ಪ್ರಾಬ್ಲಮನ್ನು ಹೆಂಗೆ ಸಾಲ್ವ್ ಮಾಡಬೇಕು, ಇವನ್ನೆಲ್ಲ ವಿಚಾರ ಮಾಡಿಕೊಂಡು ನಾವು ಒಂದು ನಿರ್ಣಯಕ್ಕೆ ಬಂದೆ. ಏನಂದರೆ ನಾ ಕಂಪ್ನಿ ಸ್ಟಾರ್ಟ್ ಮಾಡಬೇಕಂತ ಡಿಸೈಡ್. ಆವಾಗ ಡೂಸ್ ಆ್ಯಂಡ್ ಸ್ಟೋನ್ಸ್ ಶುರುವಾದ ನೋಡ್ರಿ. ಆ ಡೂಸ್ ಆ್ಯಂಡ್ ಡೋಂಟ್ಸ ನನ್ನ ಹೆಂಡತಿನ ಒಬ್ಬಕ್ಕಿಂತ ಬಿಟ್ಟರೆ ಎಲ್ಲರೂ ಒಪಿನಿಯನ್ನ ಡಿಸ್ಕರೇಜ್ ಮಾಡುವ ಅಂಥವನ್ನು ಇದ್ದು ಯಾವುದಕ್ಕೂ ಹಿಂದೆ ಸರಿಲಿಲ್ಲ. ನಾನು ನನ್ನ ಕಂಪ್ನಿ 1 ರೂಪಾಯಿ ಬಂಡವಾಳ ಇಲ್ಲದೆ ಶುರು ಮಾಡಿ ಸಕ್ಸಸ್ಫುಲ್ಲಿ ನಡೆಸಿನಿ ರೀ. ಈಗ ನನ್ನ ಕಂಪ್ನಿಗೆ 40 ವರ್ಷ. ಇಷ್ಟು ಹೇಳಿ ಈ ದಿನದ ಚಿಂತನದ ಮಾತು ಮುಗಿಸ್ತೇನೆ ರೀ. ಎಲ್ಲರಿಗೂ ಧನ್ಯವಾದಗಳು.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀ ಶಶಿಕಾಂತ್ ಚುನಮರಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 12ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ತುಂಬಾ ಮಹತ್ವವಾದ ಪ್ರಶ್ನೆಯನ್ನ ಕೇಳುತ್ತಾನೆ ಶ್ರೀಕೃಷ್ಣನಿಗೆ. ನಿರಾಕಾರ ರೂಪದಲ್ಲಿ ನಿನ್ನನ್ನು ಧ್ಯಾನಿಸುವವರು, ನಿನ್ನನ್ನು ಆರಾಧಿಸುವವರು ಮತ್ತು ಸಾಕಾರ ರೂಪದಲ್ಲಿ ನಿನ್ನ ಪೂಜೆಯನ್ನ ಮಾಡುವವರು ಯಾರು, ಇವರಲ್ಲಿ ಅತ್ಯಂತ ಪರಿಪೂರ್ಣರು ಎಂದು ಭಾವಿಸಬೇಕು ಅಂತ ಅರ್ಜುನ ಕೇಳ್ತಾನೆ. ಆಗ ಶ್ರೀಕೃಷ್ಣ ಹೇಳ್ತಾರೆ, ಸಾಕಾರ ರೂಪದ ಆರಾಧನೆ ಅತ್ಯಂತ ಪರಿಪೂರ್ಣವಾದದ್ದು, ಅತ್ಯಂತ ಒಂದು ಉತ್ತಮವಾದದ್ದು ಅಂತ, ಅವರನ್ನು ಅತ್ಯಂತ ಪರಿಪೂರ್ಣರು ಎಂದು ನಾನು ಭಾವಿಸ್ತೇನೆ ಅಂತ ಭಗವಂತ ಹೇಳ್ತಾರೆ. ಸಾಕಾರ ರೂಪಕ್ಕೂ ನಿರಾಕಾರ ಆರಾಧನೆಗೂ ಇರುವಂತಹ ವ್ಯತ್ಯಾಸವನ್ನ ನಾವು ತಿಳಿದುಕೊಂಡು, ಸೊ ಎಲ್ಲಾ ವಿಧದಲ್ಲೂ ಕೂಡ ಸಾಕಾರ ರೂಪದ ಆರಾಧನೆ ಅತ್ಯುತ್ತಮ ಅನ್ನೋದು ದೃಢಪಡುತ್ತದೆ. ಕೃಷ್ಣ ಕೂಡ ಇದನ್ನ ಸ್ಪಷ್ಟಪಡಿಸುತ್ತಾರೆ ಇಲ್ಲಿ. ಸೊ ಭಗವಂತನೊಂದಿಗಿನ ನಮ್ಮ ಸಂಬಂಧ ನಾವು ಸ್ಥಾಪಿಸಬೇಕಂತಿದ್ರೆ ಅಲ್ಲಿ ಒಂದು ಭಗವಂತನಿಗೆ ಆಕಾರ ಇರಬೇಕು, ವ್ಯಕ್ತಿತ್ವ ಇರಬೇಕು. ಅಂತ ಭಗವಂತನನ್ನ ನಾವು ಪ್ರೀತಿಸಬೇಕು. ಭಗವಂತ ನಮ್ಮನ್ನ ಪ್ರೀತಿಸುವಂಥದ್ದು, ಪ್ರೀತಿ ಕರುಣೆ ಇದೆಲ್ಲವೂ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದನ್ನ ತೋರಿಸುತ್ತದೆ ಅಲ್ವಾ. ಕರುಣೆ ಪ್ರೀತಿ ಇರಲಿ ಅದು ಗಾಳಿಯಲ್ಲಿ ಹರಿದು ಬರುವುದಿಲ್ಲ, ಅಲ್ಲಿ ವ್ಯಕ್ತಿಯಿಂದ ಅದು ಆ ಕರುಣೆ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು. ಮತ್ತೆ ನಮ್ಮ ಪ್ರಾರ್ಥನೆಯನ್ನ ಭಗವಂತ ಕೇಳ್ತಾರೆ, ನಮ್ಮ ಪ್ರಾರ್ಥನೆಗೆ ಸ್ಪಂದಿಸ್ತಾರೆ ಅಂತ ಇದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಇರಬೇಕು. ಸೊ ಅಸಾಧಾರಣ ವ್ಯಕ್ತಿ ಭಗವಂತ. ನಿರಾಕಾರದಲ್ಲಿ ಭಗವಂತ ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಸೊ ಭಗವಂತ ಕೇಳ್ತಾರೆ ಅಂದಮೇಲೆ ಭಗವಂತನಿಗೆ ಕಿವಿ ಇರಬೇಕು. ಕಿವಿ ಇದ್ದ ಮೇಲೆ ಭಗವಂತನಿಗೆ ಮುಖ, ಎಲ್ಲ ಅಂಗಾಂಗಗಳು ಸಂಪೂರ್ಣ ಒಂದು ಆಕಾರ ಅನ್ನುವಂಥದ್ದು ಇರಬೇಕು. ಭಗವಂತ ನಮ್ಮ ಭಕ್ತಿಗೆ ಸ್ಪಂದಿಸುತ್ತಾರೆ ಅಂತ ಇದ್ರೆ ಕೂಡ ಅಲ್ಲಿ ಆಕಾರ ಇರಬೇಕು. ಸೊ ಎಲ್ಲಾ ರೀತಿಯಲ್ಲೂ ಸಾಕಾರ ರೂಪದ ಆರಾಧನೆ ಶ್ರೇಷ್ಠ ಅನ್ನುವಂಥದ್ದು ಸ್ಪಷ್ಟವಾಗುತ್ತದೆ. ಸೊ ಅದಾದ್ಮೇಲೆ ನಿರಾಕಾರ ರೂಪದ ಆರಾಧನೆಯ ಬಗ್ಗೆ ಶ್ರೀಕೃಷ್ಣ ಇನ್ನಷ್ಟು ಇಲ್ಲಿ ವಿವರಿಸುತ್ತಾ ಹೋಗ್ತಾರೆ. ಶ್ಲೋಕ 3 ಮತ್ತು 4ರಲ್ಲಿ ಈತ್ವಕ್ಷರಮನಿರ್ದೇಶಂ ಅವ್ಯಕ್ತಂ ಪರಿಯುಪಾಸತೆ ಸರ್ವತ್ರಾಗಮ ಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಮ್ಮೇಂದ್ರಿಯಾಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೀ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇರತಃ. ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು ಅಚಿಂತ್ಯವಾದದ್ದು, ಬದಲಾವಣೆ ಇಲ್ಲದ್ದು, ಸ್ಥಿರವಾದದ್ದು ಮತ್ತು ನಿಶ್ಚಲವಾದದ್ದು, ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಸೊ ಕೃಷ್ಣನನ್ನ ನೇರವಾಗಿ ಪೂಜಿಸದೆ ಅದೇ ಗುರಿಯನ್ನ ಪರೋಕ್ಷ ರೀತಿಯಲ್ಲಿ ಮುಟ್ಟಲು ಪ್ರಯತ್ನಿಸುವವರು ಅದೇ ಗುರಿಯಾದ ಶ್ರೀಕೃಷ್ಣನನ್ನ ಅಂತಿಮವಾಗಿ ಸೇರುವರು. ವಾಸುದೇವನೇ ಸರ್ವಸ್ವ ಎಂದು ತಿಳಿದುಕೊಂಡು ಜ್ಞಾನಿಯು ಹಲವು ಜನ್ಮಗಳ ನಂತರ ನನ್ನಲ್ಲಿ ಆಶ್ರಯವನ್ನ ಅರಸುತ್ತಾನೆ. ಹಲವು ಜನ್ಮಗಳ ನಂತರ ಮನುಷ್ಯನಿಗೆ ಪೂರ್ಣ ಜ್ಞಾನವು ಬಂದಾಗ ಆತನು ಶ್ರೀಕೃಷ್ಣನಿಗೆ ಶರಣಾಗುತ್ತಾನೆ. ಸೊ ಈ ಶ್ಲೋಕದಲ್ಲಿ ಹೇಳಿರುವ ರೀತಿಯಲ್ಲಿ ಮನುಷ್ಯನು ಭಗವಂತನ ಬಳಿ ಸಾರಿದರೆ ಆತನು ಇಂದ್ರಿಯ ನಿಗ್ರಹ ಮಾಡಬೇಕು, ಎಲ್ಲರ ಸೇವೆ ಮಾಡಬೇಕು ಮತ್ತು ಎಲ್ಲ ಜೀವಿಗಳ ಹಿತಕ್ಕಾಗಿ ಕೆಲಸ ಮಾಡಬೇಕು. ಮನುಷ್ಯನು ಪ್ರಭು ಕೃಷ್ಣನ ಬಳಿ ಸಾರಬೇಕು, ಇಲ್ಲವಾದರೆ ಪರಿಪೂರ್ಣ ಸಾಕ್ಷಾತ್ಕಾರವಿಲ್ಲ ಎನ್ನುವುದು ಇಂಗಿತಾರ್ಥ. ಅನೇಕ

0: ಕಾಣುವುದಿಲ್ಲ, ಎಲ್ಲರ ಹೃದಯದಲ್ಲಿ ಪರಮಾತ್ಮನನ್ನ ಕಾಣೋದ್ರಿಂದ. ಆದರೆ ಈ ನಿರಾಕಾರ ಸಾಕ್ಷಾತ್ಕಾರದ ರೀತಿಯು ಸಾಮಾನ್ಯ ಮನುಷ್ಯನಿಗೆ ಬಹು ಕಷ್ಟಕರವಾದುದು ಅಂತ ಶ್ರೀಕೃಷ್ಣ ಹೇಳ್ತಾರೆ. 5ನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾರೆ:
1: ಕ್ಲೇಶೋ ಅಧಿಕರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ.
0: ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹಧಾರಿಗಳಿಗೆ ಸದಾ ಕಷ್ಟ. ಪರಮಪ್ರಭುವಿನ ಅಚಿಂತ್ಯವು ಅವ್ಯಕ್ತವು ನಿರಾಕಾರವೂ ಆದ ರೂಪದ ಮಾರ್ಗವನ್ನು ಅನುಸರಿಸುವ ಅಲೌಕಿಕವಾದಿಗಳನ್ನು ಜ್ಞಾನಯೋಗಿಗಳೆಂದು ಕರೆಯುತ್ತಾರೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತರಾದವರನ್ನ ಭಕ್ತಿಯೋಗಿಗಳೆಂದು ಕರೆಯುತ್ತಾರೆ. ಇಲ್ಲಿ ಜ್ಞಾನಯೋಗ ಮತ್ತು ಭಕ್ತಿಯೋಗಗಳ ನಡುವಣ ವ್ಯತ್ಯಾಸವನ್ನು ಖಚಿತವಾಗಿ ವಿವರಿಸಿದೆ. ಕಡೆಗೆ ಮನುಷ್ಯನನ್ನು ಅದೇ ಗುರಿಗೆ ಕೊಂಡೊಯ್ದರು ಜ್ಞಾನಯೋಗದ ಪ್ರಕ್ರಿಯೆ ತುಂಬಾ ಕ್ಲೇಶಕರವಾದದ್ದು. ಆದರೆ ದೇವೋತ್ತಮ ಪರಮಪುರುಷನ ನೇರ ಸೇವೆ ಭಕ್ತಿಯೋಗದ ಮಾರ್ಗವು ಇನ್ನೂ ಸುಲಭವಾದದ್ದು ಮತ್ತು ದೇಹಧಾರಿಯಾದ ಆತ್ಮಕ್ಕೆ ಸಹಜವಾದದ್ದು. ಅನಾದಿ ಕಾಲದಿಂದ ವ್ಯಕ್ತಿಗತ ಆತ್ಮ ದೇಹದಲ್ಲಿ ವಾಸವಾಗಿದೆ. ತಾನು ದೇಹವಲ್ಲ ಅನ್ನುವುದನ್ನ ತಾತ್ವಿಕವಾಗಿ ತಿಳಿಯುವುದು ಆತನಿಗೆ ಬಹು ಕಷ್ಟ. ಆದ್ರಿಂದ ಭಕ್ತಿಯೋಗ ಕೃಷ್ಣ ವಿಗ್ರಹವನ್ನು ಪೂಜಾರ್ಹ ಎಂದು ಸ್ವೀಕರಿಸುತ್ತದೆ. ಯಾಕೆಂದರೆ ಮನಸ್ಸಿನಲ್ಲಿ ಸ್ಥಿರವಾಗಿರುವ ದೈಹಿಕ ಪರಿಕಲ್ಪನೆಯನ್ನ ಹೀಗೆ ಅನ್ವಯಿಸುವುದು ಸಾಧ್ಯವಾಗುತ್ತೆ. ದೇವಾಲಯದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಅವನ ರೂಪದಲ್ಲಿ ಪೂಜಿಸುವುದು ಪ್ರತಿಮೆಯ ಆರಾಧನೆ ಅಲ್ಲ. ಪೂಜೆಯು ಪರಮ ಪ್ರಭುವು ಗುಣವನ್ನು ಹೊಂದಿರುವ ಅಥವಾ ಹೊಂದಿರದ ಎಂದರೆ ಸಗುಣ ಮತ್ತು ನಿರ್ಗುಣ ರೀತಿಗಳಲ್ಲಿ ಯಾವುದಾದ್ರೂ ಆಗಿರಬಹುದು ಎನ್ನುವುದಕ್ಕೆ ವೇದ ಸಾಹಿತ್ಯದಲ್ಲಿ ಸಾಕ್ಷ್ಯವಿದೆ. ದೇವಸ್ಥಾನದಲ್ಲಿ ವಿಗ್ರಹವನ್ನು ಪೂಜಿಸುವುದು ಸಗುಣ ಪೂಜೆ. ಯಾಕೆಂದರೆ ಭಗವಂತ ಭೌತಿಕ ಗುಣಗಳಿಂದ ಪ್ರಾತಿನಿಧ್ಯ ಪಡೆದಿರುತ್ತಾನೆ. ಆದರೆ ಕಲ್ಲು ಮರ ಅಥವಾ ತೈಲ ಬಣ್ಣ ಮೊದಲಾದ ಭೌತಿಕ ಗುಣಗಳು ಪ್ರಭುವನ್ನು ಪ್ರತಿನಿಧಿಸಿದರೂ ವಾಸ್ತವವಾಗಿ ಪ್ರಭು ಭೌತಿಕವಲ್ಲ, ಭೌತಿಕನಲ್ಲ. ಪರಮಪ್ರಭುವಿನ ಪರಿಪೂರ್ಣ ಸ್ವಭಾವ ಇದು. ಇಲ್ಲಿ ಒಂದು ಸ್ಥೂಲವಾದ ಉದಾಹರಣೆಯನ್ನ ಕೊಡಬಹುದು. ರಸ್ತೆಯಲ್ಲಿ ನಾವು ಕೆಲವು ಅಂಚೆ ಪೆಟ್ಟಿಗೆಗಳನ್ನ ಕಾಣಬಹುದು, ಪೋಸ್ಟ್ ಬಾಕ್ಸ್ಗಳನ್ನ. ನಾವು ನಮ್ಮ ಪತ್ರಗಳನ್ನ ಲೆಟರ್ಗಳನ್ನ ಆ ಪೆಟ್ಟಿಗೆಯಲ್ಲಿ ಹಾಕಿದರೆ ಅವು ಕಷ್ಟವಿಲ್ಲದೆ ಸಹಜವಾಗಿ ತಮ್ಮ ಗುರಿಯನ್ನ ಮುಟ್ಟುತ್ತವೆ. ಎಲ್ಲಿಗೆ ನಾವು ಕಳಿಸ್ಬೇಕೋ ಆ ಅಡ್ರೆಸ್ಗೆ ಅದು ತಲುಪುತ್ತೆ. ಅಂಚೆ ಕಚೇರಿಯು ಅಧಿಕೃತವಾಗಿ ಪರಿಗಣಿಸದಿರುವ ಎಲ್ಲೋ ಕಾಣುವ ಅನುಕರಣೆಯ ಪೆಟ್ಟಿಗೆ ಅಥವಾ ಯಾವುದೋ ಹಳೆಯ ಪೆಟ್ಟಿಗೆಯು ಈ ಕೆಲಸವನ್ನ ಮಾಡಲಾರದು ಅಲ್ವಾ. ಈಗ ನಾವು ಲೆಟರ್ ಅನ್ನ ಪೋಸ್ಟ್ ಬಾಕ್ಸ್ಗೆ ಹಾಕಿದ್ರೆ ಅದು ಖಂಡಿತವಾಗ್ಲೂ ಯಾರಿಗೆ ನಾವು ಹಾಕಿದ್ದೀವೋ ಅವರಿಗೆ ಅದು ತಲುಪುತ್ತೆ. ಯಾಕಂದ್ರೆ ಅದು ಅಧಿಕೃತವಾದಂತಹ ಬಾಕ್ಸ್. ಅದೇ ತರ ಇನ್ನೊಂದು ಯಾವುದೋ ಒಂದು ಬಾಕ್ಸ್ಗೆ ನಾವು ಆ ಲೆಟರ್ ಅನ್ನ ಹಾಕಿದ್ರೆ ಆ ಲೆಟರ್ ತಲುಪುತ್ತಾ? ತಲುಪುವುದಿಲ್ಲ. ಸೊ ಅದೇ ತರ ಇಲ್ಲಿ ಭಗವಂತನಿಗೆ ವಿಗ್ರಹ ರೂಪದಲ್ಲಿ ಒಂದು ಅಧಿಕೃತ ಚಿತ್ರಣವಿದೆ. ಅದಕ್ಕೆ ಅರ್ಚಾ ವಿಗ್ರಹ ಎಂದು ಹೆಸರು. ಈ ಅರ್ಚಾ ವಿಗ್ರಹ ಪರಮ ಪ್ರಭುವಿನ ಅವತಾರ. ಆ ರೂಪದ ಮೂಲಕ ಭಗವಂತ ಸೇವೆಯನ್ನ ಸ್ವೀಕರಿಸ್ತಾನೆ. ಭಗವಂತ ಸರ್ವಶಕ್ತ. ಆದ್ರಿಂದ ಅರ್ಚಾ ವಿಗ್ರಹದ ಅವತಾರದ ಮೂಲಕ ಭಕ್ತನಿಗೆ ಬದ್ಧ ಬದುಕಿನಲ್ಲಿ ಅನುಕೂಲ ಮಾಡಿಕೊಡುವುದಕ್ಕಾಗಿ ಆತನ ಸೇವೆಯನ್ನ ಭಗವಂತ ಸ್ವೀಕರಿಸ್ತಾನೆ. ಆದ್ರಿಂದ ಪರಮವನ್ನು ಕೂಡಲೇ ಮತ್ತು ನೇರವಾಗಿ ಬಳಿ ಸಾರಲು ಭಕ್ತರಿಗೆ ಯಾವ ಕಷ್ಟವೂ ಇಲ್ಲ. ಆದರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ನಿರಾಕಾರ ಮಾರ್ಗವನ್ನು ಅನುಸರಿಸುವವನಿಗೆ ಕಷ್ಟವಾಗುತ್ತದೆ. ಉಪನಿಷತ್ತುಗಳಂತಹ ವೇದ ಸಾಹಿತ್ಯದ ಮೂಲಕ ಅವರು ಪರಮ ಪ್ರಭುವಿನ ಅವ್ಯಕ್ತ ಪ್ರಾತಿನಿಧ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು. ಅವರು ಭಾಷೆಯನ್ನು ಕಲ್ಪನೆಗೆ ನಿಲುಕದ ಭಾವಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಈ ಎಲ್ಲಾ ಪ್ರಕ್ರಿಯೆಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಸಾಮಾನ್ಯ ಮನುಷ್ಯನಿಗೆ ಇದು ಸುಲಭವಲ್ಲ. ಭಕ್ತಿ ಸೇವೆಯಲ್ಲಿ ನಿರತನಾಗಿರುವ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯ ಯೋಗ್ಯ ಗುರುವಿನ ಮಾರ್ಗದರ್ಶನ ಮಾತ್ರದಿಂದಲೇ, ವಿಗ್ರಹಕ್ಕೆ ವಿಧಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವ ಮಾತ್ರದಿಂದಲೇ, ಪ್ರಭುವಿನ ಮಹಿಮೆಯನ್ನು ಕೇಳುವುದರಿಂದಲೇ ಮತ್ತು ಪ್ರಭುವಿನ ಪ್ರಸಾದದ ಶೇಷ ಭಾಗವನ್ನು ತಿನ್ನುವುದರಿಂದಲೇ ಬಹು ಸುಲಭವಾಗಿ ದೇವೋತ್ತಮ ಪರಮ ಪುರುಷನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಕಡೆಯಲ್ಲಿ ಪರಮ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಹೋಗುವ ಅಪಾಯವೂ ಇರುವ ಬಹು ಕಷ್ಟಕರವಾದ ಮಾರ್ಗವನ್ನ ನಿರಾಕಾರವಾದಿಗಳು ಅನಗತ್ಯವಾಗಿ ಅನುಸರಿಸುತ್ತಿದ್ದಾರೆ ಅನ್ನೋದರಲ್ಲಿ ಸಂದೇಹವಿಲ್ಲ. ಆದರೆ ಸಾಕಾರವಾದಿಯು ಯಾವುದೇ ಅಪಾಯ, ತೊಂದರೆ ಅಥವಾ ಕಷ್ಟವಿಲ್ಲದೆ ನೇರವಾಗಿ ಪರಮ ಪುರುಷನ ಬಳಿ ಸಾರುತ್ತಾನೆ. ಸೊ ಇಂತಹುದೇ ಒಂದು ಶ್ರೀಮದ್ ಭಾಗವತದಲ್ಲಿ ನಾವು ಕಾಣುತ್ತೇವೆ. ಕಟ್ಟಕಡೆಗೆ ದೇವೋತ್ತಮ ಪರಮ ಪುರುಷನಿಗೆ ಮನುಷ್ಯನು ಶರಣಾಗಬೇಕು. ಈ ಶರಣಾಗತಿ ಪ್ರಕ್ರಿಯೆಗೆ ಭಕ್ತಿ ಎಂದು ಹೆಸರು. ಅದರ ಬದಲು ಆತನು ಯಾವುದು ಬ್ರಹ್ಮನ್ ಮತ್ತು ಯಾವುದು ಬ್ರಹ್ಮನ್ ಅಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ತೊಂದರೆ ತೆಗೆದುಕೊಂಡು ತನ್ನ ಇಡೀ ಜೀವಮಾನವನ್ನ ಅದರಲ್ಲಿ ಕಳೆದರೆ ಪರಿಣಾಮವು ಬರೀ ಕ್ಲೇಶವಷ್ಟೆ. ಆದ್ರಿಂದ ಮನುಷ್ಯ ಆತ್ಮ ಸಾಕ್ಷಾತ್ಕಾರದ ಈ ಕಷ್ಟದ ಮಾರ್ಗವನ್ನ ಹಿಡಿಯಬಾರದು. ಏಕೆಂದ್ರೆ ಕಡೆಗೆ ಪರಿಣಾಮವು ಅನಿಶ್ಚಯ ಅಂತ ಇಲ್ಲಿ ಹೇಳಲಾಗಿದೆ. ಜೀವಿ ನಿರಂತರವಾಗಿ ಒಂದು ವ್ಯಕ್ತಿಗತ ಆತ್ಮ. ಆಧ್ಯಾತ್ಮಿಕ ಸಮಗ್ರತೆಯೊಡನೆ ಒಂದಾಗಲು ಬಯಸಿದರೆ ಆತನು ತನ್ನ ನಿಜ ಸ್ವರೂಪ, ನಿತ್ಯವಾದ ಮತ್ತು ಗ್ರಹಿಸಬಹುದಾದ ಅಂಶಗಳ ಸಾಕ್ಷಾತ್ಕಾರವನ್ನ ಸಾಧಿಸಬಹುದು. ಆದರೆ ಆನಂದ ಭಾಗದ ಸಾಕ್ಷಾತ್ಕಾರ ಆಗುವುದಿಲ್ಲ. ಸೊ ಅದರಿಂದ ಇಲ್ಲಿ ಭಕ್ತಿ ಮಾರ್ಗವೇ ಎಲ್ಲದಕ್ಕಿಂತ ಅತ್ಯುತ್ತಮ ಮತ್ತು ಸುಲಭವಾದ ಮಾರ್ಗ.

0: ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळ मध्ये आता मी निरोप घेतीये, पण जाण्यापूर्वी आजच्या पुण्यतिथी. संजय लोळ भारतीय अर्थशास्त्रज्ञ आणि शैक्षणिक यांची आज पुण्यतिथी. मिल्खा सिंग भारतीय धावपटू द फ्लाइंग शीख पद्मश्री यांची पुण्यतिथी आज. जानकी दास हिंदी चित्रपटातील चरित्र अभिनेते यांची पुण्यतिथी आजच्याच दिवशी. श्रीपाद रामकृष्ण काळे साहित्यिक कथा आणि कादंबरीकार यांची पुण्यतिथी आजच आहे. नानासाहेब घारपुरे पुण्याच्या विधी महाविद्यालयाचे संस्थापक यांची पुण्यतिथी आजच्याच दिवशी. रामचंद्र भिकाजी गुंजीकर मोचनगड या मराठीतील पहिल्या ऐतिहासिक कादंबरीचे लेखक यांची पुण्यतिथी आजच. राणी लक्ष्मीबाई झाशीची महाराणी यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेतीये, उद्या पुन्हा येईनच, पण तोपर्यंत तुम्ही ऐकत राहा वेणुधोनी 90.4 FM KLE कनसु. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆ

0: माँ बनने में हो रही है देर, इंतजार है खुशखबरी का। देयर इज वन नेम यू कैन ट्रस्ट, केली फर्टिलिटी सेंटर, विद साइंस, सोल एंड सेंसिटिविटी। जिंदगी को दो नई शुरुआत केली IVF के साथ। आज ही विजिट करें केली फर्टिलिटी सेंटर, OPD नंबर 97, शरावती सेकेंड फ्लोर, केलीज डॉक्टर प्रभाकर कोरे हॉस्पिटल एंड MRC बेलगावी। फोन नंबर 08312551530 एंड 247377, एक्सटेंशन 1530।
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 247377, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೆಸಿಇಟಿ ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831244-0322 ಅಥವಾ www.aletech.ac.in ಗೆ ಭೇಟಿ ನೀಡಿ.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನೀ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ BPharm, PharmD, MPharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100+ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000+ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜೆಯ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ. ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆ. ಗುಣಮಟ್ಟಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0831-2471-399 ಆಣಿ 9740-63-9702. ವೆಬ್ಸೈಟ್ ಆಹೆ www.kleparm.edu.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಯೋಗ ಕುರಿತ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಶ್ರೀ ರಾಮಣ್ಣ ಹುಂಡೇಕಾರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ.
1: ನಮಸ್ಕಾರ.
0: ಸರ್, ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮ ಕಿರು ಪರಿಚಯ.
1: ರಾಮಣ್ಣ ಹುಂಡೇಕಾರ್ ಅಂತ ತಿಳ್ಕೊಂಡು ಸರ್, ಈಗ ನಾನು ಇರೋದು ಇವಾಗ ಮೊದಲು ಇಲ್ಲೇ ಬೆಳಗಾಂ ಸಿಟಿಗೆ ರಿಟೈರ್ಡ್ ಆದೀನಿ ಸರ್. ಒಟ್ಟು 32 ವರ್ಷ ಸರ್ವಿಸ್ ಮಾಡಿ ಪಿ ದೈಹಿಕ ಶಿಕ್ಷಕ ಅಂತ ಕೆಲಸ ಮಾಡ್ತಿದ್ದೆ. ನನ್ನ 3 ಮಕ್ಕಳು ಇಲ್ಲೇನ ಓದಿ ಇದನ್ನ ಮಾಡ್ಕೊಂಡದ್ದು. ಆಮೇಲೆ ಈಗಾಗಲೇ ಒಬ್ಬ ಮಗ ಇಲ್ಲೇ ಅಟ್ಯಾಚ್ ಅದಾನ್ರಿ, ಈಗ ಕೆ ಎಲ್ ಒಳಗೆ ಇರ್ತಾನೆ. ಆಮೇಲೆ ನಾನು ಇನ್ನೊಬ್ಬ ಮಗಳು MBBS ಕೂಡ ಇಲ್ಲೇ ಮುಗಿಸಿದ್ಲು ತಮ್ಮ ಕೆ ಎಲ್ ಇದ್ರೊಳಗನ. ಆಮೇಲೆ ಈಗ ಆಸ್ಟ್ರೇಲಿಯಾಕ್ಕೆ ಜಾಬ್ ಮಾಡ್ತಾಳೆ. ಆಮೇಲೆ ಇನ್ನೊಬ್ಬ ಮಗ ಪ್ರಿನ್ಸಿಪಾಲ್ ಅದಾನೆ ಸರ್ ಯಾದಗಿರಿಗೆ. ಒಟ್ಟು 3 ಮಕ್ಕಳು ತಮ್ಮ ಈಗ ಕೆ ಎಲ್ ಒಳಗೆ ಒಳ್ಳೆ ಸಂಪರ್ಕ ಇಟ್ಕೊಂಡು ಇಲ್ಲೇನ ಮುಗಿಸ್ಕೊಂಡು ಹೋಗಿ ತಮ್ಮ ಸೆಟ್ ಆಗ್ಯಾರ ಸರ್. ಈಗ
0: ಉತ್ತಮ. ಈ ವಿಷಯದ ಕುರಿತು ಖಂಡಿತ ಮಾತನಾಡೋಣ. ಅದಕ್ಕಿಂತ ಮುಂಚೆ ತಮ್ಮ ಬಾಲ್ಯದ ಜೀವನದ ಬಗ್ಗೆ ಸ್ವಲ್ಪ ತಿಳಿಸಿ.
1: ಬಾಲ್ಯ ಜೀವನ ನಾವು ಗ್ರಾಮೀಣ ಪ್ರದೇಶದೊಳಗೆ ನಾವು ಪ್ರಾಥಮಿಕ ಶಿಕ್ಷಣ ಮುಗಿತು ಸರ್ ಅಂದು. ಆಮೇಲೆ ಮಾಧ್ಯಮಿಕ ಶಿಕ್ಷಣ ಬಿಜಾಪುರದಲ್ಲಿ ಮುಗಿತು. ಆಮೇಲೆ ಕಾಲೇಜು ಜೂನಿಯರ್ ಕಾಲೇಜು ಬಾಗಲಕೋಟೆ, ಮುಂದೆ MA ಪದವಿಯನ್ನು ಇದಕ್ಕೆ ಧಾರವಾಡಕ್ಕೆ ಮುಗಿಸ್ಕೊಂಡ್ಬಿಟ್ಟಿ ಸರ್. ಆಮೇಲೆ 1985 ನಾನು ಅಪಾಯಿಂಟ್ಮೆಂಟ್, ಮುಂದೆ 2016 ಇಲ್ಲೇ ಬೆಳಗಾವಿ ಸಿಟಿಗೆ ರಿಟೈರ್ಡ್ ಆಗಿದೆ ಸರ್. ನಾನು ಹೈಸ್ಕೂಲ್ ಮಾಸ್ಟರ್ ಆಗಿ.
0: ಆ ಸಂದರ್ಭದಲ್ಲಿ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ತಿಳಿಸಿ.
1: ವೃತ್ತಿ ಜೀವನಗಳು ಅಂದ್ರೆ ಒಟ್ಟು ನಾನು ಸುಮಾರು ಒಂದು 25 ವರ್ಷದ ಪೂರ್ವದಲ್ಲಿ ಅಂದ್ರೆ ನಾನು 48ನೇ ವಯಸ್ಸಿಗೆ ಯೋಗದಲ್ಲಿ ತೊಡಕೊಂಡೆ. ನಾನು ದೈಹಿಕ ಶಿಕ್ಷಣ ಅಂತ ಕೆಲಸ ಮಾಡ್ತಿದ್ದೆ. ಅದು ಒಂದ್ಸಲ ಏನಾಗ್ಬಿಡ್ತು ಅಂತಂದ್ರೆ ನಾನು ವೇಟ್ ಜಾಸ್ತಿ ಆದಾಗ ಒಬ್ಬರಿಗೆ ಬ್ಲಡ್ ಕೊಡಕ್ ಹೋಗಿದ್ದೀನಿ ಸರ್. ಬ್ಲಡ್ ಕೊಡಕ್ ಹೋಗಿದ್ದೆ, ಅವ್ರು ಬ್ಲಡ್ ಕೊಡಕ್ ಹೋದಾಗ ಅವ್ರು ನನಗೇನು ಹೇಳಿದ್ರು ಅಂದ್ರೆ, ಸೌದತ್ತ ತಾಲೂಕು ಹುಲಿಕಟ್ಟಿ ಗೌರ್ಮೆಂಟ್ ಹೈಸ್ಕೂಲ್ಗೆ ಇದ್ದೆ ಅವಾಗ, ನೀವು ತೂಕ ಜಾಸ್ತಿ ಇದೆ, ನೀವು ಇಷ್ಟಾಗಿ ತೂಕ ಬಂದದ, ನೀವು ಇನ್ನು ಸರ್ವ ರೋಗ ತವರ್ಮಣೆ ಆಗ್ತೈತೆ ಅಂತ ತಿಳ್ಕೊಂಡು ಅವ್ರು ಡಾಕ್ಟರ್ ನನಗೆ ಬೈದರು. ಬೈದ ಕೂಡಲೇ ನಾನು ಇವಾಗ ಏನು ಮಾಡಬೇಕು ಅಂತಂದೆ, ನೀವು ಯೋಗದೊಳಗೆ ತೊಡಕೊಳ್ರಿ, ಸ್ವಲ್ಪ ಆಸನ ಪ್ರಾಣಾಯಾಮವನ್ನು ಮಾಡ್ರಿ ಅಂತಂದ್ರು. ನನಗೆ ಗೊತ್ತೇ ಇರಲಿಲ್ಲ. ಅವಾಗ ನಾನೇನು ಮಾಡಿದೆ, ಹಂಗಾರೆ ಏನು ಮಾಡ್ಬೇಕು ಇದನ್ನಂತ ಅಂತ ವಿಚಾರ ಮಾಡೋದ್ರೊಳಗೆ ನಮ್ಮಲ್ಲಿ ಕರಿಕಟ್ಟಿ ಸಾಹೇಬ್ರು ಅಂತಿದ್ದರು, BO. ಅವ್ರು ನಮ್ಮನ್ನು ಮೀಟಿಂಗ್ ಕರೆದ್ರು. ತಾಲೂಕಿಗೆ ಇಬ್ಬರನ್ನ ಆಯ್ಕೆ ಮಾಡಿ ಬೆಂಗಳೂರಿಗೆ ಒಂದು ತಿಂಗಳು ಟ್ರೈನಿಂಗ್ ಯೋಗ ತರಬೇತಿ ತೊಗೊಂಡ್ಬರ್ಬೇಕು. ನಾವು ಬಂದ ತಕ್ಷಣ ಅಲ್ಲಿ ಹೈಸ್ಕೂಲ್ ಪ್ರೌಢಶಾಲೆಗಳಿಗೆ ಆಮೇಲೆ ಶಿಕ್ಷಕರಿಗೆ ಮಕ್ಕಳು ಇವೆಲ್ಲ ಕೊಡ್ಬೇಕಂತಂದ್ರು. ತರಬೇತಿ ಕೊಡ್ಬೇಕಂದಾಗ ಆಯ್ತು ಅಂತ ನಾಯ್ದು ನಿಂತೆ. ನಾನು ಬೈದ್ಬಿಟ್ರೆ ಅವ್ರು, ನಿನ್ನ ಮಕ ನೋಡ್ಕೊಂಡು ನಿನ್ನ ಉಡಿ ನೋಡ್ಕೊ ಹೆಂಗದ ಅಂತ ತಿಳ್ಕೊಂಡು ಬೇಕು ಕೂಡಲೇ ನಮ್ಮ ಅತ್ತ ಆಟೋಮೆಟಿಕ್ ಅಲ್ಲೇ ನಿಂತ್ಕೊಂಡ್ಬಿಟ್ಟ, ಸಾಹೇಬ್ರ ಅದ್ರ ಬೈಲ್ಬಿಡು ಅಂತಂದು. ನನ್ನ ಪುಣ್ಯಕ್ಕೆ ಇನ್ನೊಬ್ರು ಯಾರು ಹೇಳಿಲ್ಲ. ಹಿಂಗಾಗಿ ನಾನು ಇನ್ನೊಬ್ಬರನ್ನ ಕರ್ಕೊಂಡು ಒಂದು ತಿಂಗಳು ತರಬೇತಿ ಪಡ್ಕೊಂಡು ಬಂದು ಸುಮಾರು 1 ವರ್ಷದೊಳಗೆ 14 ಕಿಲೋ ವೇಟ್ ಕಡಿಮೆ ಮಾಡ್ಕೊಂಡೆ ಸರ್. ನಾನು ಆಹಾರದ ಒಂದು ನಿಯಂತ್ರಣ ಮತ್ತು ಯೋಗದಲ್ಲಿ ತೊಡ್ಕೊಂಡು ಅಲ್ಲಿನ ಯೋಗಕ್ಕಲ್ಲಿ ನಾಗರಾಜ್ ಗುರುಗಳು ಅಂತಿದ್ರು ಯೋಗ ಕಲಸ ಅವರು ಬೆಂಗಳೂರೊಳಗೆ. ಅವರು ನೀವು ಏನ್ರಿ ಇದು ನಿಮ್ದು ಯಾಕೆ ಬಂದಿರಿ ನೀವು ಅಂತ ನನಗೆ ಬೈದ್ರು. ಅವ್ರು ಬೈದ್ಕೊಳ್ಳಿ ನಾನು ಹಂಗೆ ಇಲ್ರಿ ಸರ್ ಅಂತ ಅಂದ್ಕೊಂಡು ಹಂಗೆ ಮಾಡಿದೆ. ಮುಂದೆ ಅದು ನಮಗೆ 1 ತಿಂಗಳ ತರಬೇತಿಯೊಳಗೆ ಎಲ್ಲ ವಿಶೇಷವಾದ ತರಬೇತಿಯನ್ನು ನಾನು ಪಡ್ಕೋಬೇಕಂತ ಒಂದು ಆಶಾಮಿಸಿಂದ ಯೋಗದೊಳಗೆ ತೊಡ್ಕೊಂಡೆ. ಯೋಗದಿಂದ ನನಗೀಗ ಸುಮಾರು 40ಕ್ಕಿಂತ ಹೆಚ್ಚು ಶಿಬಿರಗಳನ್ನು ಮಾಡಿದ್ದೀನಿ. ಆಮೇಲೆ ಒಂದು ಬುಕ್ ಪುಸ್ತಕನೂ ಬರೆದಿದ್ದೀನಿ ಸರ್. ಆಮೇಲೆ ಸುಮಾರು ಒಂದು 60ಕ್ಕಿಂತ ಹೆಚ್ಚು ಆಸನಗಳನ್ನು ಮಾಡ್ತೀನಿ. ಹಿಂಗಾಗಿ ನನಗೆ ಇವತ್ತಿಗೆ ಯಾವುದೇ ಆಸ್ಪತ್ರೆ ನಂಟು ಇಲ್ಲವೇ ಇಲ್ಲ. ಈಗ 71 ವರ್ಷ ನನಗೀಗ, ರಿಟೈರ್ಡ್ ಆಗಿ 11 ವರ್ಷ ಆಯ್ತು. ಅದಕ್ಕೆ ಅದು ಒಟ್ಟು ಯೋಗದೊಳಗೆ ಒಂದು ದೊಡ್ಡ ಶಕ್ತಿ ಐತೆ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ನನಗೆ ಗೊತ್ತಾಗ್ಬಿಟ್ಟದ. ಅದರಿಂದ ತರಬೇತಿ ನಮ್ಮಲ್ಲಿನೂ ಬೇರೆ ಬೇರೆ ಕಡೆ ಸ್ಕೂಲ್ಗಳಿಗೂ ಆಮೇಲೆ ಟೀಚರ್ಗಳಿಗೂ ಅಲ್ಲೇ ಕೊಡ್ತಾ ಇದ್ದೀನಿ. ಆಮೇಲೆ ಧರ್ಮಸ್ಥಳ ಟ್ರಸ್ಟ್ನಿಂದ ನಮ್ಗೆ ಓರಿಸ್ತಾ ಇರೋ 2 ಸಲ ತರಬೇತಿಗೆ ಕರೆಸ್ತಾರೆ ಅವರು. ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು, ಕೊಡಗು, ಅನೇಕ ಬೇರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಹಳ್ಳಿಗಳಿಗೆ ಕಾರ್ಯಕರ್ತರು ಕರ್ಕೊಂಡು ನಮ್ಗೆ ಅವ್ರು ಮೊದಲು ಇದು ಮಾಡಿರ್ತಾರೆ, ತರಬೇತಿ ಇದು ಮಾಡಿ ರೆಡಿ ಮಾಡಿರ್ತಾರೆ. ನಾವು ಹೋಗಿ ಆ ಶಿಬಿರವನ್ನು ಕೊಟ್ಟು ಬರ್ತೀವಿ, ಉಚಿತ ಒಂದು ಶಿಬಿರವನ್ನು ವ್ಯವಸ್ಥೆ ಮಾಡುವಂಥದ್ದು ಒಂದು ಇದು ನನ್ನ ಜೀವನದೊಳಗೆ ಒಂದು ಅಳವಡಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ತಿಳ್ಕೊಂಡು ನನಗೊಂದು ಆಸೆ ಆಗಿದೆ ಸರ್.
0: ಸರ್, ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯೋಗ ಅಂತ ತಕ್ಷಣ ಏನಾದರೂ ದೇಹದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಕೊನೆಯದಾಗಿ ಯೋಗವನ್ನು ನೋಡ್ತಾರೆ. ಅದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಜಿಮ್ ಅದು ಇದು ಅಂತ ನೋಡ್ತಿದ್ದಾರೆ. ತಾವು ಯೋಗದ ಮಾರ್ಗದಲ್ಲಿ ಬರುವಾಗ ಯಾವ ವಯಸ್ಸಿತ್ತು, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ನನ್ನ ವಯಸ್ಸು ಸರ್, ಈಗ ನನಗೆ ಅವಾಗ ಸುಮಾರು 46 ಇತ್ತು ಸರ್ ವಯಸ್ಸು.
0: ಆವಾಗ ನೀವು ಪ್ರಾರಂಭ ಮಾಡಿದ್ರಿ?
1: ಆವಾಗ ಪ್ರಾರಂಭ ಮಾಡಿದ ಸರ್.
0: ಇದರ ಮುಖಾಂತರ ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೋಗ ಮಾಡಲಿಕ್ಕೆ ವಯಸ್ಸಿಲ್ಲ
1: ಸರ್. ಬಂದಿಲ್ಲ ಸರ್. ಸುಮಾರು 11 ವರ್ಷದ ಮೇಲ್ಗಡೆ ಆಸನಗಳನ್ನ ಪ್ರಾರಂಭ ಮಾಡಬಹುದು. ಮುಂದೆ ಅವರವರ ವಯಸ್ಸಿಗೆ ಅನುಗುಣವಾಗಿ ವಯಸ್ಸಿಗೆ ತಕ್ಕಂತೆ ಮಾಡ್ತಾ ಹೋಗ್ಬೇಕು. ಕೆಲವೊಂದು ವಾತಾವರಣಕ್ಕೆ ಅನುಗುಣವಾಗಿ ಮಾಡಬೇಕಾಗ್ತದೆ. ಅದರಲ್ಲಿ ಆಸನಗಳನ್ನು ಮಾಡಬಹುದು, ಪ್ರಾಣಾಯಾಮಗಳನ್ನ, ಧ್ಯಾನ, ಇನ್ನಿತರ ಅನೇಕ ರೀತಿಯ ವ್ಯವಸ್ಥೆಗಳಿದಾವೆ ಸರ್. ಆದ್ರೆ ಇನ್ನೊಂದೇನಂತಂದ್ರೆ ಇದು ಸಮುದ್ರ ಇದ್ದಂಗೆ ಸರ್. ಯೋಗ ಅಂದ್ರೆ ನಾವು ಸಮುದ್ರ ದಂಡಿ ಮೇಲೆ ನಿಂತ್ಕೊಂಡು ನಮ್ಗೆ ಯೋಗದ ದಂಡಿ ಮೇಲೆ ನಿಂತ್ಕೊಂಡು ಏನಿಲ್ಲ. ಸಮುದ್ರದ ಆಳವಾಗಿ ಮುಳುಗಿದೆ ಅಂದ್ರೆ ಅಲ್ಲಿ 3 ರತ್ನಗಳು ಸಿಗ್ತಾವೆ ಸರ್ ಆಳದ ತಳಕ್ಕೆ ಹೋದಾಗ. ಹಾಗೆ ಇದು ಯೋಗವೆಂಬ ಇದರೊಳಗೆ ತೊಡ್ಕೊಂಡಿವಿ ಅಂದ್ರೆ ಮುಂದೆ ಒಂದು ಯೋಗದ ಒಂದು ಒಳ್ಳೆ ಇದು ಪ್ರತಿಫಲ ಸಿಕ್ಕೇ ಸಿಗ್ತದೆ.
0: ಖಂಡಿತ ಸರ್.
1: ಇದು ಯೋಗದ ಬೇರು ಕಹಿ, ಬಟ್ ಯೋಗದ ಫಲ ಸಿಹಿ ಇರ್ತದೆ ಸರ್.
0: ಸರ್, ಅಂತ ಸಂದರ್ಭದಲ್ಲಿ ಪತಂಜಲಿ ಸ್ತೋತ್ರದ ಅವ್ರ ಒಂದ್ ಮಾತನ್ನ ಹೇಳಿದ, ಆ್ಯಂಡ್ ನಾವ್ ಯೋಗ ಅಂತ ಅಂದ್ರೆ ಎಲ್ಲ ಮುಗ್ದಾದ ತಕ್ಷಣ ಕೊನೆಯಲ್ಲಿ ನೋಡು ಯೋಗ ಅಂತ. ಈಗ ಅಂತ ಸಂದರ್ಭದಲ್ಲಿ ಅದು ಬಹಳ, ಈಗ ನೀವೇ ತಮ್ಮ ಉತ್ತರದಲ್ಲಿ ಹೇಳಿದ್ರಿ ಯೋಗದಲ್ಲಿ ಬಹಳ ಶಕ್ತಿ ಇದೆ, ಈಗ ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಅಂತ ಸಂದರ್ಭದಲ್ಲಿ ಯೋಗ ಬೆಳೆದು ಬಂದ ದಾರಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಯೋಗ ಬೆಳೆದು ಬಂದ ದಾರಿ ಅಂದ್ರೆ ಸರ, ಪ್ರಾರಂಭದೊಳಗ ಅದು ಹೆಚ್ಚುವಲಿ ಏನದಂತಂದ್ರ ಶಿವನು ಕುಂದಿರುವ ಭಂಗಿಯಲ್ಲಿ ಅದರೊಳಗೆ ಒಂದು ಶಕ್ತಿ ಐತಂತಕ್ಕಂಥದ್ದನ್ನ

0: ಒಟ್ಟಿನಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಅದೊಂದು ಒಳ್ಳೆ ಮಾರ್ಗ ಒಂದು ತೋರಿಸಿ ಅದು. ಆಮೇಲೆ ಮುಂದೆ ಏನಾತಂತಂದ್ರೆ ಕೃಷಿ ಕಪೂರ 500 ರಿಂದ 2000 ಪತಂಜಲಿ ದೇವರದು ಆತು. ಮುಂದೆ ವ್ಯಾಸಾಯರು ಮತ್ತು ವಾಕ್ಸ್ಮೃತಿ ಅವರು 8ನೇ ಶತಮಾನದೊಳಗ ಅವರು ಕೆಲವೊಂದು ಹಠಯೋಗ ಮತ್ತು ಇವು ಮಂತ್ರಯೋಗ ಲಯೋಗ ಅಂತಕ್ಕಂಥ ಯೋಗಗಳನ್ನು ಕಂಡುಕೊಂಡು ಜೊತೆಗೆ ಪುಸ್ತಕಗಳು ಗ್ರಂಥಗಳನ್ನು ಬರ್ತರು, ಜೊತೆಗೆ ಅವನು ಪ್ರಚಾರ ಮಾಡಿದ್ರು ಸರ್ ಅವರು. ಆಮೇಲೆ ಮುಂದೆ 17 ಇವರು ಯಾರಪ್ಪ ಅಂತಂದ್ರೆ ಗೋರಕ್ಷನಾಥ ಅಂತ ಬರ್ತಾರೆ ಸರ್. ಅವರು ಕೂಡ ಸಾಕಷ್ಟು ಗ್ರಂಥಗಳನ್ನು ಬರೆದ್ರು. ಮುಂದೆ ಆಸನ ಮತ್ತು ಪ್ರಾಣಾಯಾಮಗಳ ಬಗ್ಗೆ ಕಲ್ಪನೆಗಳನ್ನು ಕೊಟ್ಟರು ಸರ್ ಅವರು. ಅವರು ಗೋರಕ್ಷನಾಥ ಅಂತ ತಿಳ್ಕೊಂಡು ಮುಂದೆ ಇವ್ರು ಏನಾಯ್ತಪ್ಪ ಅಂತಂದ್ರೆ 14ನೇ ಶತಮಾನದೊಳಗ ಸ್ವಾತವರ್ಮ ಅವರು ಕೂಡ ಕೆಲವೊಂದು ಯೋಗದ ಬಗ್ಗೆ ಗ್ರಂಥಗಳನ್ನು ಬರೆದ್ರು, ಪ್ರಚಾರ ಮಾಡಿದ್ರು, ಕೆಲವೊಂದು ಕಡೆ ಸುತ್ತಾಡ್ಕೊಂಡು ಎಷ್ಟೆಷ್ಟೋ ಪ್ರಚಾರ ಮಾಡಿದ್ರು ಸರ್. ಮುಂದೆ ಏನಾಗ್ಬಿಡ್ತು ಅಂತಂದ್ರೆ 18ನೇ ಶತಮಾನದೊಳಗ ಸ್ವಾಮಿ ವಿವೇಕಾನಂದರು ಅವರು ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಭಕ್ತಿಯೋಗ, ಧ್ಯಾನಯೋಗ, ಭಕ್ತಿಯೋಗ ಮತ್ತು ಕರ್ಮಯೋಗ, ರಾಜಯೋಗ ಅಂತಕ್ಕಂಥದ್ದು 4 ಯೋಗಗಳನ್ನು ಅವರು ಬರೆಯುವುದಲ್ಲದನ್ನ ಜೊತೆಗೆ ಸಾಕಷ್ಟು ಅವನ್ನ ಜನರಿಗೆ ಅಳವಡಿಸಬೇಕು, ಜನರಿಗೆ ಅದನ್ನು ಗೊತ್ತು ಮಾಡಬೇಕು ಅಂತ ತಿಳ್ಕೊಂಡು ಸಾಕಷ್ಟು ಪ್ರಯತ್ನ ಮಾಡಿದ್ರು ಸರ್. ಮುಂದೆ ಅದು 20ನೇ ಶತಮಾನದೊಳಗೆ ಏನಂತ ಹೆಚ್ಚು ಕಡಿಮೆ ಏನಂತಂದ್ರೆ ಪತಂಜಲಿ ಅವರು ಬರೆದ್ದು, ಆಮೇಲೆ ಹೇಳಿದೆ ರಗಾಳೆ ಗೋರಕ್ಷನಾಥ ಸ್ವಾತವರ್ಮ ಇವರೆಲ್ಲ ಬರೆದದ್ದು ಅವುಗಳನ್ನ ಸಂಗ್ರಹ ಮಾಡಿಕೊಂಡು ಸಾಕಷ್ಟು ಯೋಗ ತಜ್ಞರು ಪುಸ್ತಕಗಳನ್ನು ಬರೆದ್ರು, ಗ್ರಂಥಗಳನ್ನು ಬರೆದ್ರು. ಮಾಧ್ಯಮಗಳು ಹೊರಟು ಬಿಟ್ಟರು ಸರ್ ಅವಾಗ. ಮಾಧ್ಯಮಗಳ ಮೂಲಕ ಈಗ ಟಿವಿ ಮಾಧ್ಯಮ ಇರಬಹುದು, ಆಮೇಲೆ ಈ ಮೊಬೈಲ್ ಇರಬಹುದು, ಪತ್ರಿಕೆ ಮಾಧ್ಯಮಗಳಿರ್ಬೋದು, ವಿವಿಧ ಮಾಧ್ಯಮಗಳ ಮೂಲಕ ಜನರು ಏನ್ ಮಾಡಕತ್ತಿರ ಅಂತಂದ್ರೆ ಬಹಳಷ್ಟು ಉಪಮಾಡ ಮತ್ತು ಇವು ಸಂಸ್ಥೆಗಳು ಹುಟ್ಟುಕೊಂಡು ಸರ್. ಪತಂಜಲಿ ಯೋಗ ದರ್ಶನ ಯೋಗ ಸಂಸ್ಥೆ, ಆಮೇಲೆ ಇದು ಧರ್ಮಸ್ಥಳದ ಮಂಜುನಾಥ ಯೋಗ ಟ್ರಸ್ಟ್ ಉತ್ಪತ್ತಿ ಆತ್ರಿ, ಆಮೇಲೆ ಬಾಬಾ ರಾಮದೇವ್ ಅವರು ಯೋಗದ ಇದು ಗುರು ಹತ್ತು. ಹಿಂಗಾಗಿ ಅನೇಕ ಸಂಸ್ಥೆಗಳು ಹುಟ್ಟುಕೊಂಡು ಬೇರೆ ಬೇರೆ ಕಡೆ ಅದಾವ. ಬಟ್ ಅದು ಬೆಳೆದು ಬಂದ ದಾರಿ ಇದು, ಆದ್ರೆ ಜನರು ಅದನ್ನ ಉಪ ಮಾಡಿಕೊಳ್ಳಿ ತಯಾರಿ ಸಾಕು. ಅದು ಏನೈತೆ ಅಂತಂದ್ರೆ ಅದು ಹೇಳಿದ್ನಲ್ರಿ, ಯೋಗದ ಬೇರು ಕಹಿ ಬಟ್ ಅದ್ರ ಫಲ ಸಿಹಿ ಐತೆ ಅಂತಕ್ಕಂಥ ಮುಂದೆ ಗೊತ್ತಾಗ್ತದೆ. ಈ ಕಹಿ ಸಲುವಾಗಿ ಕೇವಲ ಮಾಡ್ತಾರೆ, ಏನ್ ಮಾಡ 3 ದಿನ ಮೋಜಿಗೆ ಮಾಡಿ ಕೈ ಬಿಟ್ಬಿಡ್ತಾರೆ. ಆದ್ರೂ ಮೊದಲಿನಕ್ಕಿಂತ ಈಗ ಸಾಕಷ್ಟು ಇದು ಅದ ಸರ್ ಅದು. ಆಮೇಲೆ ಇನ್ನೊಂದಂತಂದ್ರ ಇದು ಅನಿವಾರ್ಯ ನಮ್ಗೆ ಆಗ್ಬಿಟ್ಟದ ಸರ್. ಈಗ ನಮ್ಮ ಜೀವನದೊಳಗೆ ಯೋಗ ಅನಿವಾರ್ಯ ಮತ್ತು ಅವಶ್ಯನೇ ಆಗ್ಬಿಟ್ಟದ. ಯಾಕೆ ಹಿಂಗಾಗ್ಯದಪ್ಪ ಅಂತಂತಂದ್ರೆ ಹೇಳ್ತಾರೆ ಅವ್ರು, ಹಿರಿಯರು ಏನ್ ಹೇಳ್ತಾರಪ್ಪ ಅಂತಂತಂದ್ರೆ ಬೆಳೆಯುತ್ತಿರುವ ಜನಸಂಖ್ಯೆ, ಒಬ್ಬ ಯೋಗಶಾಸ್ತ್ರರು ಹೇಳಿದಂತೆ ಬೆಳಿ ಇತ್ತಿತ್ತಲಾಗಿ 21ನೇ ಶತಮಾನದಾಗ 21-22ರಾಗ ಬೆಳೆಯುತ್ತಿರುವ ಜನಸಂಖ್ಯೆ, ಅಳೆಯುತ್ತಿರುವ ಕಾಡು, ಬಳಿಯುತ್ತಿರುವ ರಾಸಾಯನಿಕ ಗೊಬ್ಬರ, ಅದನ್ನೇ ಉಪಯೋಗಿಸಿ ಬೆಳೆಯುತ್ತಿರುವ ಆಹಾರ ಸಾಮಗ್ರಿ, ಅದನ್ನು ಬಳಸಿಕೊಂಡು ನಾಶವಾಗುತ್ತಿರುವ ಆರೋಗ್ಯ, ಈ ರೀತಿ ಇದು ಅನಿವಾರ್ಯ. ಯಾಕಂತಂದ್ರೆ ಇದು ಅನಿವಾರ್ಯವಾಗೇ ಸರ್ ಅದು. ಈಗ ನಾ ಹೇಳಿದ್ದು ಅದು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಲೇಬೇಕು, ಆಹಾರ ಸಾಮಗ್ರಿಗಳನ್ನು ಜಾಸ್ತಿ ಬೆಳಿಲೇಬೇಕು. ಯಾಕೆ ಹೇಳ್ತೀನಿ ಅಂತಂತಂದ್ರೆ 1952ರಾಗ ಕೇವಲ 31 ಕೋಟಿ ಜನಸಂಖ್ಯೆ ಇತ್ತು. 31 ಕೋಟಿ ಜನಸಂಖ್ಯೆ ಇತ್ತು. ಇವಾಗ ಏನಾಗಿದೆ ಅಂದ್ರೆ 140 ಕೋಟಿ ಜನಸಂಖ್ಯೆ ಆಗಿದೆ ಸರ್. ಈ 140 ಕೋಟಿ ಜನಸಂಖ್ಯೆಗೆ ಆಹಾರ ಪೂರೈಕೆ ಮಾಡೋದು ಬಹಳ ಕಠಿಣ. ಯಾಕಂದ್ರೆ ಅವಾಗಿರ್ತಕ್ಕಂಥ ಭೂಮಿ ಉಳಿಲಿಲ್ಲ ಇವಾಗ. ಯಾಕಂತ ಹಲವಾರು ಅಣೆಕಟ್ಟುಗಳನ್ನು ಕಟ್ಟಿದ್ರು, ರಾಷ್ಟ್ರೀಯ ಹೆದ್ದಾರಿಗಳಾದವು, ಆಮೇಲೆ ಫ್ಯಾಕ್ಟ್ರಿಗಳು ಹುಟ್ಟುಕೊಂಡು, ಆಮೇಲೆ ಈ ಜನಸಂಖ್ಯೆ ಬೆಳೆದಂಗ್ ಇದ್ದ ಭೂಮಿಯನ್ನ ಇದನ್ನ ಮಾಡಿಬಿಟ್ರು, ಮತ್ತೆ ಕಾಡು ಕಡದ ನಾಶ ಮಾಡಿಬಿಟ್ರು ಬೇಕಾದಷ್ಟು. ಆಮೇಲೆ ಅನೇಕ ಜನರಿಗೆ ಇರ್ಲಿಕ್ಕೆ ಮಾಡ್ಲಿಕ್ಕೆ ಕೆಲವೊಂದು ಇವನ್ನ ಎನೆ ಮಾಡಿ ಮಾಡಿ ಮಾಡಿ ಭೂಮಿಯನ್ನ ಕಡಿಮೆ ಮಾಡಿಬಿಟ್ರು. ಹೀಗಿರುವಾಗ ಅಲ್ಲಿ ಆಹಾರ ಬೆಳಿಲಿಕ್ಕೆ ಬಹಳ ಕಡಿಮೆ ಆದ ಸಲ ಇವನ ರಾಸಾಯನಿಕ ಉಪಯೋಗ ಮಾಡಿದ್ರು. ಇವೆಲ್ಲವುಗಳ ಅನೇಕ ರೋಗಗಳು ತುತ್ತಾಗುವುದು ಏನೇ ಕಾರಣ? ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿ ನಾವು ಬೆಳೆದ ಆಹಾರವನ್ನು ಉಪಯೋಗ ಮಾಡೋದನ್ನ ನಮಗೆ ರೋಗಗಳು ತುತ್ತಾಗ್ಲಿಕ್ಕತ್ತೀವಿ. ಆದ್ರೆ ಇನ್ನೊಂದು ಏನಂತಂದ್ರೆ ಅದನ್ನ ನಾವು ಇದನ್ನ ಮಾಡ್ಬೇಕಾತಪ್ಪ ಅಂತಂದ್ರೆ ಒಂದೇ ಒಂದು ಮಾರ್ಗ, ನಾವು ರೋಗಗಳಿಂದ ಪಾರಾಗಬೇಕಾದ್ರೆ ಒಂದೇ ಒಂದು ಮಾರ್ಗ, ಅದು ಯೋಗ ಮಾರ್ಗ.
1: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಯೋಗದ ಇತಿಹಾಸದ ಬಗ್ಗೆ, ಯೋಗ ಎಲ್ಲಿಂದ ಬೆಳೆದು ಬಂತು ಅದರ ಬಗ್ಗೆ ತಾವು ಹೇಳಿದ್ರಿ, ಯೋಗದಲ್ಲಿ ಎಷ್ಟೆಲ್ಲ ಪ್ರಕಾರಗಳಿವೆ ಅದ್ರ ಬಗ್ಗೆನೂ ತಾವು ತಿಳಿಸಿದ್ರಿ, ರಾಜಯೋಗ, ಕರ್ಮಯೋಗ, ಭಕ್ತಿ ಯೋಗ, ಕುಂಡಲಿನಿ ಯೋಗ, ಹಠಯೋಗ, ತಾವ್ ಯಾವ ಯೋಗ ಮಾಡ್ತೀರಾ ಅದ್ರ ಬಗ್ಗೆ?
0: ರಾಜಯೋಗ ಅಳವಡಿಸ್ಕೊಂಡ್ವಿ ಸರ್. ರಾಜಯೋಗ ಅಳವಡಿಸ್ಕೊಂಡ್ವಿ. ರಾಜಯೋಗದೊಳಗೆ ಅಷ್ಟಾಂಗ ಯೋಗ ಅಂತ ಬರ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ತಿಳ್ಕೊಂಡು 8 ಮೆಟ್ಟಲುಗಳು ಬರ್ತವೆ ಸರ್.
1: ಸೊ ರಾಜಯೋಗ ಈಗ ತಾವು ಆ ಒಂದು 48 ಏಜ್ನಲ್ಲಿ 48 ವಯಸ್ಸಿನಲ್ಲಿ ಅದು ಅಲ್ಲಿಂದ ಪ್ರಾರಂಭ ಮಾಡಿದ್ದು ರಾಜಯೋಗ, ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ. ಸೊ ಯೋಗದಲ್ಲಿ ಗುರು ಎಷ್ಟು ಮುಖ್ಯ? ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಯುಗ, ಒಂದು ಇಂಟರ್ನೆಟ್ ಮುಖಾಂತರ ಏನಾದ್ರೂ ಕಲಿತಾರೆ. ಯೋಗದಲ್ಲಿ ಗುರು ಶಿಷ್ಯ ಪದ್ಧತಿ ಬಹಳ ಮುಖ್ಯ.
0: ಗುರು ಅವಶ್ಯವಾಗಿ ಬೇಕೇ ಬೇಕು
1: ಅದ್ರ ಬಗ್ಗೆ.
0: ಯಾಕಂತಂದ್ರ ಇಲ್ಲಿ ನಾವು ಮುಂದೆ ಗುರು ಇರ್ಲಿ ಹಿಂದೆ ಗುರು ಇರ್ಲಿ ಅಂತಕ್ಕಂತ ವ್ಯವಸ್ಥೆ ಇದ್ರೊಳಗೆ ಬಹಳ ಮಹತ್ವದ್ದು ಸರ್. ಯಾಕಂತಂದ್ರೆ ಕೆಲವೊಂದು ಆಸನಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಕೆಲವೊಂದು ಶುದ್ಧೀಕರಣ ಕ್ರಿಯೆಗಳಿರ್ಬೋದು, ಇವೆಲ್ಲವುಗಳು ಗುರುವಿನ ಮುಖನ ಕಲ್ಕೊಂಡು ನಾವು ಮುಂದಾಗೋದ್ರಿಂದ ಬಹಳ ಒಳ್ಳೇದು. ಯಾಕಂತಂದ್ರೆ ಆಸನಗಳು ಕೆಲವೊಂದು ಕಠಿಣ ಆಸನಗಳು ಬರ್ತಿರ್ತವೆ. ಆ ಆಸನಗಳು ಮಾಡುವಾಗ ನಾವು ಅಪ್ಪಿತಪ್ಪಿ ಏನರ ಮಾಡಿದ್ವಿ ಅಂತಂದ್ರೆ ಅದು ಅಸ್ವಸ್ಥ ಆಗಿ ನಮ್ಮ ಇಡೀ ಇದನ್ನ ಬಾದಾಗುವಂತ ಸ್ಥಿತಿ ಬರ್ತದೆ. ಈಗ ನಮ್ಮಲ್ಲಿ ಒಬ್ರು ಇಲ್ಕಲ್ ಅವರೊಬ್ರು ಈ KEB ಒಳಗೆ ಸೆಕ್ಷನ್ ಆಫೀಸರ್ ಇದ್ರು, ಅವರು ನಮ್ಮ ರಿಲೇಷನ್ ಹೌದು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಶಿರ್ಸಾಸನ ಮಾಡಕ್ ಹೋಗ್ಬಿಟ್ರು. ಶಿರ್ಸಾಸನ ಮಾಡಿ ಬಿದ್ದು ನಡ ಮುರ್ಕೊಂಡ್ಬಿಟ್ರು ಸರ್. ಇಲ್ಲೆಲ್ಲ ಇದನ್ನ ಚರ್ಪೆನ ಮುರ್ಕೊಂಡ್ಬಿಟ್ರು ಅವರು. ಮುರ್ಕೊಂಡು ಎಷ್ಟೋ ದಿನ ದವಾಖಾನೆ ಬಳಲಿ ಇನ್ನೂ ಹಂಗೆ ಹಾಸಿಗೆನ ಹಿಡ್ಕೊಂಡ್ಬಿಟ್ರು ಅವರು. ಆದ್ರೆ ಅದು ಅದಕ್ಕೊಂದು ಮಾರ್ಗದರ್ಶನ ಇರ್ತದೆ ಸರ್. ಉದಾಹರಣೆಗೆ ಹೇಳ್ತೀನಿ, ಇವಾಗ ಗುರುಗಳಾದವ್ರು ನಮ್ಗೆ ಏನ್ ಹೇಳ್ತಾರ ಅಂತಂತಂದ್ರೆ, ಉದಾಹರಣೆ ಶಿರ್ಸಾಸನ ಮಾಡ್ಬೇಕಂತ ವಿಷಯ ಬಂತು, ಶಿರ್ಷಾಸನ ಮಾಡುವಂತ ವಿಷಯ ಬಂದಾಗ ನೀವು ಗಾಡಿ ಒಬ್ಬರು ಸಹಾಯ ತಗೊಂಡು ಗಾಡಿ ನಿಂತ್ಕೊಂಡು ಮಾಡ್ರಿ, ಆಮೇಲೆ ಹೊರಗೆ ಮಾಡುವಾಗ ಸಹಿತ ನೀವು ಮತ್ತೊಬ್ಬರು ಸಹಾಯ ತಗೊಂಡು ಮಾಡ್ರಿ, ತದನಂತರ ನೀವು ಒಬ್ಬರೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ,

0: ಒಂದು ವೇಳೆ ನೀವು ಅಕಸ್ಮಾತ್ತಾಗಿ ಒಂದು ಹಿಂದ್ಕಡೆ ಜೋಲಿ ಹೋತಂತಂದ್ರ ಎರಡು ಪಾದಗಳನ್ನು ಮೊದಲು ಹಚ್ಚರಿ. ಹಿಂಗ ಗುರುಗಳಾದ್ರ ಸ್ವಲ್ಪ ಅದ್ರ ಬಗ್ಗೆ ಅನುಭವ ಇತ್ತಂದ್ರೆ ಕಲ್ಪನೆ ಕೊಡ್ತಾರ. ಇಲ್ಲ ಅಂತಂದ್ರೆ ಏಕಾಏಕಿ ಇವ್ರು ಹೋಗಿ ಮಾಡ್ಬಿಟ್ರು ಅಂತಂತಂದ್ರ ತಾವು ಅನಾಹುತಕ್ಕೆ ಕಾರಣ ಆಗುವಂತ ಸ್ಥಿತಿಗಳು ಬರ್ತಾವ ಸರ್. ಅದಕ್ಕೆ ಆ ಗುರುಗಳು ಗುರುವಿನ್ಮುಖ ಮಾಡೋದನ್ನ ಬಹಳ ಒಳ್ಳೇದು. ಗುರು ಬೇಕೇ ಬೇಕು ಇದಕ್ಕೆ. ಯೋಗಕ್ಕೆ ಅಗದಿ 100% ಗುರು ಬೇಕು. ಆದ್ರೆ ಇನ್ನೇನಪ್ಪ ಅಂತಂತಂದ್ರ ಗುರುಗಳು ದಾರಿ ತೋರಿಸ್ ಮಾರ್ಗವನ್ನು ತೋರಿಸ್ತಾರ, ಬಟ್ ಹೆಜ್ಜುಗಮ್ಮನಿಂದ್ರ ಕಾಕಿರಂಗಿಲ್ಲ. ಅದ್ರ ಮಾರ್ಗವನ್ನು ತೋರಿಸಿದ್ದನ್ನು ಸರಿಯಾಗಿ ನಾವು ತಿಳ್ಕೊಂಡು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡ್ರೆ ಬಹಳ ಮಹತ್ವವಾಗಿ ಅವ್ರ ಜೀವನ ಸಾಗ್ತೈತೆ ಅಂತ.
1: ಈ ಪ್ರಶ್ನೆ ಕೇಳಿರುವ ಉದ್ದೇಶನೇ ಅದು. ಏಕೆಂದ್ರೆ ಎಷ್ಟೋ ಜನ ಗುರು ಇಲ್ಲದೆ ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ ತಾವು ಅದಕ್ಕೆ ಒಂದು ಉದಾಹರಣೆ ಕೊಟ್ರಿ, ಶೀರ್ಷಾಸನ ಬಹಳ ಕಠಿಣವಾದ ಆಸನ, ಅಂತ ಸಂದರ್ಭದಲ್ಲಿ ಸ್ವಯಂ ಮಾಡ್ಲಿಕ್ಕೆ ಹೋಗಿ, ಏಕೆಂದ್ರೆ ಎಲ್ಲಾ ಮಾಹಿತಿ ಇಂಟರ್ನೆಟ್ ನಲ್ಲಿ ಲಭ್ಯ. ನೀವು ಹೇಳಿ ಒಂದು ಆಸನದ ಹೆಸರು, ಆಸನದ ವಿಡಿಯೋ ಕೂಡ ಸಿಗುತ್ತೆ, ಆದ್ರೆ ಅದನ್ನ ನೋಡಿ ಮಾಡಬಾರ್ದು. ನಾವು ಗುರು ಕಡೆನೆ ಹೋಗಿ ಕಲಿಬೇಕು. ಇದು ಒಂದು ಬಹಳ ಮುಖ್ಯವಾದ ವಿಷಯ. ರಾಜಯೋಗದ ಬಗ್ಗೆ ತಿಳಿಸಿ, ಅದರಲ್ಲಿ ಏನೆಲ್ಲ ಇರುತ್ತೆ ತಾವು ಹೇಳಿದ್ರಿ, ಸ್ವಲ್ಪ ಇನ್ನೊಂದು ಸ್ವಲ್ಪ ವಿವರವಾಗಿ ಅದ್ರ ಬಗ್ಗೆ ತಿಳಿಸ್ಬೋದು.
0: ಈಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ತಿಳ್ಕೊಂಡು 8 ಮೆಟ್ಲ್ ಇರ್ತಾವ ಸರ್. ನಾವು ಇವು ಮೊದಲು ಪ್ರಾರಂಭದೊಳಗೆ ಮೆಟ್ಲು ಹೋದ್ರೆ ಅಟ್ಟ ಸಿಗೋದು ಅಂತ ಹೇಳ್ತಾರೆ. ಒಮ್ಮೆಲೆ ಜಿಗೆಯಲ್ಲಿ ನಾವು ಮಂಗಗಳು ಅಲ್ಲ ಬೆಕ್ಕುಗಳು ಅಲ್ಲ ಅಂತ. ಅದಕ್ಕೆ ಮೆಟ್ಲು ಹೋಗ್ಬೇಕು ಅಂತ. ಮೆಟ್ಲು ಹೋಗ್ಬೇಕಂತಂತಂದ್ರೆ ಆಕ್ಚುಲಿ ನಾವು ಯೋಗದ ಗುರಿಯನ್ನ ತಲುಪಬೇಕಾತಪ್ಪ ಅಂತಂದ್ರೆ ಯಮ ನಿಯಮ ಬಹಳ ಮುಖ್ಯವಾದದ್ದು. ಯಾಕಂತಂದ್ರೆ ಯಮದೊಳಗನು 5 ಅಂಶಗಳು ಬರ್ತಾವ ಸರ್. ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚಾರಿ, ಅಪರಿಗ್ರಹ ಅಂತ ತಿಳ್ಕೊಂಡು, ಆಮೇಲೆ ನಿಯಮದೊಳಗೂ ಶೌಚ, ಸಂತೋಷ, ತಪ ಸ್ವಾಧ್ಯಾಯ, ಈಶ್ವರ ಪ್ರಣಾಮ ಅಂತ ತಿಳ್ಕೊಂಡು, ಇವು 5 ಮೆಟ್ಟಲುಗಳನ್ನು ನಾವು ಪೂರ್ತಿಯಾಗಿ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ಬಿಟ್ಟೇವೆ ಅಂತಂತಂದ್ರೆ ಅಗದಿ ಯೋಗದಲ್ಲಿ ನಾವು ಆಟೋಮೆಟಿಕ್ ಎಸ್ಕೇಪ್ ಆಗ್ತೇವೆ. ಯಾಕಂತಂದ್ರೆ ಇಲ್ಲಿ ಪ್ರತಿಯೊಂದು ಬಹಳ ಮುಖ್ಯವಾದ ಸಂಗತಿಗಳಿವೆ ಸರ್. ಅಹಿಂಸೆಯದ ಬಗ್ಗೆ ಇರ್ಬೋದು, ಸತ್ಯದ ಬಗ್ಗೆ ಇರ್ಬೋದು, ಇವೆಲ್ಲವುಗಳನ್ನು ನಾವು ಲೈಫ್ನಾಗ ಕೊಂಡ್ರೆ ಮುಂದೆ ನಾವು ಆಸನ ಮಾಡೋದು, ಆಸನ ಕೂಡ ಗುರುವಿನ ಮುಖ ಕಲ್ಕೊಂಡು ಆಸನ ಮಾಡಿ ಮತ್ತೆ ಪ್ರಾಣಾಯಾಮ ಬರ್ತವೆ. ಪ್ರಾಣಾಯಾಮದೊಳಗೂ 11 ಪ್ರಾಣಾಯಾಮಗಳು ಬರ್ತಾವೆ ಸರ್ ಆಕ್ಚುಲಿ. ಆದ್ರೆ ಅದರ ನಾವೇನ್ ಮಾಡ್ತೀವಿ ಅಂತಂತಂದ್ರೆ 8 ಪ್ರಾಣಾಯಾಮಗಳನ್ನ ನಾವು ಡೈಲಿ ಉಪಯೋಗ ಮಾಡಬಹುದು. ಆದ್ರೆ 3 ಪ್ರಾಣಾಯಾಮಗಳು ಮಾತ್ರ ಶೀತಲಿ ಸತ್ಕಾರಿ ಸದಂತ ಅಂತ ಬರ್ತಾವ. ಆ ಶೀತಲಿ ಸತ್ಕಾರಿ ಸದಂತ ಅವುಗಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗ ಹೀಟ್ ಉತ್ಪತ್ತಿ ಆಗಿದ್ರೆ, ಉಷ್ಣ ಉತ್ಪತ್ತಿ ಆಗಿದ್ರೆ, ಅಥವಾ ನಾವು ಬೇಸಿಗೆ ದಿನದೊಳಗೆ ಅವನ್ನ ಉಪಯೋಗ ಮಾಡ್ಬೇಕು, ವಾತಾವರಣಕ್ಕೆ ಅನುಗುಣವಾಗಿ ಉಪಯೋಗ ಮಾಡ್ಬೇಕು ಅಂತ ಇರ್ತದ. ಅದಕ್ಕೆ ಅವನೇನಪ್ಪ ಅಂತಂದ್ರೆ ಈ ಧ್ಯಾನದನ್ನು ಅಷ್ಟ ಮಹತ್ವ ಐತೆ ಸರ್. ಈಗ ನಾ ಹೇಳಿದ ಆಸನ ಮುಗಿತೀವಿ, ಧ್ಯಾನ ಮಾಡಿದ್ವಿ, ಈಗ ಪ್ರಾರಂಭದೊಳಗೆ ಯಮ ನಿಯಮದ ಬಗ್ಗೆ ತಿಳ್ಕೊಂಡಿವಿ, ಮುಂದೆ ಅದನ್ನ ಆಸನ ಮಾಡ್ತೀವಿ. ಆಸನದ ಜೊತೆಗೆ ಪ್ರಾಣಾಯಾಮನು ಬೇಕು. ಪ್ರಾಣಾಯಾಮದ ಮುಗಿದ ಮೇಲೆ ಧ್ಯಾನದ ಬಗ್ಗೆ ಅಂತ ಬರ್ತದೆ. ಧ್ಯಾನದ ಬಹಳ ಅಷ್ಟ ಮಹತ್ವ ಸರ್. ಧ್ಯಾನದೊಳಗೂ ಸುಮಾರು 4-5 ಮೆಟ್ ಇವು ಅದಾವ ಸರ್, ಪ್ರಾರಂಭಿಕ ಹಂತಗಳದಾವ. ಅದು ಆ ಗುರುವಿನ ಮುಖನ ಕಲಿಬೇಕು. ಆ ಪ್ರಾರಂಭಿಕ ಹಂತಗಳು ಯಾವಪ್ಪ ಅಂತಂತಂತಂದ್ರ ಈಗ ನಾ ಪ್ರಣವ ಧ್ಯಾನ ಅಂತ ಬರ್ತದೆ ಸರ್. ಪ್ರಣವ ಧ್ಯಾನ, ತ್ರಾಟಕ ಧ್ಯಾನ, ಸಗುಣ ಧ್ಯಾನ, ನಿರ್ಗುಣ ಧ್ಯಾನ ಅಂತ ಬರ್ತದೆ ಸರ್. ಆ ಇವು ಧ್ಯಾನಗಳೊಳಗೆ ನಾವು ಯಾವ್ದನ್ನ ಅಳವಡಿಸ್ಕೊಂತೀವಿ ಅದನ್ನ ಅಗದಿ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಮಾಡ್ಬೇಕಷ್ಟ. ಒಂದ್ ವೇಳೆ ನಾವು ಅದ್ರೊಳಗೆ ಇದು ಮಾಡ್ಕೊಂಡು ಸುಮ್ಸುಮ್ ಏನ್ ಮಾಡ್ತೀವಿ ಸರ್, ಅದು ಮಾಡ್ತಾ ಮಾಡ್ತೇವೆ ನಾವ್ ಏನ್ ಮಾಡ್ತೀವಿ, ಆಗಿಂದಾಗ ನಮ್ಗೆ ಇದು ಬಿತ್ತಿವಿ ಇವತ್ತ ನಮಗೆ ಬೆಳಿ ಬರ್ಲಿ ಅಂತ. ನೋ, ಅದು ನಾವು ಕ್ರಮೇಣ ದಿನಗಳದಂತೆ ನಮಗೆ ಅದ್ರ ಅನುಭವ ಆಗ್ತದೆ, ಅದು ಹೊಂದ್ಕೊಂತ ಸರ್. ಅದು ಆಕ್ಚುಲಿ ಈಗ ನಾವು ಹೇಳಿದೆ ನಿಮ್ಗೆ ಏನಪ್ಪ ಅಂತಂದ್ರೆ ಪ್ರಣವ ಧ್ಯಾನ ಅಂತ. ಪ್ರಣವ ಧ್ಯಾನ ಅಂತಂದ್ರೆ ಈಗೇನಿಲ್ಲ, ಸ್ವಲ್ಪ ನಾವೇನು ಕಿವಿ ಮುಚ್ಕೊಂಡು ಹಿಂಗೆ ಕೂತ್ಕೊಂಡು ಬಿಟ್ಟಿವಿ ಅಂತಂತಂದ್ರೆ ಷಣ್ಮುಖ ಮುದ್ರೆ ಅಂತಾರೆ ಇದಕ್ಕೆ. ಕಿವಿ ಮುತ್ಕೊಂಡು ಹಿಂಗೆ ಆಟೋಮೆಟಿಕ್ ಕುಂತ್ಕೊಂಡು ಬಿಟ್ಟಿವಿ ಅಂತಂತವ್ರು ಇವನ್ನೆಲ್ಲ ಹಾಕೊಂಡು ಅಲ್ಲಿ ಏನಾಗ್ತಾವೆ ಸರ, ಒಂಥರ ಸ್ವಲ್ಪ ಟೈಮ್ ಹಿಡ್ಕೊಂಡು ಬಿಟ್ಬಿಟ್ಟಿವಿ ಅಂತಂದ್ರೆ ಚಿನ್ ಚಿನ್ ಚಿನ್ ಚಿನ್ ಚಿನ್ ಚೀ ಅಂತ ಇರ್ತದೆ ಸರ್. ಅದ್ರ ಕಡೆ ಲಕ್ಷ ಕೊಟ್ಬಿಡುದು, ಬಲಮು ನಮ್ಮ ಇದ್ರ ಕಡೆ ಕಿವಿ ಕಡೆ ನೋಡ್ಕೊಂಡು ಅದ್ರ ಕಡೆ ಲಕ್ಷ ನೋಡ್ಕೋಂತ ಕುಂತ್ಬಿಡು ಸರ್. ಇದು ಪ್ರಣವ ಧ್ಯಾನ ಅಂತೀವಿ. ತ್ರಾಟಕ ಧ್ಯಾನ ಅಂತಂದ್ರೆ ತ್ರಾಟಕ ಧ್ಯಾನದಿಂದ 2 ಉತ್ಪತ್ತಿ ಅದ ಸರ್ ನಮ್ಗೆ. 2 ಅಗದಿ ಬಹಳ ಮಹತ್ವ ಕೆಲಸ ಕೊಡ್ತೈತೆ ಅದು. ತ್ರಾಟಕ ಹೆಂಗ ಅಂತಂದ್ರೆ ನಾವು ಏನಿಲ್ಲ, ಸಾಮಾನ್ಯವಾದ ವಿಷಯಗಳನ್ನ ಸಂಜೆ ಮುಂದೆ ನಾವು ಎತ್ತ ಪ್ರಕಾರ ಅಥವಾ ಮುಂಜಾನೆ ಸೂರ್ಯೋದಯ ಪೂರ್ವದಲ್ಲಿ ನಾವು ದೇವ್ರ ಕೂನೆ ಅಂತ ಇರ್ತೇವೆ ಸರ್. ಅಥವಾ ನಾವು ಎಲ್ಲಿ ಯಾವುದು ಇದು ನಿಶಬ್ದ ವಾತಾವರಣದೊಳಗೆ ಇದ್ರೊಳಗೆ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಕೈಕಲ್ ಮುಖ ತಗೊಂಡು ಅಲ್ಲಿ ದೇವ್ರ ಮುಂದೆ ನಮಸ್ಕಾರ ಮಾಡೋಕೆ ಹೋಗ್ತೀವಿ. ಅಲ್ಲೇನ ನಮ್ಮ ಎತ್ತರ ಎಷ್ಟಿರ್ತೈತೆ, ನಾವು ಹೈಟ್ ಕುತ್ಕೊಂಡಾಗ ನಾವು ಯಾವ್ದೋ ಒಂದು ಆಸನದ ಕೂತ್ಕೋಬೇಕು. ಕುತ್ಕೊಂಡಾಗ ಇನ್ನೊಂದು ನಮ್ಗೆ ನಿಮ್ಗೆ ಹೇಳ್ತೀನಿ ಸರ್, 4 ಆಸನಗಳದಾವ ಒಟ್ಟ. 4 ಆಸನದೊಳಗೆ ಒಂದು ಆಸನವನ್ನು ಅಳವಡಿಸ್ಕೊಳ್ಬೇಕಷ್ಟನ. ಯಾವ್ಯಾವ ಅಂತಂದ್ರೆ ಪದ್ಮಾಸನ ಅಂತ ಬರ್ತದ, ವಜ್ರಾಸನ ಅಂತ ಬರ್ತದ, ಸಿದ್ಧಾಸನ ಅಂತ ಬರ್ತದ, ಸುಖಾಸನ ಅಂತ ಬರ್ತದ. ಇವು 4 ಆಸನದೊಳಗೆ ಒಂದನ್ನು ಅಳವಡಿಸ್ಕೊಂಡು ನೀವು ಪ್ರಾರ್ಥನೆ ಮಾಡ್ರಿ, ಧ್ಯಾನ ಮಾಡ್ರಿ, ಅಥವಾ ಪ್ರಾಣಾಯಾಮಗಳನ್ನು ಮಾಡ್ರಿ, ಏನ ಮಾಡಿದ್ರು ಸಹಿತ ಅದನ್ನು ಒಂದನ್ನು ಅಳವಡಿಸ್ಕೊಂಡ್ಬಿಡ್ಬೇಕಷ್ಟ. ನಮ್ಗೆ ಯಾವ ಸರಳ ಸುಲಭ ಅನಿಸ್ತದೆ, ಪ್ರಾರಂಭದಿಂದ ಹಿಡ್ಕೊಂಡು ಮುಗಿಯುವರೆಗೂ ಆಸನವನ್ನು ಬದಲಿ ಮಾಡಬಾರ್ದು. ಇದು ಯೋಗ ಶಾಸ್ತ್ರದಲ್ಲಿ ಹೇಳಿದಂಥ ವಿಷಯ. ಅದಕ್ಕೆ ಇದನ್ನ ಏನ್ ಮಾಡ್ಬೇಕಂತಂದ್ರೆ ಅದನ್ನು ಒಂದನ್ನು ಆಸನ ಉಪಯೋಗ ಮಾಡಿಕೊಂಡು ನಾವು ಈಗ ಮುಂದಿನ ಪ್ರಕ್ರಿಯೆ ಮಾಡೋದು ಇವತ್ತು ಯಾವುದೇ ಇರ್ಬೋದು, ಇವತ್ತು ಪ್ರಾಣಾಯಾಮ ಇರ್ಬೋದು, ಇದನ್ನ ಇರ್ಬೋದು. ಹಾಗೆ ನಾವು ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಮ್ಮ ಕಣ್ಣಿನ ದೃಷ್ಟಿ ನೇರವಾದ ದೃಷ್ಟಿಗೆ ಅಲ್ಲಿ ದೀಪವನ್ನು ಇಟ್ಟು ನಾವು ಇಲ್ಲಿ ಮುಂದೆ ಸುಮಾರು 2-3 ಫೀಟ್ ಅಂತರದಲ್ಲಿ ಕುತ್ಕೊಂಡು ಕುತ್ಕೊಂಡ್ಬಿಡುದು ಅಷ್ಟೇ. ಯಾವ್ದೋ ಒಂದು ಆಸನ ಕುತ್ಕೊಂಡ್ಬಿಡುದು, ಕುತ್ಕೊಂಡು ನೋಡ್ತಾನೆ ಕುತ್ಕೊಂಡ್ ಬಿಟ್ಬಿಟ್ರೆ ಅದು ಏನಾಗ್ತದ, ಸ್ವಲ್ಪ ನೀರು ಕಡಿತದ ಅಥವಾ ಪ್ರಾರಂಭ ಅಂತೊಳಗೆ ಬಿದ್ದು ಮಾಡಿಸ್ತದ. ಸುಮಾರು ಒಂದು ತಿಂಗಳದಂತಲೇ ನಾವು ಮಾಡಿಬಿಟ್ಟೆ ಅಂತಂದ್ರೆ ನಮಗೆ ಸೆಟ್ ಆಗಿಬಿಡ್ತದೆ. ಸೆಟ್ ಆತಂದ್ರೆ ಆ ದೃಷ್ಟಿಯನ್ನು ನಾವು ನೋಡ್ತಾ ಒಂದು 15 ನಿಮಿಷ ಅಷ್ಟ ಕುಂದ್ರು ಮುಗಿಸ್ಬಿಡುದು. 15 ನಿಮಿಷ ಬಿಡು ಮಾಡುದು ಬಿಟ್ಬಿಡುದು. ಹೀಗೊಂದು ಸುಮಾರು ಒಂದು 2-3 ತಿಂಗಳು ಮಾಡಿದ್ರೆ ಅವ್ರಿಗೆ ಏನಕ್ಕದಂದ್ರೆ ಸರ, ಧ್ಯಾನದ ಪ್ರಾರಂಭಿಕ ಹಂತ ಇದನ್ನು ನೋಡ್ತಾ ಕಣ್ಣು ಮುಚ್ಚಿಬಿಟ್ರೆ ಇಲ್ಲಿ ಬಂದು ಜ್ಯೋತಿ ಕುಂತ್ಬಿಡುತ್ತೆ. ಬರ್ತದ ಆಟೋಮೆಟಿಕ್. ಒಂದ್ ಇದು ಧ್ಯಾನದ ಇದು ಆತ. ಇನ್ನೊಂದಿರೋ ಬೆನಿಫಿಟ್ ನಮ್ಗೆ ಲಾಭ ಏನದ ಅಂತಂದ್ರೆ, ಮನುಷ್ಯನಿಗೆ ಸಮೀಪ ದೃಷ್ಟಿ ಅಥವಾ ದೂರದೃಷ್ಟಿ ಯಾವ್ದಾರ ಒಂದ್ ಬರ್ತದ, ಪ್ರಾರಂಭದೊಳಗೆ ಬರ್ಬೋದು, ಮಧ್ಯದೊಳಗೆ ಬರ್ಬೋದು, ಕೊನೆಯಂತೊಳಗೆ ಬರ್ತದ. ಈ ಒಂದ್ ಇದು ಬರೋದ್ರಿಂದ ಆ ಒಟ್ಟ ಬರದಲ್ಲಿ ಸರ್ ಅದು ಆ ತ್ರಾಟಕ ಮಾಡೋದ್ರಿಂದ. ಯಾಕೆ ಈ ವಿಷಯ ಹೇಳ್ತೇನಪ್ಪ ಅಂತಂದ್ರೆ, ಇಲ್ಲಿ ನರ್ಸ್ ಸೂಕ್ಷ್ಮ ನರಗಳು ಏನ್ ಮಾಡ್ತಾವ ಸ್ಟ್ರಾಂಗ್ ಆಗಿಬಿಡ್ತಾವ, ವೀಕ್ ಹಾಕೊಂಡ್ ಹೋಗ್ಬಿಟ್ಟು ಅಂದ್ರೆ ತಲೆನೋವು ಬರ್ತದ. ಆಮೇಲೆ ಇದು ಇದು ಏನಪ್ಪ ಅಂತಂದ್ರೆ ದೃಷ್ಟಿ ಮಾಂದ್ಯ ಬರ್ಬೋದು, ಸಮೀಪ ದೃಷ್ಟಿ ಇರಬಹುದು, ದೂರದೃಷ್ಟಿಯ ದೋಷ ಇರಬಹುದು. ಅದನ್ನ ನಾವು ಹೋಗಲಾಡಿಸ್ಕೊಳ್ಳಿಕ್ಕೆ ಆ ತ್ರಾಟಕ ಧ್ಯಾನದ ಹಂತನೂ ಹೌದು, ನಮಗೆ ಅದಕ್ಕೆ ದೃಷ್ಟಿ ದೋಷ ನಿವಾರಣೆಗೂ ಹೌದು ಅಂತ. ಆಮೇಲೆ ಸಗುಣ ಧ್ಯಾನ, ಸಗುಣ ಧ್ಯಾನ ಅಂತಂದ್ರೆ ಏನಾದ್ರೂ ಒಂದು ಮುಂದಿಟ್ಟು ಫೋಟೋ, ಯಾವ್ದೋ ಒಂದು ದೇವ್ರ ಫೋಟೋ ಇಟ್ಟುಕೊಂಡು ಮುಂದೆ ನೋಡುದು, ಆನೆ ಕುಂತ್ಬಿಡು, ಕುಂತು ಕುಂತು ಕುಂತು ಕುಂತು ಕುಂತು ಕುಂತು ಕುಂತು ಅದನ್ನ ಅಲ್ಲೇ ಇದು ಮಾಡಿಬಿಟ್ರೆ ಅಲ್ಲಿದು ಬರ್ತಿರ್ತದೆ. ಆಮೇಲೆ ಇನ್ನೊಂದು ನಾವು ನಿರ್ಗುಣ ಧ್ಯಾನ ಅಂತಂದ್ರೆ ಆರಾಮಾಗಿ ಕುತ್ಕೊಂಡು ಈಗ ಸೋಹಂ ಜಾವ ಅಂತೀವಿ ನೋಡ್ರಿ, ಈಗ ಅದನ್ನು ಇದನ್ನ ಉಸಿರಾಡಿಸುವಾಗ ಒಳಗೆ ಉಸಿರಿಟ್ಟುಕೊಳ್ಳ ಸೋ ಅಂತಿರ್ತೀವಿ, ಹೊರಗೆ ಬಿಡುವಾಗ ಹಮ್ ಅಂತೀವಿ. ಅದ್ರ ಮೇಲೆ ಉಸಿರ ಮೇಲೆ ಲಕ್ಷ ಇಟ್ಟುಕೊಂಡಾಗ ಕುಂತ್ಬಿಟ್ರೆ ನಾವು ಎಲ್ಲಿದೀವಿ ಅಂತ ಗೊತ್ತಾಗೋದಿಲ್ಲ ಅದು. ಆಮೇಲೆ ಭ್ರಾಮರಿ ಪ್ರಾಣಾಯಾಮಗೂ ಅದನ್ನ ಮಾಡ್ತಿರ್ತೀವಿ, ಭ್ರಾಮರಿ ಪ್ರಾಣ ಮಾಡುವಾಗ ಅದು ಕೂಡ ನಿರ್ಗುಣ ಧ್ಯಾನದೊಳಗೆ ಬರ್ತಾರೆ ಸರ್. ಅದು ಈಗ ಎಂಟು ಸಪ್ತ ಚಕ್ರಗಳು ಬರ್ತಿರ್ತಾವ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ಆಮೇಲೆ ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ಅಂತ ಬರ್ತಿರ್ತಾವ. ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ, ನಾವು ಉಸಿರನ್ನು ತೆಗೆದುಕೊಂಡಾಗ ಒಂದೊಂದು ಚಕ್ರವನ್ನು ಛೇದನ ಮಾಡ್ಕೋತ ಬರುದು. ಉಸಿರನ್ನ ಭ್ರಮರ ಒದರ್ತಿರ್ತಲ್ಲ ಆ ಟೈಪ್ ಗುಂಗಿ ಒಳಗೆ ಒದರ್ದಂಗ ಒದರ್ಕೋತ ಮತ್ತೆ ಅವ್ನು ಛೇದನ ಮಾಡ್ಕೋತ ಹೋಗುದು, ಛೇದನ ಮಾಡ್ಕೋತ ಬರುದು, ಛೇದನ ಮಾಡ್ಕೊ ಅಲ್ಲಿ ಆಟೋಮೆಟಿಕ್ ಸ್ಟಾರ್ಟ್ ಆಗ್ಬಿಟ್ಟು ಒಟ್ಟ ನಾವು ಎಲ್ಲಿದೀವಿ ಅಂತ ಗೊತ್ತಾಗುದಿಲ್ಲ. ಅದು ಇವೆಲ್ಲ ಧ್ಯಾನಗಳ ಕೆಲವೊಂದು ಹಂತಗಳು ಇರ್ತಾವ ಸರ್. ಆದ್ರೆ ಒಟ್ಟಿನ ಮೇಲೆ ನಿಮ್ಗೆ ಟೋಟಲ್ ಹೇಳ್ಬೇಕಂತಂದ್ರೆ, ನಾವು ಯೋಗದ ತುದಿಯನ್ನ ಯೋಗದ ಗುರಿಯನ್ನ ಮುಟ್ಟಬೇಕಂತಕ್ಕಂತ ವಿಚಾರ ಇಟ್ಕೊಂಡಿವಪ್ಪ ಅಂತಂದ್ರೆ ಅದರಲ್ಲಿ ಪಳಗಬೇಕು ಸರ್. ಅದ್ರ ಪಳಗಿದ್ರೆ ನಮ್ಗೆ ಅದರ ಅನುಭವ ಆಗ್ತದೆ. ನಾವೇನು ಸುಮ್ ಸುಮ್ಮನೆ ಬರೀ ಕಾಟಾಚಾರಕ್ಕ ಮೂರು ದಿನ ಮಜಾಕ್ ಮಾಡಿಬಿಡುದು, ಡಂಬಾಚಾರ ಮಾಡ್ಕೊಂಡು ಮೂರು ದಿನ ಮಾಡಿ ಕೈ ಬಿಟ್ಬಿಟ್ರೆ ಏನೂ ಆಗಲ್ಲ. ಅದನ್ನ ಹೆಚ್ಚು ಅಳವಡಿಸ್ಕೊಂಡ್ರೆ ಅವ್ರ ಜೀವನದ ಉದ್ದಕ್ಕೂ ಅವರು ಬಹಳ ನೆಮ್ಮದಿಯಿಂದ ಇರ್ತಾರ. ಈಗ ನೋಡಿ ಸರ್, ಇದು ನಾನು ಇನ್ನೊಂದು ವಿಷಯದೊಳಗೆ ಹೇಳ್ಬಿಡ್ತೀನಿ ನಿಮ್ಗೆ. ಇವನ ಯೋಗದಲ್ಲಿ ತೊಡ್ಕೊಳ್ಳೋದು ಅಂತಂತಂದ್ರೆ, ಶುಗರ್ ಬಿಪಿಗಳು ಟ್ಯಾಬ್ಲೆಟ್ಸ್ ಇದ್ದಂಗೆ ಸರ್. ಇದು ಶುಗರ್ ಬಿಪಿ ನಾವು ಕಾಯಂ ಟ್ಯಾಬ್ಲೆಟ್ಸ್ ತೊಗೊಂಡು ತೊಗೊಂತೀವಿ, ಇದು ಟ್ಯಾಬ್ಲೆಟ್ಸ್ ಇಲ್ಲ. ನಾವು ಮುಂಜಾನೆ ಅದೇನು ಮಾಡ್ತೀವಿ, ಒಟ್ಟು ಇದನ್ನ ಒಂದು ಗಂಟೆ ಎರಡು ಗಂಟೆ ಇದಕ್ಕಾಗಿ ಮೀಸಲು ಇಟ್ಬಿಡುದು. ಇವೆಲ್ಲ ನಮ್ಗೇನೋ ಇದ್ರೊಳಗೆ ವ್ಯಾಪ್ತಿಯೊಳಗೆ ಸ್ವಲ್ಪ ಸಮಸ್ಯೆ ಅನಿಸ್ತು, ಸಂಜೆ ಉಪಯೋಗ ಮಾಡೋಣ. ಮುಂಜಾನೆ ಆಸನ ಚಟುವಟಿಕೆಗಳನ್ನು ಮಾಡಿ, ಚಟುವಟಿಕೆ ಆಸನಗಳನ್ನು ಮಾಡಿ, ವಾರ್ಮಪ್ ಅಂತೇವಲ್ರಿ, ವಾರ್ಮಪ್ ಮತ್ತು ಆಸನಗಳನ್ನು ಮಾಡಿ ಸಂಜೆ ಪ್ರಾಣಾಯಾಮ ಮಾಡೋಣ. ಇಲ್ಲ ಮುಂಜಾನೆ ಟೈಮ್ ಸಿಗ್ತಾನೆ, ಮೂರು ಅವುಗಳನ್ನು ಮುಂಜಾನೆ ಮಾಡಿಬಿಡೋಣ. ಒಟ್ಟಿನಲ್ಲಿ ಅದನ್ನು ನಾವು ಲೈಫ್ನ ಅಳವಡಿಸ್ಕೊಂಡ್ಬಿಟ್ಟು ಅಂತಂದ್ರೆ ಭಾಳ ಅಂದ್ರೆ ಭಾಳ ರೀ. ಒಟ್ಟು ಔಷಧ ಉಪಚಾರದ ಸುಳಿನೇ ಬರೋದಿಲ್ಲ ನನಗೈತು ನೋಡ್ರಿ. ಹೇಳಿದ್ ಈಗ 71 ವರ್ಷ ನಮ್ಗೆ ಯಾವುದು ಏನೂ ಇಲ್ಲವೇ ಇಲ್ಲ, ಹಾರ್ಟ್ ಇಲ್ಲ, ಬಿ ಪಿ ಇಲ್ಲ, ಶುಗರ್ ಇಲ್ಲ, ಇನ್ನಿತರ ಯಾವುದೇ ಯಾವುದು ರೋಗಗಳಿಲ್ಲ, ನಾವು ಅದರ ಆಸ್ಪತ್ರೆ ಸಮೀಪ ಹೋಗುದೂ ಇಲ್ಲ.
1: ನಾನು ಇದನ್ನು ಯಾಕೆ ಕೇಳ್ತಾ ಇದ್ದೀನಿ, ಎರಡು ಬಾರಿ ಕೇಳಿದೆ. 48 ವಯಸ್ಸಕ್ಕೆ ನೀವು ಪ್ರಾರಂಭ ಮಾಡಿದ್ರೆ ಆಚೆ ಕೇಳುಗರಿಗೆ ಇದು ಒಂದು ಸ್ಫೂರ್ತಿ ಆಗಿರಬೇಕು. ಏಕೆಂದ್ರೆ ಯಾಕೆ ಅವ್ರು ತಿಳ್ಕೊತಾರೆ ನಮ್ಗೆ ವಯಸ್ಸಾಯ್ತು ಇನ್ಯಾಕೆ ಬಿಡಪ್ಪ ಅಂತ. ಇಲ್ಲ ಟರ್ನಿಂಗ್ ಪಾಯಿಂಟ್ 48
0: ಇಲ್ಲ ಸರ್, ಅದು ಈಗ ವಯಸ್ಸಿನ ಇದನ್ನು ಇಲ್ಲವೇ ಇಲ್ಲ. ಆದ್ರೆ ಇನ್ನೊಂದೇನು, ಮನುಷ್ಯನಿಗೆ ಛಲ ಬೇಕಷ್ಟೇ, ಮಾಡಬೇಕು ಅಂತಕ್ಕಂತ ಛಲ ಇತ್ತಪ್ಪ ಅಂತಂದ್ರೆ ಇಲ್ಲ, ನಾವು ಬಾಡಿ ಜಾಸ್ತಿ ನಾವು ಇದು ತೂಗ ವಯಸ್ಸು ಜಾಸ್ತಿ ನಿಮಗೆ ನೀವೂ ಅಷ್ಟು ಮಾಡ್ರಿ. ನೀವು ಯಾವ ನೀವು ಮತ್ತೆ ಪ್ರಾಣಾಯಾಮಗಳಂತೂ ಸರಳ ಬಂದೇ ಬರ್ತಾವ. ಅಗದಿ ಪ್ರಾಣಾಯಾಮ ಅಂತೂ ರೀ ಕುಂತಲ್ಲೇ ಮಾಡ್ಬೇಕು. ಸ್ವಲ್ಪ ಅದ್ರ ಬಗ್ಗೆ ಅನುಭವ ತಗೊಂಡ್ಬಿಟ್ರೆ ಆ ಒಂದು 8 ಪ್ರಾಣಾಯಾಮ ಹೇಳಿದ್ನಲ್ರಿ, ಈಗ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಬರ್ತದ, ವಿಭಾಗೀಯ ಪ್ರಾಣಾಯಾಮ ಅಂತ ಬರ್ತದ, ಉಜ್ಜಾಯ ಪ್ರಾಣಾಯಾಮ ಅಂತ ಬರ್ತದ, ಬಾಹ್ಯ ಪ್ರಾಣಾಯಾಮ ಅಂತ ಬರ್ತದ, ಕಪಾಲ ಭಾತಿ ಅಂತ ಬರ್ತದ, ಆಮೇಲೆ ಮುಂದೆ ನಾಡಿ ಸೋದನ ಅಂತ ಬರ್ತದ, ಆಮೇಲೆ ಭ್ರಾಮರಿ ಪ್ರಾಣಾಯಾಮ ಅಂತ ಬರ್ತದ, ಊದ್ಗಿತ್. ಇವು 8 ಪ್ರಾಣಾಯಾಮಗಳು ನಮಗೇನಪ್ಪ ಅಂತಂತಂದ್ರೆ ಇವುದನ್ನು ಇನ್ನೊಂದು ನಿಮಗೆ ವಿಷಯ ಹೇಳ್ಬಿಡ್ತೀನಿ. ಏನಪ್ಪ ಅಂದ್ರೆ ಮೂಗಿನಿಂದ ತಗೊಂಡು ಮೂಗಿನಿಂದ ಹೊರಳಿಂದ ತಗೊಂಡು ಹೊರಳಿಂದ ಬಿಡುವಂತದ್ದು 8 ಪ್ರಾಣಾಯಾಮಗಳು. ಬಾಯಿಂದ ಒಟ್ಟ ಉಸಿರು ಇಲ್ಲವೇ ಇಲ್ಲ. ಇನ್ನು 3 ಪ್ರಾಣಾಯಾಮಗಳು ಶೀತರಿ ಸಿತ್ಕಾರಿ ಸದಂತ ಅಂತ, ಇವು ನಮಗೆ ತಂಪನ್ನುಂಟು ಮಾಡತಕ್ಕಂಥ ಪ್ರಾಣಾಯಾಮಗಳು. ಈ ತಂಪನ್ನುಂಟು ಮಾಡತಕ್ಕಂಥ ಪ್ರಾಣಾಯಾಮಗಳನ್ನು ನಾವು ಬಾಯಿಂದ ತಗೊಳ್ಳೋದು. ಶೀತಲಿ ಅಂದ್ರೆ ಈ ರೀತಿ ರೌಂಡ್ ಕಟ್ಟಬೇಕು, ಆಮೇಲೆ ಸಿತ್ಕಾರಿ ಅಂತಂತಂದ್ರೆ ನಾಲಿಗೆನ ರೌಂಡ್ ಒಳಗೆ ಕಟ್ಟಬೇಕು, ಆಮೇಲೆ ಸದಂತ ಅಂದ್ರೆ ಹೊಸಳೆ ತೆಗೆದು ಹಲ್ಲುಗಳಿಂದ ಇದನ್ನ ಜಗ್ಬೇಕು, ಅಲ್ಲಿ ನಿಧಾನವಾಗಿ ತೆಗೆದುಕೊಳ್ಬೇಕು. ಅದನ್ನ ತೆಗೆದುಕೊಳ್ಳೋದು ನಮ್ಗೆ ಏನಾಗ್ತದೆ, ತಂಪಿನ ಅನುಭವ ಆಗ್ತದೆ, ನಿಧಾನ ಉಸಿರನ್ನ ಹೊರಗೆ ಬಿಡುವಂಥದ್ದು. ಇವು ನಾವು 8 ಪ್ರಾಣಾಯಾಮಗಳನ್ನ ಅಳವಡಿಸ್ಕೊಂಡಿವಿ ಅಂತಂತಂದ್ರೆ ನಮ್ಮ ಜೀವನದಾಗ ನಾವು ಅಗದಿ ಉದ್ದಾರ ಆಗಿ ಹೋಗ್ತೀವಿ, ಮತ್ತು ನಾವು ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗಿ ಉಳಿತೀವಿ, ಮತ್ತು ಮನೆಯಾಗಿರ್ತಕ್ಕಂಥ ಫ್ಯಾಮಿಲಿಗಳು ಇರ್ತಾವೆ ಅವಕ್ಕೂ. ಇವು ಸಾಕಷ್ಟು ವೇಗಗಳಾದ್ರೆ ಸರ್, ಇದಕ್ಕೆ ಏನಂತಂತಂದ್ರೆ ನಿಲ್ಕವೇ ಇಲ್ಲವೇ ಇಲ್ಲ, ಎಷ್ಟು ಹೇಳ್ತೀವಿ ಅಷ್ಟು ಕಡಿಮೆ ಇದಕ್ಕಿನ್ನು.
1: ಈಗ ಯೋಗ ಅಂತ ಬಂದ ತಕ್ಷಣ ಬಹಳ ಮುಖ್ಯವಾದ ಒಂದು ಫೇಮಸ್ ಆದ ಒಂದು ಆಸನ, ಆಸನದ ಎಲ್ಲಾ ಪ್ಯಾಕೇಜ್ ಅಂತ ಹೇಳ್ತಾರೆ, ಸೂರ್ಯ ನಮಸ್ಕಾರ ಸರ್. ಅಂತ ಸಂದರ್ಭದಲ್ಲಿ ಅದು ಗುರು ಕಡೆಯಿಂದ ಕಲೀಲಾರದೆ ವಿಡಿಯೋನ ನೋಡಿ ಎಷ್ಟೋ ಜನ ಮಾಡ್ಲಿಕ್ಕೆ ಹೋಗಿ 108 ಮಾಡೋ ಒಂದು ಗುರಿಯಲ್ಲಿರ್ತಾರೆ. ತಾಳ್ಮೆ ಅನ್ನೋದು ಇತ್ತೀಚಿನ ದಿನದಲ್ಲಿ ಬಹಳ ಕಮ್ಮಿ ಆಗಿಬಿಟ್ಟಿದೆ. ಇವತ್ತು ಪ್ರಾರಂಭ ಮಾಡಿದ್ರೆ ಈ ವಾರದ ಕೊನೆ ಹಂತ ಮಟ್ಟ ನಮ್ಗೆ 108 ಮಾಡಬೇಕು ಅಂತ ಹೋಗಿ ಎಷ್ಟೋ ಜನರು ಬೆನ್ನು ನೋವು ತಗೊಂಡು ಬಹಳಷ್ಟು ಸಂದರ್ಭಗಳಲ್ಲಿ ಯೋಗಕ್ಕೆ ಒಂದು ಕೆಟ್ಟ ಹೆಸರು ತಗೊಂಡ್ ಬರ್ತಾರೆ, ಮಾಡಕ್ ಹೋಗ್ಬೇಡಪ್ಪ ನಾನು 108 ಮಾಡ್ಲಿಕ್ಕೆ ಹೋಗಿ. ಸೂರ್ಯ ನಮಸ್ಕಾರದ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ?
0: ಸೂರ್ಯ ನಮಸ್ಕಾರ ಅದ್ರ ಒಟ್ಟ 12 ಆಸನಗಳು ಬರ್ತಾವೆ ಸರ್ ಒಟ್ಟ. ಆಕ್ಚುಲಿ ಅದೇನೈತೆಪ್ಪ ಅಂತಂತಂದ್ರ, ನೀ ಹೇಳಿದ ಗುರುವಿನ ಮುಖನ ಕಲಿಬೇಕದು ಆಕ್ಚುಲಿ. ಯಾಕಂತಂದ್ರ ನಾವ್ ಮಾಡ್ಲಿಕ್ಕೆ ಹೋದೇವಿ, ಮತ್ತೆ ಇನ್ನೊಂದು ಅದನ್ನ ಅದ್ರಾಗ 12 ಮಂತ್ರಗಳು ಬರ್ತವೆ, ಸೂರ್ಯನಿಗೆ ಸಂಬಂಧಪಟ್ಟಂತ 12 ಮಂತ್ರಗಳು ಬರ್ತಾವ ಸರ್. ಆಮೇಲೆ ಪ್ರಾರಂಭದೊಳಗೆ ಹಿರಣ್ಯ ಗರ್ಭ ಅದೊಂದು ಪ್ರಾರ್ಥನೆ ಬರ್ತದೆ. ಆ ಪ್ರಾರ್ಥನೆ ಮುಗಿಸಿ 12 ಸೂರ್ಯನ ನಾಮಾವಳಿಗಳು, ಆ ನಾಮಾವಳಿಗಳು ಮುಗಿಸಿ ನಾವು ಆಕ್ಚುಲಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂದೊಂದು ನಾಮಾವಳಿಗೆ ಒಂದೊಂದು ಸೂರ್ಯ ನಮಸ್ಕಾರ ಸೆಟ್ ಮಾಡ್ತೀವಿ. ಅಂದ್ರೆ 12 ಆಸನಗಳು ಒಂದು ಸೆಟ್. ಅದಕ್ಕೆ ಆಕ್ಚುಲಿ ಏನಪ್ಪಾ ಅಂತಂತಂದ್ರೆ ಸಾಕು, ಒಂದು ಲಾಸ್ಟ್ ಏಜ್ 12 ಮಾಡ್ತೀವಿ ಒಂದು ಸಾಕು. ಏನೋ ಒಬ್ಬೊಬ್ರು ನೀವು ಹೇಳಿದಂಗ 25 ಮಾಡಿದೆ, 30 ಮಾಡಿದೆ ಅಂತಂತಾರೆ, ಅವೆಲ್ಲನೂ ನಿರುಪಯುಕ್ತ. ಮತ್ತೆ ಕ್ರಮಬದ್ಧವಾಗಿ ಮಾಡಿಸ್ಕರ ಕ್ರಮ ಬಹಳ ಇಂಪಾರ್ಟೆಂಟ್. ಹೆಂಗಪ್ಪ ಅಂತಂತಂದ್ರೆ, ಉಸಿರಿನೊಂದಿಗೆ ಆಸನಗಳನ್ನ ಅಲ್ಲಿ ಕೊನೆ ಹಂತದ ಕೆಲವೊಂದು ಸೆಕೆಂಡ್ಗಳನ್ನು ಅನುಸರಿಸಿಕೊಂಡು ಮಾಡ್ತಾನೆ ಹೋಗ್ಬೇಕು. ಈಗ ಈಗ ಏನ್ ಮಾಡ್ತೀವಿ, ಊರ್ಧ್ವ ನಮನಾಸನ ಅಂತ ಮಾಡ್ತೀವಿ. ಅದ್ರೊಳಗೆ ಊರ್ಧ್ವ ನಮನಾಸನ ಮಾಡಿ ಪಾದಹಸ್ತ, ಊರ್ಧ್ವ ನಮನಾಸನ ಮಾಡಿದ ಉಸಿರು ತೆಗೆದುಕೊಂಡಿರ್ತೀವಿ, ಪಾದಹಸ್ತಾಸನ ಬಿಡ್ತೀವಿ, ಏಕಪಾದ ಪ್ರಸರಣಾಸಕ್ ತಗೊಂತೀವಿ, ದ್ವಿಪಾದ ಪ್ರಸರಣಾಸಕ್ ಮತ್ತ ಉಸಿರನ್ನು ಬಿಡ್ತೀವಿ. ಅಲ್ಲಿ ಶಶಂಕಾಸನ, ವಿಶ್ರಾಂತಿ ತಗೊಳ್ಳೋದೊಂದು ಆಸನ ಬರ್ತದೆ. ಆ ವಿಶ್ರಾಂತಿ ಆಸನಗಳು ಸಹಜ ಉಸಿರಾಟ ಇರ್ಬೇಕಷ್ಟನ. ಆ ಸಹಜ ಉಸಿರಾಟ ಇದ್ದ ಮೇಲೆ ಮುಂದೆ ನಾವು ಅಷ್ಟಾಂಗ ಆಸನ ಮಾಡುವಾಗ ಹೆಚ್ಚು 8 ಅಂಗಗಳ ಮುಂದೆ 2 ಪಾದಗಳು, ಮೊಣಕಾಲು ಮಂಡೆಗಳು, ಎದೆ, 2 ಹಸ್ತಗಳು ಮತ್ತು ಗದ್ದವನ್ನು ಹಚ್ಚಿ ಮಾಡ್ಬೇಕಂತ ಇರುತ್ತದೆ. ಅದನ್ನ ಮಾಡುವಾಗ ಉಸಿರನ್ನ ಹೊರ ಹಾಕ್ತಾ ಮಾಡ್ಬೇಕು. ಹಿಂಗ ಅಂದ್ರೆ ಅಲ್ಲಿ ತಾವು ಕ್ರಮಬದ್ಧತೆ ಅವ್ರಿಗೂ ಎಡೆ ಇತ್ತಪ್ಪ ಅಂತಂದ್ರೆ ಯಾವುದೇ ಪ್ರಾಬ್ಲಮ್ ಆಗುದಿಲ್ಲ, ಅಷ್ಟು ನಮ್ಮ ಶರೀರಕ್ಕೆ ಒಳ್ಳೇದನ್ನ ಆಗ್ತದೆ ಅಂತ. ಇಲ್ಲ ಅಂತಂತಂದ್ರೆ ನಾವು ಅಲ್ಲಿ ಅದರಿಂದ ನೀವು ಹೇಳಿದಂಗೆ ಕೆಲವೊಂದು ಅನಾನುಕೂಲತೆ ವ್ಯವಸ್ಥೆಗಳನ್ನು ತೊಡ್ಕೊಂಡು ಏನು ಎಲ್ಲಪ್ಪ ಕಿರಿಕಿರಿ ಅಂತಕ್ಕಂಥ ಬಿಡುವಂತ ವ್ಯವಸ್ಥೆ ಬಂದ್ಬಿಡ್ತದೆ. ಅದಕ್ಕೆ ದಯವಿಟ್ಟು ಉಸಿರಿನೊಂದಿಗೆ ನಿಧಾನವಾಗಿ ಅದನ್ನ 12 ಆಸನಗಳನ್ನು ಮಾಡಿಬಿಟ್ರೆ ಬಹಳ ಬೆಸ್ಟ್ ಸರ್. ಅದನ್ನ ಈಗ ನಾವು ಏನು ಕೆಲವೊಬ್ರು ಹೇಳ್ತಾರೆ, ನಮ್ಮ ಗುರುಗಳು ಹೇಳ್ತಿದ್ರು, ನೀವು ಆಸನಗಳನ್ನು ಕಲ್ಕೊಂಡ್ರೆ ಮಾಡ್ಕೊಂಡ್ರಿ, ಆಮೇಲೆ ಒಂದ್ ವೇಳೆ ನಿಮ್ಗೆ ಅಕಸ್ಮಾತ್ ಎಲ್ಲೋ ಕೆಲಸ ಇತ್ತು ಅಂತಂದ್ರೆ ನೀವು ಸೂರ್ಯ ನಮಸ್ಕಾರ ಮಾಡ್ರಿ, ಸೂರ್ಯ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡ್ರಿ ಅಂತ. 12 ಆಸನ ಮಾಡದಂಗೆ ಆಗ್ತದೆ. ಅವನ್ನೆಲ್ಲ ಮಾಡ್ಕೊಂಡು ಒಂದ್ ಕಡೆ ಒಂದ್ ಸಲ ಬಲಗಾಲಿಂದ ಮಾಡಿ, ಒಂದ್ಸಲ ಎಡಗಾಲಿಂದ, ಮತ್ತೆ ನೀವು ಮತ್ತೊಂದ್ ಸಲ ಮಾಡ್ಬೋದು, ಮತ್ತೆ ಬಲಗಾಲಿಂದ ಮತ್ತೆ ಎಡಗಾಲಿಂದ, ಈ ರೀತಿ ಕ್ರಮಬದ್ಧವಾಗಿ ಮಾಡಿ ಇನ್ನೊಂದ್ ಏನ್ ಹೇಳ್ತದೆ ಸರ್, ಇದು ಮುಂದೆ ಮಾಡುವ ಆಸನಗಳು ಇದ್ರೊಳಗೆ ಏನ್ ಬರ್ತದೆ ಸೂರ್ಯ ನಮಸ್ಕಾರದೊಳಗೆ ಅಂದ್ರೆ, ಮುಂದೆ ಭಾಗವಂತ ವ್ಯವಸ್ಥೆನೂ ಬರ್ತದೆ, ಹಿಂದೆ ಭಾಗವಂತ ವ್ಯವಸ್ಥೆನೂ ಬರ್ತದೆ. ಆಮೇಲೆ ಅದಕ್ಕೆ ನೇಮ್ ಏನ್ ಇರ್ತೈತೆ ಅಂದ್ರೆ, ಇದು ಯೋಗಾಸನದೊಳಗೆ ಮುಂದೆ ಮಾಗುವ ಆಸನ ಮಾಡಿದ್ರೆ ಹಿಂದೆ ಭಾಗಿಸ್ಬೇಕು, ಬಲಕ್ಕೆ ಮಾಡಿದ ಆಸನ ಮಾಡಿದ್ರೆ ಎಡಕ್ಕೂ ಭಾಗಿಸ್ಬೇಕು ಮಾಡ್ಬೇಕು, ಸೂರ್ಯನ ಮುಂದೆ ಬಾಗಿದ ಉಸಿರನ್ನು ಹೊರ ಹಾಕ್ಬೇಕು, ಹಿಂದೆ ಬಾಗಿದ ಉಸಿರನ್ನ ಒಳಗೆ ತೆಗೆದುಕೊಳ್ಬೇಕು. ಹಿಂಗ ಅಲ್ಲಿನೂ ಕೂಡ ನಾವು 12 ಆಸನಗಳ ಮಾಡು ಸೂರ್ಯ ನಮಸ್ಕಾರದೊಳಗೆ ಯಾವ ಭಂಗಿಯೊಳಗೆ ಬರ್ತೀವಿ ಆ ಭಂಗಿಯೊಳಗೆ ಉಸಿರನ್ನು ತೆಗೆದುಕೊಳ್ಳೋ ಬಿಡುವ ಒಂದು ರೂಢಿಯನ್ನ ಮಾಡಬೇಕು ಅಂತ ಬರ್ತದೆ ಸರ್. ಅದು ಆಕ್ಚುಲಿ ಸೂರ್ಯ ನಮಸ್ಕಾರ ಇದು ಮಾಡಿಬಿಟ್ರಿ, ಅದಕ್ಕೆ ಅಗದಿ ಬಹಳ ಎಲ್ಲ ಅವಯವಗಳು, ನಮ್ಗೆ ಎಲ್ಲ ಸ್ನಾಯುಗಳು ಇರಬಹುದು, ಎಲ್ಲ ಜಾಯಿಂಟ್ಗಳಿರಬಹುದು, ಮತ್ತು ಉಸಿರಿನ ನಿಯಂತ್ರಣ ಬರ್ತದೆ, ಸಾಕಷ್ಟು ಅನುಕೂಲ ಸರ್. ಅದರಿಂದ ಬೆನಿಫಿಟ್ ಚಲೋ, ಸುಖ ಸಕ್ಕರೆ ಕಾಯಿಲೆ ಅಂತೂ ಹೋಗ್ಬಿಡ್ತದೆ, ಸಕ್ಕರೆ ಕಾಯಿಲೆಗೆ ಬಹಳ ಮತ್ತು. ಇವು ಏನದಾವ ಸರ್, ಇವ ನಿಮ್ಗೆ ಹೇಳಿದಂತಂದ್ರೆ ಆಸನಗಳಲ್ಲಿ 4 ವಿಧಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ನಮ್ಮ ಗುರುಗಳು ಹೇಳಿದಾಗ ಏನಪ್ಪ, ನಿಂತು ಮಾಡುವ ಆಸನಗಳು, ಕುಳಿತು ಮಾಡುವ ಆಸನಗಳು, ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು, ಬೆನ್ನ ಮೇಲೆ ಮಲಗಿ ಮಾಡುವ ಆಸನಗಳು ಮಾಡ್ತೀವಿ. ಇವು 4 ಆಸನಗಳನ್ನು ಮಾಡುವಾಗ ನಿಂತು ಮಾಡುವ ಆಸನಗಳು ಒಂದು ಇಫೆಕ್ಟ್ ಏನೇನಪ್ಪ ಅಂತಂದ್ರೆ, ನಮಗೆ ಬೊಜ್ಜಿನ ಅಂಶವನ್ನು ಕಡಿಮೆ ಮಾಡ್ತವೆ. ಆಮೇಲೆ ಕುಳಿತು ಮಾಡುವ ಆಸನಗಳು ನಮಗೆ ಜಠರದ ಒಂದು ವ್ಯವಸ್ಥೆಯನ್ನು ಜಾಸ್ತಿ ಕೊಡೋದ್ರಿಂದ ಅಲ್ಲಿ ಪಚನಾಂಗ ಕ್ರಿಯೆ ಸರಿಯಾಗಿ ನಡೆದು ಅಲ್ಲಿ ತಕ್ಕಂಥ ಅವಯವಗಳು ಶುದ್ಧೀಕರಣ ಹೊಂತಾವ. ಆಮೇಲೆ ಯಾವ್ದು ಶುಗರ್ ಸಕ್ಕರೆ ಕಾಯಿಲೆ ಇಲ್ಲಿ ಹಾರ್ಟ್ ಬಿಪಿ ಎಲ್ಲ ಬರೋದಿಲ್ಲ. ಆಮೇಲೆ ಮುಂದೆ ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು ಬೆನ್ನು ನೋವು ಅಥವಾ ನಡ ನೋವುಗಳಿಗೆ ಸಂಬಂಧಪಟ್ಟಾಗ, ಹೊಟ್ಟೆ ಮೇಲೆ ಬೆನ್ನ ಮೇಲೆ ಮಲಗಿ ಮಾಡುವ ಆಸನಗಳು ಕೂಡ ಹಾಗೇನೆ. ಅವು ಕೆಲವೊಂದು ನಾವು ಹೇಳ್ತೀವಿ, ಏನ್ ಹೇಳ್ತೀವಪ್ಪ ಅಂತಂದ್ರೆ, ಆಸನದೊಳಗೆ ರಾಜ ಯಾರು ಅಂತ ಪ್ರಶ್ನೆ ಮಾಡಿದಾಗ ಶೀರ್ಷಾಸನ ಅಂತ. ಶೀರ್ಷಾಸನ ಮಾಡ್ಬೇಕಾದ್ರೂ ಅದು ಕುಳಿತು ಮಾಡುವ ಆಸನದೊಳಗೆ ಬರ್ತಿರ್ತತಿ, ಅದನ್ನ ಕ್ರಮಬದ್ಧವಾಗಿ ಮಾಡ್ಬೇಕು. ಮುಂದೆ ಆಸನಗಳ ರಾಣಿ ಯಾವುದು ಅಂತಂದ್ರೆ ಸರ್ವಾಂಗಾಸನ ಅಂತ ಬರ್ತದೆ. ಆ ಸರ್ವಾಂಗಾಸನ ಮಾಡುವಾಗ ಕ್ರಮಬದ್ಧತೆಯನ್ನು ಸರಿಯಾಗಿ ಕ್ರಮಬದ್ಧತೆಯಿಂದ ಮಾಡ್ಬೇಕು. ಈಗ ಅದನ್ನ ಮಾಡ್ತಾರ ದಡಗ್ನ ಎದ್ದು ಬಿಡ್ತಾರೆ ಕೆಲಸ ಅಲ್ಲ, ಅದು ಅದನ್ನ ಕುತ್ತಿಗೆ ನೆತ್ತಲಾರ್ದಂಗ ನಾವು ಹಳ್ಳಿ ತಿರ್ಗಾ ಮೂಲ ಸ್ಥಿತಿ ಬರ್ಬೇಕಂತ. ಅದು ನಾವು ಅಂಗಾತ್ ಮಲ್ಕೊಂಡಿರ್ತೀವಿ, 30 ಡಿಗ್ರಿ, ಒಂದು 4-5 ಎಣಿಕೆ ಇಡಬೇಕು, 60 ಡಿಗ್ರಿ, ಮತ್ತೆ 4-5 ಎಣಿಕೆ ಅಲ್ಲೇ ಇಡಬೇಕು, 90 ಡಿಗ್ರಿ ಹಿಡ್ಕೊಂಡು ಆದ್ಮೇಲೆ ಸ್ವಲ್ಪ ಕೈಗಳಾಸದ ಮೇಲೆ ನೇರವಾಗಿ ನಿಂತ್ಕೊಂಡು ಅದನ್ನ ಸ್ವಲ್ಪ ಟೈಮ್ ತಗೋಬೇಕು. ಅವೆಲ್ಲ ತಗೊಂಡು ನಿಧಾನ ಇಳಿಯುವ ಸಹಿತ ಕುತ್ತಿಗೆ ಎತ್ತುವಂಗಿಲ್ಲ, ಅಂದ್ರೆ ಮಾಡ್ತೀವಿ ಅಂತ ಕಾಟಾಚಾರ ಮಾಡುವಂಗಿಲ್ಲ. ಅದನ್ನ ನಿಯಮಬದ್ಧವಾಗಿ ಮಾಡೋದ್ರಿಂದ ಒಳ್ಳೆ ಇದು ಐತಿ.
1: ಭಾರತ ದೇಶ ಈಗ ಡಯಾಬಿಟೀಸ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಯೋಗದಲ್ಲಿ ನಮ್ಮನ್ನು ಓದಿದೆ, ಮಂಡೂಕಾಸನ ಅನ್ನೋ ಒಂದು ಆಸನದಿಂದ ಡಯಾಬಿಟೀಸ್ ಶುಗರ್ ಅನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಬಹುದು. ಅದರ ಬಗ್ಗೆ ಸ್ಟಡೀಸು ಆಗಿದೆ, ಎಷ್ಟೋ ಜನ ಯಾರಿಗೆ ಡಯಾಬಿಟೀಸ್ ಇದೆ ಮುಂಜಾನೆ ಖಾಲಿ ಹೊಟ್ಟಿ ಮಂಡೂಕಾಸನ ಅನ್ನ ಮಾಡಿದ್ರು, ತದನಂತರ ಅವರ ಬ್ಲಡ್ ಶುಗರ್ ಟೆಸ್ಟ್ ಮಾಡಿದ್ರೆ ನಾರ್ಮಲ್ ಬಂದಿತ್ತು. ಇದ್ರ ಬಗ್ಗೆ ಏನ್ ಹೇಳಿ?
0: ಈ ಮಂಡೂಕಾಸನ ಬಹಳ ಮಹತ್ವದ ಇದು ಕೊಡುತ್ತೆ ಸರ್. ಈಗ ಏನಂತಂತಂದ್ರೆ, ಈ ಮಂಡೂಕಾಸನ ಜೊತೆಗೆ ಕುಳಿತು ಮಾಡುವ ಆಸನಗಳು ಏನ್ ಬರ್ತಾವ, ಈಗ ಉದಾಹರಣೆಗೆ ವಕ್ರಾಸನ ಅಂತ ಬರ್ತದೆ, ಆಮೇಲೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಬರ್ತದ. ಆಮೇಲೆ ವಜ್ರಾಸನದಲ್ಲಿ ನೀವು ಹೇಳಿದ್ರಲ್ಲ ಅದೇ ಮುಂಡುಕಾಸನ ಅಂತಾರೆ, ವಜ್ರಾಸನದಲ್ಲಿ ಯೋಗ ಮುದ್ರಣ ಅಂತ ಆರಿಸೋದ. ಅದೇನಂತಂದ್ರೆ ಕ್ರಮಬದ್ಧತೆ ಬಹಳ ಚಂದ ಇಚ್ಚರ. ಅದಕ್ಕೆ ಮುಂಡುಕಾಸನ ಮಾಡುವಾಗ ಕ್ರಮಬದ್ಧತೆಯನ್ನು ಅನುಸರಿಸಬೇಕು. ಯಾಕಂದ್ರೆ ಇವೆಲ್ಲವುಗಳನ್ನು ಲಾಕ್ ಮಾಡಿದಾಗ ನಾವು ನಿಜಾನವಾಗಿ ಬಾಗಿದಾಗ ಅವು ಅದು ಹೊಂಕಳದ ಇದ್ರೊಳಗೆ ಹೋದಾಗ ಅಲ್ಲಿ ಒಂದು ಇದು ಇರ್ತದೆ ಸರ್, ನಮಗೆ ಇದು ಸಪ್ಪಳ ಆಗ್ಬೇಕು ನಮ್ಗೆ.
2: ಹೌದು,
0: ಒಳಗೆ ಹೊಂಕಳ ಕೆಳಗಿರ್ತಕ್ಕಂಥದ್ದು ಅದು ಡೈಜೆಸ್ಟಿವ್ ಸಿಸ್ಟಮ್ ನೊಳಗೆ ಅದು ಒಂಥರ ಇದು ಹಾಕಿತ್ತಂತಂದ್ರೆ ನಾವು ಕರೆಕ್ಟ್ ಮಾಡಿವಿ ಅಂತ ಅರ್ಥ. ಕರೆಕ್ಟ್ ಮಾಡಿದೀವಿ ಅಂತಂತಂದ್ರೆ ಸುಮಾರು ಒಂದು ಸ್ವಲ್ಪ ದಿನದಾಗ ಹೋಗ್ಬಿಡುತ್ತೆ. ನೀವು ಹೇಳಿದ ಭಾಳ ಗುದಿ ಸತ್ಯದ ಮಾತು, ಮುಂಡುಕಾಸನ ಮಾಡೋದ್ರಿಂದ ಭಾಳ ಶಕ್ತಿಯುತವಾದ್ದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಾ ಹೇಳಿದ್ನಲ್ಲ, ಓಕೆ ನಾವು ಈಗ ಮಾಡ್ಲಿಕ್ಕೆ ಹತ್ತಿ 8 ದಿನ ಆಯ್ತು, 9 ದಿನ ಆಯ್ತು, ನಮಗೆ ಸಕ್ಕರೆ ಕಾಯಿಲೆ ಹೋಗ್ಲಿಲ್ಲ ಮಾಡ್ಲಿಲ್ಲ, ಪರ್ಮನೆಂಟ್ ಆಗಿ ಹೋಗ್ಬೇಕು ಅಂತಂತಂದ್ರೆ ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೇಬೇಕು. ಮತ್ತೆ ಇನ್ನೊಂದೇನು ಸರ್ ನಿಮ್ಗೊಂದು ಹೇಳ್ತೀನಿ ನಾನು, ಈಗ ನಮ್ಗೆ 71 ವಯಸ್ಸು ಐತೆ ಅಂದ್ರೂ ಸಹಿತ ನಾವೀಗ ಅವಾಗ ಸಾಮಾನ್ಯವಾಗಿ ಎಲ್ಲ ಆಸನಗಳು ಮಾಡೇ ಮಾಡ್ತೀನಿ. ಅವೆಲ್ಲ ಏನಿರ್ತದಂತಂದ್ರೆ ನಮ್ಮ ಕಲ್ಪನೆಗಳವಲ್ಲ, ಮತ್ತು ನಿಧಾನಗತಿ ಒಳಗೆ ಕ್ರಮಬದ್ಧವಾಗಿ ಮಾಡಿದ್ರೆ ಆಸನಗಳಿಂದ ಯಾವುದೇ ನಮಗೆ ನಾವು ತೊಂದರೆ ಅನುಭವಿಸಿಲ್ಲ, ನಮಗೆ ಅದು ಒಳ್ಳೆಯ ಒಂದು ಅವಕಾಶವನ್ನು ಒಂದೇ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸ್ತೇವೆ.
1: ಸರ್, ಕ್ರಮದ ಬಗ್ಗೆ ಮಾತನಾಡುವಾಗ ಈಗ ಸೂರ್ಯ ನಮಸ್ಕಾರ ಯಾರು ಪ್ರಾರಂಭ ಮಾಡಿದ್ರೇನು ಶೂಸ್ ಹಾಕೊಂಡು ಮ್ಯೂಸಿಕ್ ಹಾಕೊಂಡು ಮಾಡ್ತಿರ್ತಾರೆ, ಸ್ವಲ್ಪ ಅದ್ರ ಬಗ್ಗೆ ತಿಳಿಸಿ.
0: ಇಲ್ಲ ಸರ್, ಅವನ್ನೆಲ್ಲ ಶೂಸ್ನ ಹಾಕೋಬಾರ್ದು. ಆಮೇಲೆ ನಾವು ಬಟ್ಟೆಗಳನ್ನ ಮೊದಲು ಲೂಸಾಗಿ ಹಾಕೊಂಡಂತ ವ್ಯವಸ್ಥೆ ಮಾಡಬೇಕು. ಆಮೇಲೆ ಇನ್ನೊಂದು ನಿಯಮ ಏನ್ ಹೇಳ್ತೈತೆ ಅಂತಂದ್ರೆ ಸೂರ್ಯ ನಮಸ್ಕಾರ ಮಾಡಬಹುದು ಅಥವಾ ಉಳಿದ ಆಸನಗಳನ್ನು ಮಾಡಬಹುದು, ಒಟ್ಟಿನಲ್ಲಿ ಬೆಡ್ ಇರಬೇಕು, ಮೃದುವಾದ ಬೆಡ್ ಇವು ಅದಾವಲ್ಲಿಗ, ಆ ಮೃದುವಾದ ಬೆಡ್ ಇರಬೇಕು. ಆ ಯಾಕೆ ಹೇಳ್ತೀನಿ ಅಂದ್ರೆ ಅಲ್ಲಿ ಭೂಮಿ ಹಂಗ ಖಾಲಿ ಮೈದ್ರೊಳಗೆ ಮಾಡೋದ್ರೆ ಕ್ರಿಮಿಕೀಟಗಳನ್ನು ಅಸ್ವಸ್ಥಕತಿ. ಒಂದು ಎರಡನೇದೇನಪ್ಪಾ ಅಂತಂತಂದ್ರೆ ಕ್ರಮಬದ್ಧವಾಗಿ ಮಾಡೋದು ಬಹಳ ಅಂದ್ರೆ ಬಹಳ ಮಹತ್ವ ಸರ್. ಅದ್ರಾಗ ನಾವು ಕ್ರಮಬದ್ಧವಾಗಿ ಮಾಡಲಿಲ್ಲ ಅಂತಂತಂದ್ರೆ ಅಸ್ವಸ್ಥತೆಗೆ ಆಗಿಬಿಡ್ತೀವಿ. ಆಗ ಹೇಳಿದ್ರಲ್ಲ ಅಸ್ವಸ್ಥತೆಗೆ ಎಡೆ ಆಗಿಬಿಡ್ತೀವಿ. ಈಗ ಅದನ್ನ ಏನ್ ಮಾಡ್ತೀವಿ ಅಂತಂತಂದ್ರೆ ಬೂಟ್ ಹಾಕೊಂಡು ಮಾಡೋದ್ರಿಂದ ಅದು ಇದು ಸಿಗೋದಿಲ್ಲ, ನಮ್ಗೆ ಗ್ರಿಪ್ ಸಿಗೋದಿಲ್ಲ. ಒಂದು ಆಮೇಲೆ ಅದನ್ನ ಹಾಕೋದು ಅಷ್ಟು ಹಾಕೊಳ್ಳೋದು ಅವಶ್ಯನೇ ಇಲ್ಲ, ಹಾಕೊಳ್ಳೇಬಾರ್ದು. ಅವ್ ಯಾರ್ಯಾರು ತಮ್ಮ ಇದಂತ ಶೋಕಿ ಹಾಕೊಂತಾರ, ಆಕ್ಚುಲಿ ಅವ್ನು ಬೂಟ್ ಗಿಟ್ ಹಾಕೊಳ್ಳೇಬಾರ್ದು, ಹಾಕೋಬಾರ್ದು. ಮತ್ತೆ ಉಳಿದ ಇವು ಸಹಿತ ಇರಬಾರ್ದು ಸರ್ ನಮ್ಮ ವಿಚಾರದೊಳಗೆ. ಇವು ಕೆಲವೊಂದು ನಾನು ನೋಡಿ ಎಲ್ಲೋ ಒಂದು ಕಡೆ ವಾಚ್ ಇತ್ತು ಕೈಯಾಗ, ಹಂಗ ಮಾಡ್ತಿದ್ರು ಅವ್ನು, ಏನೋ ಏನೋ ನನಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ಕೊಳ್ಳ ಚೈನ್ ಇಂದ ಅವ್ನು ಹಂಗ ಮಾಡ್ತಿದ್ರು, ಅವೆಲ್ಲ ಇರಬಾರ್ದು ಸರ್. ಅವೆಲ್ಲ ಏನಂತಾರ ಸೋಕಿಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಅಲ್ವೇ ಅಲ್ಲ ಅದನ್ನ. ಅವರು ಏನಿದ್ದು ಒಂದು ಎರಡು ಒಂದು ಮ್ಯಾಲೊಂದು ಕೆಳಗೊಂದು ತಮ್ಗೆ ಹಾಕೊಂಡು ಲೂಸ್ ಇರ್ಬೇಕು ಅಷ್ಟೇ. ಡ್ರೆಸ್ಗಳು ಲೂಸ್ ಇತ್ತು ಅಂತಂದ್ರೆ ಆಟೋಮೆಟಿಕ್ ಅದು ಒಳ್ಳೇದಾಗ್ತದೆ ಅಂತೆಲ್ಲ ಮಾಡ್ಬಾರ್ದು ಸರ್.
1: ಅದೇ ಕ್ರಮ ನಿಯಮ ತಾವು ಹೇಳಿದ್ರಲ್ಲ, ಈಗ ಅದು ಬಹಳ ಯಾರು ಪಾಲಿಸ್ತಾನೆ ಇಲ್ಲ. ನೀವೇ ಹೇಳಿದ್ರಿ, ನೀವೇ ನೋಡಿದ್ರಿ, ನಾವು ಆ ದೃಶ್ಯವನ್ನು ನೋಡಿದ್ವಿ.
0: ಆ ದೃಶ್ಯ ನೋಡಿ ಸರ್ ನಾನು,
1: ಬಹಳ ದುಃಖವಾಗುತ್ತೆ. ಯಾಕೆಂದ್ರೆ ಯೋಗ ಬಹಳ ಭಕ್ತಿಯಿಂದ ಮಾಡ್ಬೇಕು. ಇದೇ ಪ್ರಶ್ನೆ ನಿಮಗೆ, ಯೋಗ ಮಾಡುವಾಗ ಭಕ್ತಿ ಎಷ್ಟು ಮುಖ್ಯ, ತಮ್ಮ ಆಸನದ ಪ್ರತಿ ಎಷ್ಟು ಭಕ್ತಿ ಮುಖ್ಯ, ಅದ್ರ ಬಗ್ಗೆ ಸ್ವಲ್ಪ.
0: ಈಗೇನಾಗ್ತದೆ ಸರ್, ನಾವು ಈಗ ಅದನ್ನ ನಾವು ಅನ್ನೋದಕ್ಕಿಂತ ನಮ್ಗಿಂತ ಪೂರ್ವಜರು ಋಷಿ ಮುನಿಗಳು ಇರ್ಬೋದು, ಆಮೇಲೆ ಯೋಗ ಶಾಸ್ತ್ರಜ್ಞರಿರ್ಬೋದು, ಅವ್ರು ಅದಕ್ಕಾಗಿನ ಪ್ರಾರ್ಥನೆ ಮಾಡ್ಯಾರ. ದೇವ್ರಿಗೆ ಹೆಂಗ್ ನೀವು ಪ್ರಾರ್ಥನೆ ಮಾಡ್ತೀರಾ, ಅರ್ಥಿ ಪತಂಜಲಿ ಮಹರ್ಷಿಗಳಿಗಿರ್ಬೋದು, ಆಮೇಲೆ ನಾವು ಇದನ್ನ ಅರ್ಪಣೆ ಯೋಗಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಕೆಲವು ಪ್ರಾರ್ಥನೆಗಳನ್ನು ಮಾಡಿಯೇ ಮಾಡಿರ್ತಿದ್ದಾರೆ. ಆಮೇಲೆ ಅದರಿಂದ ಇನ್ನೊಂದೇನಪ್ಪ ಅಂತಂತಂದ್ರೆ, ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ, ಎಷ್ಟು ಮನಸ್ಸನ್ನು ಕೇಂದ್ರೀಕರಿಸ್ತಾ ಮಾಡ್ತೀವಿ, ಎಷ್ಟು ನಿಧಾನವಾಗಿ ಮಾಡ್ತೀವಿ, ಅದು ನಮಗೆ ಒಳ್ಳೇದು ಕೊಡ್ತು. ಇಲ್ಲ ಅಂತಂತ ನಿರುಪಯುಕ್ತ, ಆಮೇಲೆ ಅದರಿಂದ ಅವರೆಂದು ಉದ್ಧಾರ ಆಗುವುದೇ ಇಲ್ಲ. ಹೌದು ಹೌದು ಸರ್, ಭಕ್ತಿ ಬೇಕದು, ಭಕ್ತಿ ಇರಲಾರ್ದನ್ನ ಇಲ್ಲವೇ ಇಲ್ಲ. ನಾವೆಲ್ಲ ಈಗ ಅದನ್ನ ಹೇಳ್ತಾರ, ಯೋಗಾಸನ ಮುಗಿದ್ಮೇಲೆ ಶವಾಸನ ಮಾಡಲೇಬೇಕು ಅಂತ, ಆಮೇಲೆ ಪ್ರಾಣಾಯಾಮ ಮುಗಿದ್ಮೇಲೆ ಶವಾಸನ ಮಾಡಲೇಬೇಕು. ಶವಾಸನ ಮುಗಿದಾದ್ಮೇಲೆ ನಮ್ಮ ಮತ್ತೆ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡೇನೆ ಮುಂದೆ ಹೇಳ್ತೀವಿ, ಸರ್ವೇ ಭವಂತು ಸುಖಿನ, ಸರ್ವ ಸಂತನ ನಿರಾಮ ಹೇಳಿ, ಮತ್ತೊಂದಿಷ್ಟು ದೇವರುಗಳನ್ನ ನೆನೆಸಿ ಇದು ಮಾಡಿ, ಅರೇ ಓಂ ತತ್ಸತ್, ಓಂ ಶ್ರೀ ಗುರುಭ್ಯೋ ನಮಃ ಅಂತೇಳಿ ಹಿಂಗೆ ಅದನ್ನು ಸ್ವಲ್ಪ ಅನುಸರಿಸಿಕೊಂಡು ನಾವು ಭಕ್ತಿಯಿಂದ ಮಾಡಿದೀವಿ ಅಂತಂದ್ರೆ, ಮತ್ತು ಭೂಮಿಗೆ ನಮನಗಳು ಸಲ್ಲಿಸ್ತೀವಿ ಸರ್. ಯಾವ ರೀತಿ ಸಲ್ಲಿಸಬೇಕು ಅಂತಂದ್ರೆ, ಇಲ್ಲಿವರೆಗೆ ಆಸನ ಮಾಡಲು ಅನುಮೋದ ಕೊಟ್ಟು ಭೂಮಿ ತಾಯಿಗೆ, ಪತಂಜಲಿ ಮಹರ್ಷಿಗಳಿಗೆ, ಗುರುಗಳಿಗೆ, ಗುರುಮಾತರಿಗೆ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ನಾನು ನನ್ನ ಇದಕ್ಕೆ ಮುಕ್ತ ಹೇಳ್ತೀನಿ ಅಂತ ಅಂದ್ರೆ, ಅಲ್ಲಿ ತನಕ ನಾವು ಭಕ್ತಿ ಬೇಕು ಅಂತ. ಭಕ್ತಿ ಇಲ್ಲ ಅಂತಂದ್ರೆ ಅಲ್ವೇ ಅಲ್ಲ, ಅದನ್ನ ಮಾಡಲೇಬಾರದು. ನಾನು ಕೇಳಿದೆ ಅದು ಆಟೋಮೆಟಿಕ್ ಅದ್ರಾಗ ಅಳವಡಿಸ್ಕೋಬೇಕಂತ ಭಕ್ತಿ ಬೇಕು, ಭಕ್ತಿನ ಮಾಡ್ತಾರೆ.
1: ಅದಕ್ಕೆ ಈ ಪ್ರಶ್ನೆ ಕೇಳಿದೆ, ಏಕೆಂದ್ರೆ ಎಲ್ಲರೂ ಇದನ್ನ ಬರೇ ಒಂದು ವ್ಯಾಯಾಮ ಅಂತ ನೋಡಿ.
0: ಅಲ್ಲ ಸರ್, ಅಲ್ಲ ಸರ್, ಅದು ಬಹಳ ಶಕ್ತಿ ಐತೆ ಅದ್ರೊಳಗೆ. ನಾವು ಬರೇ ಒಂದಿನ 2 ದಿನ 3 ದಿನ ಮೋಜಿಗೆ ಮಾಡುವಂತದ್ದು ಅಲ್ಲ, ಅದನ್ನ ಅಳವಡಿಸಿಕೊಳ್ಳೋದ್ರ ಜೊತೆಗೆ ನಾವು ಭಕ್ತಿಯಿಂದ ನಾವು ಅದನ್ನ ಇದು ಮಾಡಬೇಕು, ಅದನ್ನ ಅನುಸರಿಸಬೇಕು.
1: ಸರ್, ಇಷ್ಟೆಲ್ಲ ಮಾಹಿತಿ ತಾವು ಕೊಟ್ರಿ, ಒಂದೇ ಒಂದು ಆಸನದ ಬಗ್ಗೆ ಕೇಳಿ ಮುಗಿಸ್ತೇನೆ. ಏಕೆಂದ್ರೆ ಇದು ಬಹಳ ಮುಖ್ಯವಾದ ಆಸನ, ಎಲ್ಲರೂ ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ, ಅದೇ ಶವಾಸನ. ಶವಾಸನ ಆಮೇಲೆ ಮಲಗುವುದು, ವ್ಯತ್ಯಾಸವನ್ನ ತಿಳಿಸಿ.
0: ಶವಾಸನ ಅಂದ್ರೆ ಸರ್, ಆಕ್ಚುಲಿ ಶವ ಅಂದ್ರೆ ನಾವು ಅದು ಯಾವ್ದನ್ನು ಇದು ಇರ್ಲಾರ್ದಂಗ ಹೋಗ್ಬಿಟ್ಟಿರ್ತತಿ. ಆ ಟೈಪ್ ನಾವು ಮಲ್ಕೊಂಡಾಗ ಹಂಗಾತ ಮಲ್ಕೋಬೇಕಾಗ್ತದ. ನಾ ಅಂದಾಜು ಕಾಲಿನ ಹಿಂಬಳಿಂದ ಹಿಂಬಳಕ್ಕೆ ಸುಮಾರು 1.5 ಫೀಟ್ ಅಂತರ ಇರಬೇಕು. ಕೈಗಳು ಕೂಡ ಸೊಂಟದಿಂದ 1.5 ಫೀಟ್ ಅಂತರ ಇರಬೇಕು. ಆಮೇಲೆ ಅಂಗೈಗಳು ಆಕಾಶವನ್ನು ನೋಡ್ತಾ ಇರಬೇಕು. ಆಮೇಲೆ ಇನ್ನೊಂದೇನಂತಂದ್ರೆ ಅಲ್ಲಿ ಅದಕ್ಕೊಂದು ಕ್ರಮ ಐತೆ ಸರ್. ಶವಾಸನ ಮಲ್ಕೋಬೇಕಾದ್ರೆ ಶವಾಸನ ಮಲ್ಕೊಂಡಿಂದ ನಮ್ಮದೇ ಆದಂತಹ ಇನ್ನೊಂದು ನಿಮ್ಗೆ ಅದನ್ನ ಹೇಳ್ಬೇಕಂತಂದ್ರೆ, ಈ ಧ್ಯಾನದ ಪ್ರಾರಂಭಿಕ ಹಂತನೂ ಹೌದು ಶವಾಸನ. ಜೀವನದೊಳಗೆ ನಾವು ಆ ರೀತಿ ಕ್ರಮಬದ್ಧವಾಗಿ ಹೇಳ್ತಾ ಹೋಗ್ಬಿಟ್ಟೆವು ಅಂತಂತಂದ್ರೆ ಅದನ್ನ ಹೇಳ್ಬಿಡ್ಲೇನು ಸರ್ ಸ್ವಲ್ಪ?
1: ಖಂಡಿತ.
0: ಈಗ ಅದನ್ನೇನು ಮಾಡ್ತೀವಿ ಅಂತಂದ್ರೆ ಪ್ರಾರಂಭದಾಗ ಶವಾಸನ ಮಲ್ಕೊಂಡು ಕೂಡಲೇನ ನಮಸ್ನಾವು ಮಲ್ಕೊಂಡಿರ್ತಾವ ಅಂತ ತಿಳ್ಕೊಳ್ರಿ, ಅಥವಾ ಯಾವ ಗುರು ಅದಾನ ಗುರುವರೇ ಇರ್ತಾರ ಇರಲಿ, ಒಟ್ಟಿನ ಮೇಲೆ ಈಗ ನಾವು ಗುರುಗಳು ನಮ್ಗೆ ಹೇಳಿ ಹೋಗ್ಬಿಟ್ರು ನಾವು ಶವಾಸನ ಆಸನಗಳನ್ನು ಮಾಡಿ ಅಥವಾ ಪ್ರಾಣಾಯಾಮಗಳನ್ನೇ ಶವಾಸನ ಬಂದಿವೆ. ಅಲ್ಲಿ ಬಂದ ತಕ್ಷಣ ನಾವು ಮೊದಲೇ ಪ್ರಾರಂಭದಾಗ ಏನು ಮಾಡ್ಬೇಕು ಅಂತಂದ್ರೆ ದೀರ್ಘವಾಗಿ 4-5 ಸಲ ಉಸಿರಾಡಿಸಬೇಕು, ನಿಧಾನ ದೀರ್ಘವಾಗಿ ಉಸಿರಾಡಿಸಬೇಕು. ತದನಂತರ ನಮ್ಮ ಕಾಲುಗಳನ್ನು ಮತ್ತು ಸ್ವಿಮ್ ಅಲ್ಲೇ ಸ್ವಲ್ಪ ಮೂವ್ಮೆಂಟ್ ಮಾಡಿ ಅಲ್ಲೇ ಬಿಡಬೇಕು, ಕೈಗಳನ್ನು ಮೂವ್ಮೆಂಟ್ ಮಾಡಿ ಅಲ್ಲೇ ಬಿಡಬೇಕು, ಕುತ್ತಿಗೆ ಮೂವ್ಮೆಂಟ್ ಮಾಡಿ ಅಲ್ಲೇ ಬಿಡಬೇಕು. ಅಲ್ಲಿ ಮೂವ್ಮೆಂಟ್ ಆದಮೇಲೆ ಮುಂದೆ ನಾವು ಪಾದದಿಂದ ಹಿಡ್ಕೊಂಡು ಹಂತ ಹಂತವಾಗಿ, ಉದಾಹರಣೆಗೆ ಬಲಗಾಲಿಂದ ಒಂದು ಹೇಳ್ತೀವಿ ನಾವು, ಏನಪ್ಪ ಅಂತಂದ್ರೆ ಬಲಗಾಲಿನ ಹೆಬ್ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಐದನೇ ಬೆರಳು, ಎಲ್ಲ ಬೆರಳುಗಳಿಗೆ ವಿಶ್ರಾಂತಿ ಅಂತ ಹೇಳ್ತೀವಿ. ಆಮೇಲೆ ಆ ಅಂಗಾಲಿಗೆ ವಿಶ್ರಾಂತಿ, ಮೇಲಿನ ಪಾದಕ್ಕೆ ವಿಶ್ರಾಂತಿ, ಹಿಮ್ಮಡಕ್ಕೆ. ಅದು ನಮ್ಮ ಮನಸ್ಸನ್ನು ಅಲ್ಲಿಗೆ ಕೇಂದ್ರೀಕರಿಸ್ತಾ ಹೇಳ್ತಾ ಅಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಾ ಹೋಗ್ಬಿಟ್ಟಿವಿ ನಾವು. ಎಲ್ಲಿ ಹೇಳಕತ್ತೀವಿ ಅಂದ್ರೆ ಅಲ್ಲಿ ನಮ್ಮ ಮನಸ್ಸು ಇರಬೇಕು ಅಂತ. ಅದನ್ನ ನಮ್ಮ ಹೇಳ್ಕೊಂತ ಮತ್ತೆ ಮೇರುಗಂಡಕ್ಕೆ ವಿಶ್ರಾಂತಿ, ಆಮೇಲೆ ಮೊಣಕಾಲು ಮೊಣಕಾಲು ಚಿಪ್ಪಿಗೆ ವಿಶ್ರಾಂತಿ, ತೊಡೆಗೆ ವಿಶ್ರಾಂತಿ, ಸೊಂಟಕ್ಕೆ ವಿಶ್ರಾಂತಿ, ಈ ರೀತಿ ವಿಶ್ರಾಂತಿ ಹೇಳ್ಕೊಂತ ಅದು ಆಮೇಲೆ ಈ ಕಾಲಿಗೆ ಹೇಳ್ತೀವಿ. ಆಮೇಲೆ ಕೈಗಳು ಅದೇ ರೀತಿನ, ಅದೇ ರೀತಿ ಬಲಗೈ, ಬಲಗೈ ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಉಂಗುರು ಬೆರಳು, ಕಿರುಬೆರಳು, ಇವೆಲ್ಲ ಬೆರಳುಗಳಿಗೆ ವಿಶ್ರಾಂತಿ ಅಂತ ಹೇಳ್ತೀವಿ. ಆಮೇಲೆ ಅಂಗೈಗೆ ವಿಶ್ರಾಂತಿ, ಮುಂಗೈ ಮನಕಟ್ಟಿಗೆ ವಿಶ್ರಾಂತಿ, ಆಮೇಲೆ ಮನಕೈ ಮನಕೈ ಚಿಪ್ಪಿಗೆ ವಿಶ್ರಾಂತಿ, ರಟ್ಟೆ ರಟ್ಟೆ ಸ್ನಾಯುಗಳು, ಇವೆಲ್ಲ ಹೇಳುವಾಗ ನಾವು ಅಲ್ಲಿ ಕಣ್ಣು ಮುಚ್ಕೊಂಡು ಇದು ಮಾಡ್ತಿರ್ತೀವಿ, ಅದ್ರ ಮೇಲೆ ಲಕ್ಷ ಹೋಗ್ಬಿಡ್ತೇವೆ. ನಾವೆಲ್ಲ ದೇವನಿಗೆ ಗೊತ್ತಾಗೋದಿಲ್ಲ, ಅಷ್ಟೇ ವಿಶ್ರಾಂತಿ ಆಕೈತೆ ಮನುಷ್ಯಾಗ. ಈ ರೀತಿ ಹೇಳ್ತಾ ಎಲ್ಲ ಭಾಗಗಳು ಹೇಳ್ತಾ ಮುಂದೆ ಮೂಲಾರ್ ಚಕ್ರ ಮೇಲೆ, ಸ್ವಾದಿಷ್ಠಾನ ಚಕ್ರ ಮೇಲೆ, ಮಣಿಪುರ ಹಿಂಗೆ ಒಂದೊಂದೊಂದೊಂದು ಹೇಳ್ತಾ ಹೋಗಿ ಹೃದಯದ ಭಾಗಕ್ಕೆ ಹೋಗಿವೆ. ನಾನು ಈಗ ನನ್ನ ಹೃದಯ ಸಪ್ಪಳವನ್ನು ಕೇಳ್ತಾ ಇದ್ದೇನೆ, ನನ್ನ ಹೃದಯ ಪೂರ್ಣ ಸ್ವಚ್ಛ ವಿಶ್ರಾಂತಿ ಸ್ಥಿತಿಯಲ್ಲಿದೆ, ನನ್ನ ಹೃದಯಕ್ಕೆ ಯಾವುದೇ ರೀತಿ ರೋಗರುಜನಗಳು ಇರುವುದಿಲ್ಲ. ಈ ರೀತಿ ನಾವು ಅಲ್ಲಿ ಮಣದಟ್ಟಾಯಿ ಮಾಡ್ಕೊಂತ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ಬಿಟ್ಟಿವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಶವಾಸನದೊಳಗೆ ನಮಗೆ ಪ್ರೆಶ್. ಮತ್ತೆ ಇನ್ನೊಂದೇನು ಸರ, ಪ್ರಾಣಾಯಾಮ ಮಾಡ್ರಿ ಅಥವಾ ಇದನ್ನ ಏನ್ರಿ ಆಸನವನ್ನು ಮಾಡ್ರಿ, ಇವೆಲ್ಲ ಮಾಡಿ ಆದ್ಮೇಲೆ ನೀವು ಶವಾಸನ ಮಾಡದಿದ್ರೆ ಅವಸ್ತುಸ್ತ ಆಗ್ಬಿಡ್ತು. ಅಲ್ಲಿ ಅದನ್ನು ಶವಾಸನ ಮಾಡಿಬಿಟ್ಟೆ ಅಂದ್ರೆ ಮನುಷ್ಯ ಫ್ರೆಶ್ ಆಗ್ಬಿಡ್ತು. ಅದು ಅಷ್ಟೇ ನಾವು ತಿಳ್ಕೋಬೇಕು, ಅದ್ರೊಳಗೆ ಭಾಳ ಶಕ್ತಿ ಅದ. ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಅದು ಮತ್ತೆ ಮುಂದೆ ನಾವು ಅವತ್ತು ಆರಾಮ್ ತಪ್ಪನ್ನು ತಪ್ಪೋದು, ಹಿಂಗೆ ಲೆಕ್ಕ ತಪ್ಪು ಅಂತ ಹೇಳ್ಬಿಡ್ತು. ಅದನ್ನ ಆಸನ ಇದನ್ನು ಶವಾಸನ ಬೇಕು ಅಂತ
1: ಕೇಳದ ಉದ್ದೇಶನೇ ಆದಿತ್ತು. ಯಾಕೆಂದ್ರೆ ಶವಾಸನ ಅಂದ್ರೆ ಮಲಗುದಂತ ತಿಳ್ಕೊತಾರೆ, ಬಹಳ ಲಾಭ ಕೊಡುತ್ತೆ. ಅಂಡ್ ಬಹಳ ಮುಖ್ಯವಾಗಿ ಎಲ್ಲಾ ಆಸನ, ಪ್ರಾಣಾಯಾಮ, ಯೋಗದ ಎಲ್ಲಾ ತಮ್ಮ ಪದ್ಧತಿ ಮಾಡಾದ ಕೂಡಲೇ ಶವಾಸನ ಮಾಡ್ಲೇಬೇಕು. ತಾವು ಬಹಳ ಚೆನ್ನಾಗಿ ತಿಳಿಸಿದ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಸರ್?
0: ಏನು ಸರ್, ಯೋಗವೊಂದಲ್ಲಿ ತೊಡಕೊಳ್ಳೋದು ನನಗೆ, ನನ್ನ ವಿಚಾರ ಪ್ರಕಾರ ಸರ, ನಮ್ಮಲ್ಲಿ ಅದೊಂದು ಇನ್ನಷ್ಟು ಮಾಧ್ಯಮಗಳಿರ್ಬೋದು ಅಥವಾ ಯೋಗ ಗುರುಗಳಿರ್ಬೋದು, ಅವನು ದೊಡ್ಡ ದೊಡ್ಡ ಕ್ಯಾಂಪ್ ಮಾಡಿಕೊಂಡು. ಈಗ ನೋಡ್ರಿ ಸರ್, ಉದಾಹರಣೆ ಹೇಳ್ತೀನಿ ನಿಮ್ಗೆ. ನಾಳೆ June 21 ವಿಶ್ವ ಯೋಗ ದಿನಾಚರಣೆ ಅಂತದ. ಆದ್ರೆ ಮತ್ತೆ ಈ ವಿಷಯ ಹೇಳ್ಬೇಕಾದ್ರೆ ಬಹಳ ವಿಷಯಗಳಿಂದ ಇದು ಸರ್, ಇದು ಏನಂತಂದ್ರ ಆಕ್ಚುಲಿ ಬೀಜ ಮೊಳಕೆ ಒಡೆದದ್ದು ನಮ್ಮಲ್ಲಿ ಸರ್. ಅದು ಹೆಮ್ಮರವಾಗಿ ಫಲ ಕೊಡಾಕತ್ತಿದ್ದು ವಿದೇಶದೊಳಗೆ. ಯಾಕೆ ವಿಷಯ ಹೇಳ್ತೀನಿ ಅಂತ, ನಾಳೆ 21 ಸರ್, ಹೂಸಲ 21 ಒಂದು ಕಡೆ 3,000 ಜನ ಕೂಡಿದ್ರು ಸರ್ ಅಮೆರಿಕದೊಳಗೆ ಸರ್, ಒಂದು ಕಡೆ ಆ ಫಂಕ್ಷನ್ ಮಾಡೋ ಸಲುವಾಗಿ. ಅವರೆಲ್ಲ ಮತ್ತು ಸುಮಾರು ದಿನಗಳಿಂದ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದು ಅವತ್ತು ಅಲ್ಲಿ ಕೂಡ್ಕೊಂಡು ಅದು ಮಾಡ್ಯಾರ ಅಂತಂದ್ರೆ ನಮ್ಮಲ್ಲಿ ಏನಿಲ್ಲ, ಅವರು ಆಚರಣೆ ಮಾಡೋದನ್ನು ಬರೋದಿಲ್ಲ ಅಂದ್ರೆ ನಮಗೂ ಮತ್ತು ವಿದೇಶದವ್ರಿಗೂ ಎಷ್ಟು ವ್ಯತ್ಯಾಸ ಐತೆ ಅಂತ. ಆದ್ರೆ ಆಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ಇದು ಇನ್ನಷ್ಟು ನಮ್ಮಲ್ಲಿ ಒಳ್ಳೆಯ ಒಂದು ಇದು ಇನ್ನೊಂದು ವಿದೇಶದೊಳಗೆ ಮಾಡ್ಯಾರ ಸರ್. ಏನ್ ಮಾಡಿ ಕೆಲವೊಂದು ವಿದೇಶದೊಳಗೆ ಏನಪ್ಪಾ ಅಂದ್ರೆ ನಮ್ಮ ಗುರುಗಳು ಹೇಳಿದ ವಿಷಯ, ಸರ್ಕಾರದ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ಆ ಯೋಗದಲ್ಲಿ ದಿನ ಹೋಗ್ತಾನೋ ಇಲ್ಲೋ. ಈ ವಿದೇಶದೊಳಗೆ ಸರ ಆಸ್ಪತ್ರೆಗಳು ಕಡಿಮೆ ಆಗ್ಲಿಕ್ಕತ್ತೇವ, ನಮ್ಮಲ್ಲಿ ಆಸ್ಪತ್ರೆಗಳು ಹೆಚ್ಚು ಹುಟ್ಟಲಿಕ್ಕತ್ತೇವ. ಅದಕ್ಕೆ ದಯವಿಟ್ಟು ಇದನ್ನ ಏನ್ ಮಾಡ್ಬೇಕಂತಂದ್ರ ಆದಷ್ಟು ಶಾಲಾ ಕಾಲೇಜುಗಳು ಇರಬಹುದು ಅಥವಾ ಯಾವ್ದಾದ್ರು ಒಂದು ಕೆಲವೊಂದು ಸಂಘಗಳು ಸಂಸ್ಥೆಗಳು ಇರ್ತಾವ, ಅವೆಲ್ಲವುಗಳು ಬೇರೆ ಬೇರೆ ರೀತಿಯೊಳಗೆ ತಮ್ಮದೇ ಆದಂತ ಒಂದು ಹಾದಿಯೊಳಗ ಮನೆ ಮನೆಗೂ ಮುಟ್ಟುವಂತ ಒಂದು ವ್ಯವಸ್ಥೆ ಮಾಡಿ ಎಲ್ಲರೂ ಕೂಡಿ ಮಾಡಿನೂ ಇದು ಮಾಡಿದ್ರಂತಂದ್ರ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಅಥವಾ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಅಲ್ಲೆಲ್ಲೆಲ್ಲೆಲ್ಲೆ ಹೆಚ್ಚಿನ ಉತ್ಪಾದನೆ ಆತಪ್ಪ ಅಂತಂದ್ರ ಒಳ್ಳೆಯ ಆಯುಷ್ಯ ವೃದ್ಧಿ ಆಗ್ತೈತೆ ಅಂತ. ಇಲ್ಲ ಅಂತಂತಂದ್ರೆ ಸರ್ ಆಯುಷ್ಯ ಬಹಳ ಕಡಿಮೆ ಆಗ್ತದೆ. ಮನ್ನೊಬ್ಬರು ಯಾರೋ ಇದು ಹೇಳಿ ಕೊಟ್ಟಿದ್ರು, 48 ಬಂದದಂತ ಸರ್ ಈಗ ನಮ್ಮ ಸರಾಸರಿ. ಆಕ್ಚುಲಿ ನಮ್ಮ ಹಿರಿಯರು 100 ಮೇಲೆ ಬಾಳ್ತಿದ್ರು, ಇವಾಗ ಒಬ್ಬರು 70 ಬದುಕ್ತಾರ, 25 ನಾಶ ಆಗಿಬಿಡ್ತಾರ. ಅದು ಇವೇನಾಗಿಬಿಟ್ಟ ಅಂದ್ರೆ ಸರ್ ತಿಂತಕ್ಕಂಥ ಆಹಾರನು ಹಂಗೆ, ಆಮೇಲೆ ಇವ ಪರಿಸರ ಕೆಡಿಸ್ಕೊಂಡ್ಬಿಟ್ರ. ಇವರು ಏನ್ ಮಾಡ್ತಾರೆ ಸರ್, ಮನುಷ್ಯ ಒಳ್ಳೆ ಪರಿಸರದ ಹೋಗ್ಬಿಡ್ತು ಅಂತಂದ್ರೆ ಒಳ್ಳೇದನ್ನ ಬೆಳ್ಕೊಂತ ಹೋಗ್ಬಿಡ್ತದೆ, ಕೆಟ್ಟ ಪರಿಸರ ಕೂಡ ಮಕ್ಕಳು ಬೆಳೆದ್ ಬಿಡ್ತಾವ, ನಾಶ ಆಗಿಬಿಡ್ತಾವ. ಯಾವ್ದೋ ಡ್ರಿಂಕ್ಸ್ ಮಾಡೋ ಇನ್ನೊಂದು ಎಲ್ಲ ತಂಬಾಕ್ ಹಾಕೊಂಡು ವಿವಿಧ ರೀತಿಯೊಳಗೆ ಹಲವಾರು ಚಟಗಳು ಅಂಟುಕೊಳ್ಳಾರ್ದ ಮಾಡ್ಬೇಕಂತಂದ್ರೆ ಆ ಪರಿಸರದೊಳಗೆ ಹೋಗ್ಬಿಟ್ರಿ, ಯೋಗ ಪರಿಸರದೊಳಗೆ ಹೋಗ್ಬಿಟ್ಟು ಬಿಟ್ಬಿಡ್ತಾರೆ ಸರ್ ಅದು ಆಟೋಮೆಟಿಕ್. ಏನು ಇದನ್ನ ಮಾಡೋದಿಲ್ಲ, ಇಲ್ಲ ಅಂತಂದ್ರೆ ಇವೆಲ್ಲ ಇದನ್ನ ಮಾಡಿಕೊಂಡು ಆಯುಷ್ಯ ನಾಶ ಮಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ನನ್ನ ಆಶೆ ಏನಪ್ಪ ಅಂತಂತಂದ್ರೆ ನನಗಾದ ಅನುಭವದ ಮೇಲೆ, ವೈಯಕ್ತಿಕ ಅನುಭವದ ಮೇಲೆ, ಇನ್ನಷ್ಟು ಹೆಚ್ಚಿನ ಪ್ರಮಾಣದೊಳಗೆ ಪ್ರತಿಯೊಬ್ಬರ ಮನೆ ಮನೆಗೂ ಮುಟ್ಟುವಂತ ಒಂದು ವ್ಯವಸ್ಥೆ ಮಾಡಿದ್ರೆ, ಶಾಲಾ ಕಾಲೇಜಿನೊಳಗೆ ಮಾಡಿದ್ರಪ್ಪ ಅಂತಂತಂದ್ರೆ ಇದೊಂದು ನನ್ನ ಮನಸ್ಸಿಗೆ ಶಾಂತಿ, ನಮ್ಮ ದೇಶಕ್ಕೊಂದು ಒಳ್ಳೆಯದ ಅನುಕೂಲ ಆಕತಿ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆ ನಮಸ್ಕಾರ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ, ಹಾಗೂ ಮತ್ತೊಮ್ಮೆ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ಯೋಗ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಶ್ರೀ ರಾಮಣ್ಣ ಹುಂಡೇಕರ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ. ಇದು 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಎಂದಿನಂತೆ ಇಂದು ನಿಮ್ಮ ಜೊತೆಗೆ ನಾನು ಅನುಪಮ. ನಮಗೆ ಗೊತ್ತಾಗದ ಹಾಗೆ ಈ ಒಂದು ಇಂಟರ್ನೆಟ್ ಪ್ರಪಂಚದಲ್ಲಿ ಇತ್ತೀಚೆಗೆ ಸೈಬರ್ ಅಪರಾಧಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಿದ್ರೆ ಈ ಸೈಬರ್ ಅಪರಾಧ ಅಂದ್ರೇನು? ಇಂತಹ ಸೈಬರ್ ವಂಚನೆಗೆ ನಾವು ಹೇಗೆ ಒಳಗಾಗ್ತೀವಿ, ಹಾಗೆಯೇ ಈ ವಂಚನೆಯಿಂದ ಹೇಗೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಬಹುದು ಎಂಬೆಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು, ಹಾಗೆಯೇ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ನಮ್ಮೊಂದಿಗಿದ್ದಾರೆ ಲಿಂಗರಾಜು ಎಸ್, ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ CID ವಿಭಾಗ, ಮೈಸೂರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ತೆ.
0: ಸರ್, ಇವಾಗ ನಾವು ದಿನ ಬೆಳಗ ಆದ್ರೆ ಕೇಳ್ತಾ ಇರ್ತೀವಿ ಸೈಬರ್ ಕ್ರೈಮ್, ಸೈಬರ್ ಅಪರಾಧ ಅಂತ. ಹಾಗಿದ್ರೆ ಈ ಸೈಬರ್ ಅಪರಾಧ ಅಂದ್ರೇನು?
1: ನೋಡಿ, ಸೈಬರ್ ಕ್ರೈಮ್ ಅಲ್ಲಿ ಇಲ್ಲಿ ತನಕ ಯಾವುದೇ ನಿಖರವಾದ ಸ್ಟ್ಯಾಂಡರ್ಡ್ ಡೆಫಿನಿಷನ್ ಇಲ್ಲದಿರೋದೇ ಒಂದು ದುರ್ದೈವ. ದೇರ್ ಇಸ್ ನೋ ಸ್ಟ್ಯಾಂಡರ್ಡ್ ಡೆಫಿನಿಷನ್ ಫಾರ್ ಸೈಬರ್ ಕ್ರೈಮ್. ಆದ್ರೂ ನೋಡಿ, ಸೈಬರ್ ಕ್ರೈಮ್ ಅಂತ ಹೇಳಿದ್ರೆ ವೇರ್ ದ ಕ್ರೈಮ್ ಇಸ್ ಕಮಿಟೆಡ್ ಯೂಸಿಂಗ್ ದ ಟೆಕ್ನಾಲಜಿ, ಡಿಜಿಟಲ್ ಟೆಕ್ನಾಲಜಿ, ತಾಂತ್ರಿಕ ಒಂದು ಸಹಾಯದಿಂದ ಕಂಪ್ಯೂಟರ್ ತಂತ್ರಜ್ಞಾನದ ಬಳಕೆ ಆಗಿ ಆ ಒಂದು ತಂತ್ರಜ್ಞಾನದ ಮುಖಾಂತರ ಯಾವುದೇ ರೀತಿಯ ಅಪರಾಧ ನಡೆದಂತಹ ಸಂದರ್ಭದಲ್ಲಿ ಇಂಥ ಅಪರಾಧಗಳನ್ನ ನಾವು ಸೈಬರ್ ಅಪರಾಧಗಳು ಅಂತ ಕರಿತೀವಿ.
0: ಸರ್, ಹಾಗಿದ್ರೆ ಈ ಸೈಬರ್ ಅಪರಾಧ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ತೀರಾ?
1: ನೋಡಿ, ಭವಿಷ್ಯದ ಅಪರಾಧಗಳು ಇನ್ ಮುಂದೆ ಎಲ್ಲ ಆಲ್ಮೋಸ್ಟ್ ಸೈಬರ್ ಅಪರಾಧಗಳಾಗಿ ಇರ್ತವೆ. ಯಾಕೆ ಅಂದ್ರೆ ತಂತ್ರಜ್ಞಾನದ ಅವಲಂಬಿತ. ನಾವು ಈಗ ಪ್ರತಿಯೊಂದಕ್ಕೂ ಅಂತರ್ಜಾಲ, ಮೊಬೈಲ್ ಫೋನ್ ಅಂತ ಯಾವ ರೀತಿ ನಾವು ಆ ಒಂದು ಎಲೆಕ್ಟ್ರಾನಿಕ್ ಡಿವೈಸಸ್ಗಳಿಗೆ, ವಿದ್ಯುನ್ಮಾನ ಸಾಧನಗಳಿಗೆ ನಾವು ಅಡಾಪ್ಟ್ ಆಗ್ತಾ ಇದ್ದೀವೋ, ಅಡಿಕ್ಟ್ ಆಗ್ತಾ ಇದ್ದೀವೋ, ಇದರಿಂದ ಸೈಬರ್ ಕ್ರೈಮ್ ಎಲ್ಲ ರೀತಿ ಎಲ್ಲ ಸಂದರ್ಭದಲ್ಲೂ ಎಲ್ಲ ಉಪಕರಣಗಳಲ್ಲೂ ನಡೀಬೋದು. ನೋಡಿ, ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವು, ನಾವು ಒಂದು 5 ನಿಮಿಷ ಆಗಿದೆ ನಮ್ಮ ಮಾತು ಪ್ರಾರಂಭ ಮಾಡಿ. ನಮ್ಮ ಬಳಿ ಯಾವುದಾದ್ರೂ ಮೊಬೈಲ್ ಫೋನ್ ಇದ್ರೆ ನೀವು ರೆಕಾರ್ಡ್ ಮಾಡಿ ಟೆಲಿಕಾಸ್ಟ್ ಮಾಡಕ್ಕೆ ಮುಂಚೆನೆ ಅಲೆಕ್ಸಾ, ಸಿರಿ, ಗೂಗಲ್ ಅಸಿಸ್ಟೆಂಟ್ ರೆಕಾರ್ಡ್ ಮಾಡಿ ಸೇವ್ ಮಾಡಿಬಿಟ್ಟಿರ್ತದೆ. ದಿಸ್ ಇಸ್ ಸೈಬರ್ ಕ್ರೈಮ್.
0: ಸರ್, ಇವಾಗ ಈ ಸೈಬರ್ ಅಪರಾಧದಲ್ಲಿ, ಈ ಸೈಬರ್ ವಂಚನೆಯಲ್ಲಿ ಯಾವ್ಯಾವ ರೀತಿ ನಾವು ವಂಚನೆಗೆ ಒಳಗಾಗ್ತೀವಿ ಅಂತ ಹೇಳ್ತೀರಾ?
1: ನೋಡಿ, ಸಾಂಪ್ರದಾಯಿಕ ಅಪರಾಧಗಳಿಗೂ ಸೈಬರ್ ಅಪರಾಧಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಸಾಂಪ್ರದಾಯಿಕ ಅಪರಾಧಗಳಲ್ಲಿ ನಾವು ನೋಡುವಂತದ್ದು ಕೆಲವು ಕಳ್ಳತನ, ದರೋಡೆ, ಸುಲಿಗೆ, ಮಾನಭಂಗ, ಕೊಲೆ, ಇಂಥವು ಹಲವಾರು ಸಾವಿರಾರು ವರ್ಷಗಳಿಂದನೂ ಇರುವಂತಹ ಅಪರಾಧಗಳೇ. ಹಿಂದೇನೂ ಇತ್ತು, ಮುಂದೇನೂ ಬರ್ತದೆ. ಆದರೆ ಸೈಬರ್ ಅಪರಾಧಗಳು ನೋಡಿ, ನಿನ್ನೆ ಇದ್ದಂಥ ಅಪರಾಧ ಇವತ್ತಿರಲ್ಲ. ಪ್ರತಿ ದಿನ ನೂರಾರು ಹೊಸ ಹೊಸ ಅಪರಾಧಗಳು ಉಟ್ಕೋತವೆ. ಹ್ಯಾಕಿಂಗ್, ವೈರಸ್, ರ್ಯಾನ್ಸಮ್ವೇರ್, ಮೊಬೈಲ್ ರಿಪೇರ್ ಶಾಪ್ಗಳಲ್ಲಿ ನಡೆಯುವಂತಹ ಅಪರಾಧಗಳು, ವೈಫೈ ಅಪರಾಧಗಳು, ಕ್ರಿಪ್ಟೋ ಜಾಕಿಂಗ್, ಬ್ಲೂಟೂತ್ ಬಳಸಿ ನಡೆಯುವಂತಹ ಅಪರಾಧಗಳು, ನಿಮ್ಮ ಇಂಟರ್ನೆಟ್ ಮುಖಾಂತರ ಬೇರೆಯವರನ್ನ ತಲುಪಿ ಮಾಡುವಂತಹ ಅಪರಾಧಗಳು, ಈ ರೀತಿ ಪ್ರತಿ ದಿನ ನಿಮಗೆ ಹೊಸ ಹೊಸ ಅಪರಾಧಗಳು ಉಟ್ಕೋತಾ ಇದ್ರು ಇವತ್ತು ಅಂದಾಜು ಒಂದು 300-400 ತರ ಅಪರಾಧಗಳನ್ನ ಕಾಣಬಹುದು ಈ ಸೈಬರ್ ಅಪರಾಧದ ಜಗತ್ತಿನಲ್ಲಿ. ಆದ್ರೆ ನನ್ನ ಒಂದು ಅನಿಸಿಕೆ ಪ್ರಕಾರ, ಆಸ್ ಪರ್ ಮೈ ಪರ್ಸೆಪ್ಷನ್, ಈ ಎಲ್ಲಾ ಸೈಬರ್ ಅಪರಾಧಗಳನ್ನ ನಾವು 2 ಕ್ಯಾಟಗರಿ ಅಂಡರ್ ಅಲ್ಲಿ ಅರ್ಥ ಮಾಡ್ಕೋಬಹುದು. ಓಹ್, ಏನ್ ಸರ್ ಇದು, ನೀವು ಆಲ್ರೆಡಿ 400 ಅಪರಾಧಗಳಿದೆ ಅಂತೀರಿ, ಎರಡೇ ಹೇಗೆ ಸರ್, ಎರಡರಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ, ನೋಡಿ, ಈ ಅಪರಾಧ ಮಾಡುವಂತಹ ಅಪರಾಧಿಗಳ ಉದ್ದೇಶ, ಇದರ ಅನುಗುಣವಾಗಿ ಈ ಎಲ್ಲಾ ಸೈಬರ್ ಕ್ರೈಮ್ಗಳನ್ನು ನಾವು 2 ಟೈಪ್ಸ್ ಅಲ್ಲಿ ತರಬಹುದು. ಮೊದಲನೇದು ಡಿಫಮೇಷನ್, ಮಾನಹಾನಿ ಮಾಡುವಂಥದ್ದು ಉದ್ದೇಶ. ಎರಡನೇ ಉದ್ದೇಶ ಫೈನಾನ್ಷಿಯಲ್ ಲಾಸ್, ಹಣಕಾಸಿಗೆ ತೊಂದರೆ ಮಾಡುವಂತದ್ದು. ನೀವು ಯಾವುದೇ ಸೈಬರ್ ಅಪರಾಧ ತಗೋಬಹುದು, ಈ 2 ಕ್ಯಾಟಗರಿಯಲ್ಲೇ ಬರುವಂತದ್ದು. ಇದು ಇವತ್ತಿನ ನಿನ್ನೆದು ಅಲ್ಲ, ನಿಮ್ಮ ಸಾಂಪ್ರದಾಯಿಕ ಅಪರಾಧ ಆಗಿರ್ಬೋದು, ಮಹಾಭಾರತ ರಾಮಾಯಣ ಕಾಲದಿಂದನೂ ಬರುವಂತದ್ದಿದೆ. ಹೆಣ್ಣು ಒಂದು ಮಣ್ಣು, ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಯೋರ್ ಸೈಬರ್ ಕ್ರೈಮ್. ಇವತ್ತು ನಿಮಗೆ ಲಭ್ಯವಿರುವಂತಹ 300-400 ರೀತಿಯ ಸೈಬರ್ ಅಪರಾಧಗಳಲ್ಲಿಯೂ ಈ ಎಲ್ಲ ಅಪರಾಧಗಳ ಉದ್ದೇಶವನ್ನು ನಾವು ಗಮನಿಸಿದಾಗ, ಇದ್ರ ಉದ್ದೇಶ ಬರುವಂತದ್ದೇ ಈ 2 ಕ್ಯಾಟಗರಿ ಕೆಳಗಡೆ, ಒಂದು ಹಣಕಾಸಿನ ಲಾಭಕ್ಕಾಗಿ, ಇನ್ನೊಂದು ಮಾನಹಾನಿ ಮಾಡುವ ಉದ್ದೇಶಕ್ಕಾಗಿ.
0: ಸರ್, ಈಗ IP ವಂಚನೆ ಅಂತಾರಲ್ಲ, ಹಂಗಂದ್ರೇನು?
1: ನೋಡಿ, ಕಲಿಗಾಲ ಅಂತ ಇದೆ, ಎಂತ ಕಾಲ ಬಂತು ನೋಡಿ. ನೀವು ಎಲ್ಲಾದ್ರೂ ಈ ರೀತಿ ಕೇಳಿರ್ತೀರಾ, ನಿಮ್ಮ ಮೊಬೈಲ್ ಫೋನ್ಗೆ ನಿಮ್ಮ ನಂಬರ್ ಇದೆಯಲ್ಲ, ನಿಮ್ಮ ಮೊಬೈಲ್ ಫೋನ್ಗೆ ನಿಮ್ಮ ನಂಬರ್ ಇಂದನೇ ನಂಬರ್ ಫೋನ್ ಬರ್ತದೆ. ನಿಜನಾ ಇದು? ಸಾಧ್ಯನಾ? ಹೌದು ಸಾಧ್ಯ. ದಿಸ್ ಇಸ್ ಕಾಲ್ಡ್ ಐಪಿ ಕಾಲಿಂಗ್. ಈ ಹಿಂದೆ ನಾವು ಬಳಕೆ ಮಾಡ್ತಿದ್ದಂತ ಕಾಲಿಂಗ್, ನಿಮ್ಮ ಲ್ಯಾಂಡ್ಲೈನ್ ಅಲ್ಲಿ ಬರುವಂತ ಕಾಲಿಂಗ್ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ನಾರ್ಮಲ್ ಕಾನ್ವರ್ಸೇಷನ್ ಏನ್ ಮಾಡ್ತೀರಿ, ಇದನ್ನ ನಾವು ಸರ್ಕ್ಯೂಟ್ ಸ್ವಿಚಿಂಗ್ ತಂತ್ರಜ್ಞಾನ ಅಂತ ಕರಿತೀವಿ. ನಾರ್ಮಲ್ ನೀವು ಫೋನ್ ಮಾಡ್ತೀರಿ, ಇನ್ನೊಬ್ಬನ ಹತ್ರ ಫೋನ್ ಇರುತ್ತೆ, ನಿಮ್ಮ ಫೋನ್ ನಂಬರ್ ಅವನ್ ಫೋನ್ ನಂಬರ್ ಗೆ ಡಿಸ್ಪ್ಲೇ ಆಗುತ್ತದೆ, ಫೋನ್ ಕಾಲ್ ಜನರೇಟ್ ಆಗುತ್ತೆ. ಈ ಐಪಿ ಕಾಲಿಂಗ್ ಅಂತ ತಾವೇನ್ ಹೇಳ್ತಾ ಇದ್ದೀರಿ, ಇದು ಇಂಟರ್ನೆಟ್ ಪ್ರೋಟೋಕಾಲ್ ಕಾಲಿಂಗ್ ಅಂತ ಕರಿತೀವಿ. ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್, VoIP ಕಾಲಿಂಗ್. ಇಲ್ಲಿ ಸರ್ಕ್ಯೂಟ್ ಸ್ವಿಚಿಂಗ್ ಅನ್ನುವ ಒಂದು ತಂತ್ರಜ್ಞಾನ ಇರೋದಿಲ್ಲ. ಇಲ್ಲಿರುವಂತದ್ದು ಇಂಟರ್ನೆಟ್ ಪ್ಯಾಕೆಟ್ ಸ್ವಿಚಿಂಗ್ ಟೆಕ್ನಾಲಜಿ. ಐಪಿ ಪ್ಯಾಕೆಟ್ಸ್ ಮುಖಾಂತರ ಕಾಲ್ಗಳು ಜನರೇಟ್ ಆಗ್ತವೆ, ಅಂದ್ರೆ ಅಂತರ್ಜಾಲದ ಮುಖಾಂತರ ಕರೆಗಳು ಹೋಗೋದು ಬರೋದು ಮಾಡ್ತದೆ. ನೀವು ಈ ರೀತಿ ಕರೆಗಳು ಬಂದಾಗ ನಿಮಗೆ ನೀವ್ ಏನಾದ್ರೂ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟು ನಾರ್ಮಲ್ ಆಗಿ ನೀವು ಈ ಕರೆಗಳು ಬಂದಿದ್ಯಾ ಅಂತ ನಾರ್ಮಲ್ CDR ಗಳನ್ನ ಚೆಕ್ ಮಾಡಿದಾಗ ನಿಮಗೆ ಯಾವುದೇ ರೀತಿಯಾದ ದಾಖಲೆನೆ ಸಿಗಲ್ಲ, ಅಲ್ಲಿ ನಿಜವಾಗ್ಲು ಕರೆನೆ ಬಂದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಗೋ ಫಾರ್ ಅನದರ್ ಟೆಕ್ನಾಲಜಿ, ಬೇರೆ ರೀತಿಯಾದ ತಂತ್ರಜ್ಞಾನದ ಮೊರೆ ಹೋಗ್ಬೇಕು. ಇದು IPDR ಅಂತ ಕರಿತೀವಿ, ಇಂಟರ್ನೆಟ್ ಪ್ರೋಟೋಕಾಲ್ ಡೀಟೇಲ್ ರೆಕಾರ್ಡ್. ಈ ರೀತಿಯಾದ ಕೆಲವೊಂದು ನಿಮಗೆ ಅನ್ನಿಸಿದಾಗ, ಕೆಲವೊಂದು ತರ ನೀವು ಅನುಭವಿಸಿದಾಗ, ನಮಗೆ ಫೋನ್ ಬಂದು ಯಾರೋ ನಮಗೆ ಎದುರಿಸಿದರೆ, ಬೆದರಿಕೆ ಹಾಕಿದರೆ ಅಂತಂದಾಗ, ಮಾಮೂಲಿ ಕರೆಗಳ ಜೊತೆಯಲ್ಲೇ ಇದು ಅಂತರ್ಜಾಲದ ಕರೆಗಳು ಕೂಡ ಆಗಿರಬಹುದು. ದಿಸ್ ಇಸ್ ನ್ಯೂ ಟೆಕ್ನಾಲಜಿ, ಇಂಟರ್ನೆಟ್ ಪ್ರೋಟೋಕಾಲ್ ಟೆಕ್ನಾಲಜಿ.
0: ಸರ್, ಹಾಗಿದ್ರೆ ಅದನ್ನ ನಾವು ಯಾವ ರೀತಿ ಪತ್ತೆ ಹಚ್ಚಬಹುದು ಅಂತ ಹೇಳಿ?
1: ವೆರಿ ಸಿಂಪಲ್, ಹೇಳಿದಿನಲ್ಲ, ಈ ಹಿಂದೆ ಕರೆಗಳು ಬಂದಾಗ ಕರೆಗಳನ್ನ ಗುರುತಿಸಲಿಕ್ಕೆ ಒಂದು ಪದ್ಧತಿ ಇದೆ ನಮ್ಮಲ್ಲಿ, ಕಾಲ್ ಡೀಟೇಲ್ ರೆಕಾರ್ಡ್ ಅಂತ. ಇದ್ರ ಮುಖಾಂತರ ನಾವು ಕರೆಗಳ ದಾಖಲೆಗಳನ್ನ ಸರ್ವಿಸ್ ಪ್ರೊವೈಡರ್ ಗಳಿಂದ ಶೇಖರಣೆ ಮಾಡಿ ಅದರ ಅನುಗುಣವಾಗಿ ತನಿಖಾಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಆದ್ರೆ ಈಗ ಬರ್ತಿರುವಂತದ್ದು IPDR ಕಾಲಿಂಗ್. IPDR ಅಂದ್ರೆ ಯಾವ ರೀತಿ ಕರೆಗಳು ಒಂದು ಕರೆಗೆ ಸಂಬಂಧಪಟ್ಟ ಚಟುವಟಿಕೆಗಳ ನಿಖರವಾದ ದಾಖಲೆ ಆಗಿರುತ್ತೋ, IPDR ಅನ್ನುವಂಥದ್ದು ಅಂತರ್ಜಾಲದ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ನಿಖರವಾದ ಒಂದು ದಾಖಲೆ. ಈ ದಾಖಲೆನೂ ಕೂಡ ಸೇವಾದಾತೃಗಳು ಸರ್ವಿಸ್ ಪ್ರೊವೈಡರ್ ಹತ್ರನೇ ಇರ್ತದೆ. ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ತನಿಖಾ ಸಂಸ್ಥೆ ಏನ್ ಮಾಡ್ತಾರೆ, ಈ CDR ಬದಲು ಈ CDR ಅಲ್ಲಿ ದಾಖಲೆ ಸಿಕ್ಕದೇ ಇದ್ದಂತ ಸಂದರ್ಭದಲ್ಲಿ IPDR ದಾಖಲೆನ ಪಡ್ಕೋತೀವಿ. ಅಂತ ಸಂದರ್ಭದಲ್ಲಿ ಆ ಕರೆ ಮಾಡಲಿಕ್ಕೆ ಬಳಸಿದಂತಹ IP ಅಡ್ರೆಸ್ ಯಾವುದು, IP ಅಡ್ರೆಸ್ ಯಾರಿಗೆ ಯಾವ ಸಂದರ್ಭದಲ್ಲಿ ಯಾರಿಗೆ ಕೊಟ್ಟಿದ್ದಾರೆ, ಇದ್ರ ಆಧಾರದಲ್ಲಿ ಕರೆ ಮಾಡಿರುವಂತಹ ವ್ಯಕ್ತಿನ ರೀಚ್ ಆಗ್ತೀವಿ.
0: ಸರ್, ಈಗ ನಾವು ಇಂಟರ್ನೆಟ್ ಬಳಕೆಯ ಮೂಲಕ ಈ ಡಿಜಿಟಲ್ ಹಣದ ವಹಿವಾಟನ್ನ ಮಾಡ್ತಾ ಇರ್ತೀವಿ, ಆ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅಂತ
1: ಹೇಳಿ? ಇಷ್ಟೊತ್ತು ಚರ್ಚೆ ಮಾಡಿದಂತ ವಿಚಾರದಲ್ಲಿ ಮೊದಲನೇದು ಏನ್ ಹೇಳಿದೆ, ಡಿಫಮೇಷನ್ ಮಾನಹಾನಿ, ಎರಡನೇದು ಫೈನಾನ್ಷಿಯಲ್ ಲಾಸ್ ಹಣಕಾಸು ತುಂಬಾನೇ ಪ್ರಾಮುಖ್ಯತೆ. ನೋಡಿ, ಈ ಹಣಕಾಸು ಟ್ರಾನ್ಸಾಕ್ಷನ್ ಅಲ್ಲಿ ಹಿಂದೆ ಇದ್ದಂತಹ ಒಂದು ವ್ಯವಹಾರವಾಟು, ದುಡ್ಡು ಇರ್ತಾ ಇತ್ತು, ಕ್ಯಾಶ್ ಇರ್ತಾ ಇತ್ತು, ಆ ಕ್ಯಾಶ್ ಅಲ್ಲಿ ನಾವು ವ್ಯವಹಾರಗಳನ್ನ ಮಾಡ್ತಿದ್ವು. ಈಗ ಎಲ್ಲ ಪ್ಲಾಸ್ಟಿಕ್ ಮನಿ ಆಗೋಗಿದೆ. ಪ್ಲಾಸ್ಟಿಕ್ ಮನಿ ಅಂತಂದ್ರೆ ನೋಡಿ, ATM ಕಾರ್ಡ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್. ನೋಡಿ, ಯಾವುದೇ ರೀತಿಯಾದ ಕಾರ್ಡ್ಗಳನ್ನು ನೀವು ಬಳಕೆ ಮಾಡಬೇಕಾದ್ರೆ ಆ ಕಾರ್ಡ್ ಯಾವ ರೀತಿ ಬಳಕೆ ಮಾಡಬೇಕು, ಇದರದ ಬೇಸಿಕ್ ನಾಲೆಡ್ಜ್ ನಿಮಗೆ ಇರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ನೀವು ನಿಮ್ಮ ಕಾರ್ಡ್ಗಳನ್ನು ಬಳಕೆ ಮಾಡಬೇಕಾದ್ರೆ ಆ ಕಾರ್ಡನ್ನು ಎಲ್ಲಿ ಯೂಸ್ ಮಾಡ್ತೀರಿ, ಯಾರ ಬಳಿಯ ಕಾರ್ಡ್ ಕೊಡ್ತಿದ್ದೀರಿ, ಕೊಟ್ಟಂತ ವ್ಯಕ್ತಿ ಅವ ಅದರ ಎಷ್ಟು ಮಟ್ಟಿಗೆ ಅದನ್ನ ಜೆನ್ಯೂನ್ ಆಗಿ ಅದನ್ನ ಯೂಸ್ ಮಾಡ್ತಿದ್ದಾನೆ, ಈ ನಾಲೆಡ್ಜ್ ಎಲ್ಲ ನಿಮ್ಗೆ 100% ಗೊತ್ತಿರಬೇಕು. ಈಗ ಹೊಸ ತಂತ್ರಜ್ಞಾನ ಬಂದಿದೆ ನೋಡಿ, ಕಾರ್ಡ್ ಟ್ರಾನ್ಸಾಕ್ಷನ್ ಅಂತ ಬಂದಾಗ ನಿಮ್ಗೆ 3 ತರದ ಕಾರ್ಡ್ ಇದೆ. ಒಂದು ಮ್ಯಾಗ್ನೆಟಿಕ್ ಸ್ಟ್ರಿಪ್ ಕಾರ್ಡ್, ಇನ್ನೊಂದು ಚಿಪ್ ಬೇಸ್ಡ್ ಕಾರ್ಡ್, ಮೂರನೇದು ವೈಫೈ ಕಾರ್ಡ್ ಅಂತ. ಏನು ನಿಯರ್ ಫೇಸ್ ಕಮ್ಯುನಿಕೇಶನ್ ಕಾರ್ಡ್ ಅಂತ ಕರಿತೀರಿ, ವೈಫೈ ಕಾರ್ಡ್, ವೇರ್ ದೇರ್ ಇಸ್ ನೋ ನೆಸೆಸಿಟಿ ಆಫ್ ಟಚಿಂಗ್ ಕಾರ್ಡ್ಸ್. ಕಾರ್ಡ್ಗಳನ್ನ ಮುಟ್ಟದೆ ದೂರದಲ್ಲಿ, ಕೆಲವೊಂದಷ್ಟು ದೂರದಲ್ಲೇ ನಾವು ಯಾವುದೇ ಸ್ಪರ್ಶ ಇಲ್ಲದೆ ಹಣಕಾಸಿನ ವ್ಯವಹಾರ ಮಾಡಬಹುದು. ಈ ರೀತಿಯಾದ ಕಾರ್ಡ್ಗಳನ್ನ ಬಳಕೆ ಮಾಡಬೇಕಾದ್ರೆ ಇದನ್ನ ಯಾವ ರೀತಿ ಬಳಕೆ ಮಾಡಬೇಕು, ಇದರದ ಟರ್ಮ್ಸ್ ಅಂಡ್ ಕಂಡೀಷನ್, ರೂಲ್ಸ್, ಯೂಸೇಜ್ ಪಾಲಿಸೀಸ್ ನಾವು ಫಸ್ಟ್ ತಿಳ್ಕೋಬೇಕು. ಕಾರ್ಡ್ ಬರ್ತದೆ, ಅದು ಕಾರ್ಡ್ ಜೊತೆ ಅದು ಇನ್ಸ್ಟ್ರಕ್ಷನ್ ಇರುತ್ತೆ, ಯಾರು ಓದಲ್ಲ, ತೆಗೆದು ಎಸಿತೀವಿ, ಡೈರೆಕ್ಟ್ ಕಾರ್ಡ್ ಇಟ್ಕೊಂತೀವಿ, ಅಡ್ಡಾಡ್ತೀವಿ. ಸೊ ಈ ಕಾರ್ಡ್ ಅಲ್ಲಿ ನೋಡಿ, ಎರಡು ಮುಖ್ಯವಾದ ಆಪ್ಷನ್ ಇದೆ. ಒಂದು, ಅಂತರ್ಜಾಲದ ವಹಿವಾಟು ನೀವು ನಡೆಸಿದಾಗ OTP ಅನ್ನೋದನ್ನ ಕೇಳೋದಿಲ್ಲ. ಯಾವುದೇ ಒಂದು ಕಾರ್ಡ್ ಅಲ್ಲಿ ಅಂತರ್ಜಾಲದ ಚಟುವಟಿಕೆ ನಡೆದಾಗ OTP ಅವಶ್ಯಕತೆನೇ ಇಲ್ಲ. ನೀವು ತಿಳ್ಕೊಂಡಿರ್ತೀರಿ, OTP ಕೇಳಿದಾಗ, ನಾವು OTP ಕೊಟ್ಟಾಗ ಮಾತ್ರ ನಮ್ಮ ದುಡ್ಡನ್ನ ತಗೊಂಡ್ಬಿಡ್ತಾರೆ. ನೋ, ವಿದೌಟ್ OTP ಎನಿಬಡಿ ಕ್ಯಾನ್ ಟೇಕ್ ಯುವರ್ ಅಮೌಂಟ್ ಡ್ಯೂರಿಂಗ್ ದಿಯರ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್. ಅದಕ್ಕೆ ಏನ್ ಮಾಡಬೇಕು, ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು. ಆ ಒಂದು ಶೀಟ್ ಅಲ್ಲಿ ಅದನ್ನ ಬರ್ದಿರ್ತಾರೆ, ನೋಡಿ ನಿಮ್ಮ ಕಾರ್ಡ್ ಅಲ್ಲಿ ನೀವು ಅಂತಾರಾಷ್ಟ್ರೀಯ ಚಟುವಟಿಕೆ, ಫೈನಾನ್ಷಿಯಲ್ ಚಟುವಟಿಕೆಗಳು, ನೀವು ಯಾವತ್ತು ಫಾರಿನ್ ಗೆ ಪದೇ ಪದೇ ಹೋಗ್ಲಿಕ್ಕಿಲ್ಲ, ಹೋದಾಗ ಮಾತ್ರ ಅವಶ್ಯಕತೆ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಗೆ ನೀವು ಲಾಗಿನ್ ಆಗ್ಬೇಕು, ಈ ಅಂತಾರಾಷ್ಟ್ರೀಯ ಚಟುವಟಿಕೆ ಡಿಸೇಬಲ್ ಮಾಡಿ. ಎರಡನೇದು ವೈಫೈ ಕಾರ್ಡ್. ನೀವೀಗ ಕೋವಿಡ್ ಎಲ್ಲ ನಿಂತಿದೆ, ಟಚ್ಲೆಸ್ ಕಾರ್ಡ್ ಅಂತ ಏನು ಪ್ರಾಮುಖ್ಯತೆ ಪಡ್ಕೊಂಡಿಲ್ಲ. ನಿಮ್ಗೆ ಆಪ್ಷನ್ ಬೇಡ, ನಾನು ಓಟಿಪಿನೇ ಕೊಡ್ತೀನಿ ಅಪ್ಪ, ಟಚ್ ಲೆಸ್ ಬೇಡ ಬೇಕಾಗಿಲ್ಲ. ಈ ಇಂಟರ್ನೆಟ್ ಬ್ಯಾಂಕಿಂಗ್ ಗೆ ಪುನಃ ಅಕೌಂಟ್ ಲಾಗಿನ್ ಆಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ವೈಫೈ ಆಪ್ಷನ್ ನ ಡಿಸೇಬಲ್ ಮಾಡಿ. ಎರಡನೇದು, ನಿಮ್ಮ ಕಾರ್ಡ್ ಅಲ್ಲಿ ಸಿವಿವಿ ನಂಬರ್ ಇರ್ತದೆ, ತುಂಬಾ ಇಂಪಾರ್ಟೆಂಟ್ ಡೀಟೇಲ್ಸ್ ಅದು. ಆ ಸಿವಿವಿ ನಂಬರ್ ಯಾವಾಗ್ಲೂ ಮರೆ ಮಾಚಿಡಿ, ಯಾವಾಗ ಅವಶ್ಯಕತೆ ಇದೆ ಅವಾಗ ಮಾತ್ರ ಕಾಣಿಸುವ ರೀತಿಯಲ್ಲಿ ನೀವು ಅದನ್ನ ಸ್ಟೋರ್ ಮಾಡ್ಕೋಬೇಕು. ಈ ಒಂದು ಸಂಬಡಿ ಯಾರು ಆ ಕಾರ್ಡ್ ನ ಪಿಕ್ಚರ್ ತಗೊಂಡ್ರು, ಫೋಟೋ ತಗೊಂಡ್ರು, ಸಿಸಿ ಟಿವಿಯಿಂದ ಡೆವಲಪ್ ಮಾಡಿದ್ರು ಅದ್ರ ಪಿಕ್ಚರ್ನ, ಇಂಥ ಸಂದರ್ಭದಲ್ಲೂ ನಿಮಗೆ ಯಾವುದೇ ಹಾನಿ ಆಗಲ್ಲ. ಇದ್ರ ಜೊತೆಗೆ ಇನ್ನು ಹಲವಾರು ಸೇಫ್ಟಿ ಮೆಜರ್ಸ್ ಅನ್ನ ನೀವು ತಗೊಂಡು ಕಾರ್ಡ್ನ ಬಳಕೆ ಮಾಡಿದಲ್ಲಿ ಯಾವುದೇ ರೀತಿಯಾದ ಫೈನಾನ್ಷಿಯಲ್ ಲಾಸ್ ನಿಮಗೆ ಆಗಲ್ಲ.
0: ಅಂದ್ರೆ ಕಾನೂನಿನ ಜೊತೆಗೆ ನಮ್ಮ ಜವಾಬ್ದಾರಿನೂ ಹೆಚ್ಚಾಗಿದೆ ಅಂತ ಇಲ್ಲಿ ಹೇಳ್ತೀರಾ ನಾವು ಅದನ್ನ ಬಳಸುವಾಗ.
1: 100% 100% ನೋಡಿ, ಕಾನೂನು ಏನ್ ಹೇಳುತ್ತದೆ, ಕ್ರೈಮ್ ಆದ ನಂತರ, ಅಪರಾಧ ನಂತರ ಏನ್ ಮಾಡಬೇಕು, ಯಾವ ಯಾವ ಅಪರಾಧಕ್ಕೆ ಯಾವ ರೀತಿ ಶಿಕ್ಷೆ ಇದೆ. ಸೊ ಅಪರಾಧ ಆಗಿ ನೀವು ವಿಕ್ಟಿಮ್ ಆಗಿ ನಂತರ ನ್ಯಾಯ ಪಡ್ಕೊಳ್ಳೋ ಬದಲು ನೀವೇ ಮುಂಚೆ ಹುಷಾರಾಗ್ಬಿಟ್ರೆ, ಕಾಯಿಲೆ ಬಂದಾಗ ಔಷಧಿ ಖಂಡಿತ ಇದೆ, ಹಾಗನ್ಬಿಟ್ಟು ಪ್ರತಿದಿನ ನಾನು ಔಷಧಿ ಇಂಜೆಕ್ಷನ್ ಇದೆ ಮಾತ್ರ ಇದೆ ಅಂತ ಹೇಳಿ ಹೋಗಿ ಕಾಯಿಲೆ ತಗೊಂಡು ಬರೋದಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಈವನ್ ಇನ್ ದ ಕೇಸ್ ಆಫ್ ಸೈಬರ್ ಕ್ರೈಮ್ ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್. ಇನ್ಸ್ಟೆಡ್ ಆಫ್ ಬಿಕಮಿಂಗ್ ವಿಕ್ಟಿಮ್, ನೀವು ಮುಂಚೆನೆ ತುಂಬಾ ಕೇರ್ಫುಲ್ ಆಗಿ ವ್ಯವಹಾರ ಮಾಡಬೇಕು. ಆದರೆ ಇಲ್ಲಿ ಒಂದು ಗಮನಿಸಬೇಕು, ನೀವು ಪ್ರತಿ ಕಡೆ ನಾನು ಹೇಳ್ತಿರ್ತೀನಿ, ನಿಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಏನು ನಿಮ್ಮ ಸರ್ವರ್ಗಳು, ಆಫೀಸ್ಗಳು, ಕಾರ್ಡ್ಗಳು, ಅದನ್ನ ಮೇಂಟೈನ್ ಮಾಡುವಂತ ಸಂಸ್ಥೆ ಏನಿದೆ ಅದು ಅತಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಯಾವುದೇ ಬ್ಯಾಂಕ್ ಆಗಿರ್ಬೋದು, ನಿಮ್ಮ ಗೂಗಲ್ ಪೇ ಆಗಿರ್ಬೋದು, ಪೇಟಿಎಂ ಆಗಿರ್ಬೋದು, ಉತ್ತಮ ರೀತಿಯಲ್ಲಿ ಅವು ಸೆಕ್ಯೂರಿಟಿ ಮೆಜರ್ಸ್ ನ ತಗೊಂಡು ಸರ್ವಿಸ್ ಕಸ್ಟಮರ್ಸ್ಗಳಿಗೆ ಸರ್ವಿಸ್ ನ ಕೊಡ್ತಾ ಇದೆ. ಆದರೆ ಈ ಫೈನಾನ್ಷಿಯಲ್ ಲಾಸ್ ಯಾವಾಗ ಆಗ್ತದೆ, ನೀವು ಆ ಸರ್ವರ್ ಅಲ್ಲಿ ನೀವು ಆ ಸರ್ವರ್ ನ ಕಾಂಟ್ಯಾಕ್ಟ್ ಮಾಡಿ ಬಳಸುವಂತ ಉಪಕರಣಗಳೇ ನಿಮ್ಮ ಹತ್ರ ಇದೆ, ನಿಮ್ಮ ಸ್ಮಾರ್ಟ್ ಫೋನ್, ನಿಮ್ಮ ಲ್ಯಾಪ್ಟಾಪ್, ನಿಮ್ಮ ಕಂಪ್ಯೂಟರ್, ಇಲ್ಲಿ ಯಾವ್ದಾದ್ರು ನ್ಯೂನ್ಯತೆಗಳು ಇದ್ದಾಗ ಮಾತ್ರ 98% ಕ್ರೈಮ್ಗಳಾಗ್ತವೆ. ಆ ಸರ್ವರ್ ಗಳಲ್ಲಿ ನ್ಯೂನ್ಯತೆ ಇರುವಂತ ಪ್ರಮಾಣ ಬಹಳ ಕಡಿಮೆ.
0: ಅಂದ್ರೆ ನಮ್ಮ ನಿರ್ಲಕ್ಷ್ಯತೆಯಿಂದನೇ ಅಪರಾಧ ಆಗೋದು ಜಾಸ್ತಿ ಅಂತ ಹೇಳ್ತೀರಾ?
1: ಖಂಡಿತ, 98% ನಮ್ಮ ಒಂದು ನಿರ್ಲಕ್ಷ್ಯತೆಯಿಂದನೇ ಆಗ್ತದೆ.
0: ಸರ್, ಈಗ ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಮೂಲಕ, ಇದು ಸೈಬರ್ ವಂಚನೆಯ ಮೂಲಕ ನಮಗೇನಾದ್ರೂ ನಾವು ಮೋಸ ಹೋದ್ವಿ, ಹಣ ಏನಾದ್ರೂ ಕಳ್ಕೊಂಡ್ವಿ ಅಂದ್ರೆ ಆ ಹಣನ ವಾಪಸ್ ಹೆಂಗ್ ಪಡಿಬಹುದಾ ಅಂತ?
1: ಈಗ ಏನಾಗಿದೆ, ನಮಗೆ ಗೊತ್ತಿರೋ ರೀತಿ, ಯಾವುದೇ ರೀತಿಯಾದ ಅಪರಾಧ ಆದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅನ್ನುವಂಥದ್ದು ಫೈನ್. ಅದು ಇವತ್ತು ಕೂಡ ಇದೆ, ಮುಂದೇನೂ ಇರ್ತದೆ. ಪೊಲೀಸ್ ಇಸ್ ಆರ್ ಎವ್ರಿ ಟೈಮ್ ನಿಮ್ಮ ಜೊತೆ, ದಿನದ 24 ಗಂಟೆ ವಾರದ 7 ದಿನನೂ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಆದರೆ ಸೈಬರ್ ಕ್ರೈಮ್ ಅನ್ನುವಂತ ಅಪರಾಧಗಳ ಆದಾಗ ಕೂಡಲೇ ನೀವು 1930 ನ್ಯಾಷನಲ್ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಪೋರ್ಟಲ್ ಈ ನಂಬರ್ಗೆ ಕರೆ ಮಾಡಬೇಕು. ಈ ಕರೆ ಮಾಡಿ ನೀವು ಬರೀ ಸೈಬರ್ ಕ್ರೈಮ್ ಆಗಿದೆ, ದುಡ್ಡೋಗಿದೆ, ದುಡ್ಡು ಕೊಡಿಸಿ, ಆ ರೀತಿ ಅಲ್ಲ. ಸೈಬರ್ ಕ್ರೈಮ್ ಆಗಲಿಕ್ಕೆ ಏನೇನು ಕಾರಣ ಆಯಿತು, ಯಾವ ಪ್ಲಾಟ್ಫಾರ್ಮಲ್ಲಿ ಆಗಿದೆ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಏನು, ನೀವು ನಿಖರವಾಗಿ ಆ ಒಂದು ಕರೆ ಮಾಡಿದಾಗ, ಆ ಕರೆ ರಿಸೀವ್ ಮಾಡಿದಂಥ ವ್ಯಕ್ತಿಗಳಿಗೆ ಹೇಳಿದಾಗ, ದೇರ್ ಇಸ್ ಟೈಮ್ ಕಾಲ್ಡ್ ಗೋಲ್ಡನ್ ಅವರ್. ಪ್ರತಿ ಒಂದು ಹಣಕಾಸಿನ ವ್ಯವಹಾರ ನಡೆದಾಗಲೂ ಕೂಡ ನಿಮ್ಮ ಅಕೌಂಟಿಂದ, ನಿಮ್ಮ ಖಾತೆಯಿಂದ ಅಮೌಂಟ್ ಡಿಡಕ್ಟ್ ಆಗಿ ರಿಸೀವರ್ಗೆ ಜಮೆ ಆಗೋಷ್ಟೊಳಗಡೆ, ಕ್ರೆಡಿಟ್ ಆಗೋಷ್ಟೊಳಗಡೆ ಒಂದು ಟೈಮ್ ಇರುತ್ತೆ, 1 hour 1.5 hour ಬೇಸ್ಡ್ ಆನ್ ದಿಯರ್ ಸರ್ವಿಸ್ ರೂಲ್ಸ್. ಈ ಟೈಮ್ ಒಳಗಡೆ ಕಂಪ್ಲೇಂಟ್ ನ ನೀವು ರೈಸ್ ಮಾಡಿದ್ರೆ ಆ ಅಮೌಂಟ್ ನ ಫ್ರೀಸ್ ಮಾಡ್ತಾರೆ. ಫ್ರೀಸಿಂಗ್ ಅಂತಂದ್ರೆ ಅದನ್ನ ಹೋಲ್ಡ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರಲ್ಲ, ಅದು ಹೋಲ್ಡ್ ಮಾಡ್ತಾರೆ. ನೀವು ಬ್ಯಾಂಕ್ ನ ಪೊಲೀಸ್ ಸ್ಟೇಷನ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ನೀವು ಕೊಟ್ಟಾಗ ಆ ಅಮೌಂಟ್ ನಿಮ್ಮದೇ ಅಂತ ಅವ್ರಿಗೆ ಅನ್ನಿಸಿದಾಗ ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟ್ ನ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ದಿಸ್ ಇಸ್ ಕಾಲ್ಡ್ ಗೋಲ್ಡನ್ ಅವರ್. ಇದಕ್ಕೆ ನೀವು ಪೊಲೀಸ್ ಸ್ಟೇಷನ್ ತೆಗೆಯೋ ತನಕ ವೇಟ್ ಮಾಡಬಾರ್ದು. 1930 ಕರೆ ಮಾಡಿ, ಅಥವಾ ಇನ್ನೊಂದು ನಂಬರ್ ಇದೆ 112, ಇದಕ್ಕೆ ಕರೆ ಮಾಡಿ. ಈ ಎರಡೂ ಆಗಲಿಲ್ಲ, ವೆಬ್ ಪೋರ್ಟಲ್ ಇದೆ, ಅಂದ್ರೆ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಮುಖಾಂತರ ವೆಬ್ಸೈಟ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದು. cybercrime.gov.in ಈ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ನೀವು ಇಲ್ಲೂ ಕೂಡ ಕಂಪ್ಲೇಂಟ್ ಮಾಡಬಹುದು. ಈ ಯಾವುದೇ ವಿಧದಲ್ಲಿ ನೀವು ಕಂಪ್ಲೇಂಟ್ ಮಾಡಿದಾಗಲೂ ಕೂಡ ಇಮಿಡಿಯೇಟ್ ಆಗಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ನೀವು ಕಳ್ಕೊಂಡಿರುವಂತಹ ಅಮೌಂಟ್ ನಿಮಗೆ ಬೇಗ ಸಿಗಲಿಕ್ಕೆ ಪ್ರಯತ್ನ ಪಡ್ತಾರೆ.
2: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

0: ಇದ್ದೀರಾ ಕೆಎಲ್ ಇ ವೇಣುಧ್ವನಿ, ಇದು 90.4 ಎಫ್ಎಂ. ನಮ್ಮೊಂದಿಗಿದ್ದಾರೆ ಲಿಂಗರಾಜು ಎಸ್, ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಐಡಿ ವಿಭಾಗ ಮೈಸೂರು. ಸರ್, ಇವಾಗ ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಸಮಯದಲ್ಲಿ ಇದು ಲಾಕ್ಡೌನ್ ಸಮಯವನ್ನೇ ಬಂಡವಾಳ ಮಾಡಿಕೊಂಡು ಸುಮಾರು ಜನ ವಂಚಕರು ಏನ್ ಮಾಡಿದ್ರು ಅಂದ್ರೆ ಹಣ ಎಲ್ಲ ದೋಚಿದ್ರು ಅಂತೇಳಿ ನಾವು ಪತ್ರಿಕೆಗಳೆಲ್ಲ ಓದ್ತಾ ಇದ್ವಿ. ಅದ್ರ ಬಗ್ಗೆ ಏನೇ?
1: ನೋಡಿ, ಹಲವಾರು ಕಡೆ ನಾನು ಕೇಳಿದ್ದೀನಿ, ಸರ್ ನನಗೆ ಕರೆ ಬಂದಿತ್ತು, ಕರೆ ಬಂದಾಗ ಕರೆ ಮಾಡಿದಂಥ ವ್ಯಕ್ತಿ ನಾನು ಬ್ಯಾಂಕ್ ಮ್ಯಾನೇಜರ್, ನಾನು ನಿಮ್ಮ ಆಫೀಸ್ ಬಾಸ್, ನಾನು ಇನ್ನೊಬ್ಬ ವ್ಯಕ್ತಿ ಅಂತ ನಂಬಿಕೆನ ಗಳಿಸಿ ನನ್ನ ಅಕೌಂಟಿಂದ ದುಡ್ಡು ತೆಗೆದುಬಿಡ್ತಾನೆ. ದಟ್ಟು ಡ್ಯೂರಿಂಗ್ ಕೋವಿಡ್ ಟೈಮ್, ಆವಾಗ ನಾವು ಜನಗಳ ಸಂಪರ್ಕನೇ ಕಡಿಮೆ ಆಗಿತ್ತು. ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳನ್ನು ಹೇಳಿ ನಮ್ಮ ಖಾತೆಗೆ ದುಡ್ಡು ತೆಗೆಯೋದಾಗಲಿ ಅಥವಾ ನನಗೆ ಮಾನಹಾನಿ ಆಗುವ ರೀತಿಯಲ್ಲಿ ಕೆಲವೊಂದು ಘಟನೆಗಳು ನಡೆದಿರ್ತವೆ. ಇದು ಕೋವಿಡ್ ಟೈಮಲ್ಲಿ ಜಾಸ್ತಿ. ಹೌದು, ಕೋವಿಡ್ ಟೈಮಲ್ಲಿ ಏನಾಗ್ತದೆ, ನಾವು ಆಚೆ ಕಡೆ ಹೆಚ್ಚು ಓಡಾಡ್ತಿರ್ಲಿಲ್ಲ, ಯಾರು ಒಬ್ಬರಿಗೆ ಒಬ್ರು ಮಾತಾಡುವಂತಹ ಅವಕಾಶನೇ ಕಡಿಮೆ ಇತ್ತು. ಇಂಥ ಸಂದರ್ಭದಲ್ಲಿ ಮನೇಲೇ ಕೂತ್ಕೊಂಡು ಕ್ರೈಮ್ಸನ್ನ ಕಮಿಟ್ ಮಾಡುವಂತಹ ರೇಟ್ ಜಾಸ್ತಿ ಆಯಿತು. ದಟ್ ಈಸ್ ಸೈಬರ್ ಕ್ರೈಮ್ ತುಂಬಾ ಸ್ವಲ್ಪ ಜಾಸ್ತಿ ನಡೆದಿದೆ. ಏನ್ ಮಾಡ್ತಾ ಇದ್ರು ಸೈಬರ್ ಕ್ರಿಮಿನಲ್ಸ್? ಫೇಸ್ಬುಕ್ ಅಕೌಂಟಲ್ಲಿ ನಿಮ್ಮ ಒಂದು ದಾಖಲೆಗಳನ್ನ ತಗೊಳ್ಳುವಂಥದ್ದು, ತಗೊಂಡು ಒಂದು ಫೇಕ್ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡುವಂಥದ್ದು, ನಾನ್ ಇಂಥ ಕಡೆ ಇದ್ದೀನಿ, ನಾನು ಇಂಥ ವ್ಯಕ್ತಿ, ಇಂಥ ತೊಂದರೆ ಆಗಿದೆ, ನನಗೆ ಇಷ್ಟು ಅಮೌಂಟ್ನ ಕೊಡಿ ಅಂತ ಕೇಳುವಂಥ ಮೆಥೆಡ್ ಒಂದು. ಇದು ನಿಮ್ಮನ್ನು ಭಾವನಾತ್ಮಕವಾಗಿ ನಿಮ್ಮ ಹತ್ರ ದುಡ್ಡು ಸೆಳೆಯುವಂಥ ರೀತಿ. ಎರಡನೇದು ನಿಮ್ಮನ್ನು ಥ್ರೆಟನ್ ಮಾಡುವಂಥದ್ದು, ನಿಮ್ಮ ಅಕೌಂಟ್ ನಿಮ್ಮ ಫೋಟೋಸ್ ತಗೊಳ್ಳುವಂಥದ್ದು, ನಿಮ್ಮ ಫೋಟೋಸ್ನ ಬೇರೆ ಫೋಟೋ ಜೊತೆ ಮಾರ್ಫ್ ಮಾಡುವಂಥದ್ದು, ಬೇರೆಯವ್ರ ಮುಖಕ್ಕೆ ಬೇರೆಯವ್ರ ಬಾಡಿಗೆ ನಿಮ್ಮ ಫೋಟೋ ಹಾಕಿ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರುವ ಇನ್ನಿತರಿಗೆ ಫೋಟೋನ ಕಳಿಸ್ತೀನಿ, ಈ ವಿಡಿಯೋನ ಕಳಿಸ್ತೀನಿ, ನೀವಿಷ್ಟು ದುಡ್ಡು ಕೊಡಿ ಅಂತ ಹೆದರಿಸಿ ದುಡ್ಡು ತಗೊಳ್ಳುವಂಥದ್ದು. ಈ ರೀತಿ ಕ್ರೈಮ್ಸ್ ಎಲ್ಲ ಕೋವಿಡ್ ಟೈಮಲ್ಲಿ ಹೆಚ್ಚಿಗೆ ಆಗಿದೆ.
0: ಸರ್, ನೀವು ಹೇಳಿದ್ರಲ್ಲ ಇವಾಗ ಬ್ಯಾಂಕಿಂದ ಫೋನ್ ಬರುತ್ತೆ, ಮ್ಯಾನೇಜರ್ ಮಾಡಿದ್ದಾರೆ, ಅದು ಕರೆ, ಅದು ನಿಜ ಸರ್. ಇವಾಗ ಆ ರೀತಿ ಬರುತ್ತೆ, ಅದರಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬಹುದು ಅಂತ ಹೇಳ್ತೀವಿ, ನಮ್ಗೆ ಇದೇ ಕಾಲು ಅದು ಇದು ಮ್ಯಾನೇಜರೇ ಮಾಡಿದ್ದಾರೆ, ಇಲ್ಲ ಇವ್ರು ಮೋಸಗಾರರು ಮಾಡಿದ್ದಾರೆ, ಹೀಗೆ ಗೊತ್ತಾಗುತ್ತೆ ಸರ್ ನಮಗದು?
1: ನೋಡಿ, ಸಾಮಾನ್ಯವಾಗಿ ಯಾವುದೇ ಕಳ್ಳ ಫೋನ್ ಮಾಡಿದ್ರು ನಾನು ದೊಡ್ಡ ಕಳ್ಳ, ನಾನು ಕೆಟ್ಟ ಮನುಷ್ಯ, ನಾನು ಫೋನ್ ಮಾಡ್ತಿದ್ದೀನಿ, ನನಗೆ OTP ಕೊಡಿ, ಕೊಡ್ತೀರಾ?
0: ಇಲ್ಲ,
1: ಸಾಧ್ಯ ಇಲ್ಲ. ಅಲ್ಲ, ನಿಮ್ಮ ಕಾನ್ಫಿಡೆನ್ಸ್ ಗೈನ್ ಮಾಡಬೇಕು ಅವನು ಫಸ್ಟ್. ನಾನು ಮ್ಯಾನೇಜರ್, ನಾನು ದೊಡ್ಡ ಆಫೀಸರ್, ನಾನು ನಿಮ್ಗೆ ಹೆಲ್ಪ್ ಮಾಡಲಿಕ್ಕೆ ಕರೆ ಮಾಡಿದ್ದೀನಿ. ಈ ರೀತಿಯಾದ ಅಟೆಂಪ್ಟ್ ಮಾಡಿದಾಗಲೇ ನೀವು ನಿಮ್ಮ ಡೀಟೇಲ್ಸ್ನ ಕೊಡುವಂಥದ್ದು. ಸೊ ನೀವು ಒಂದಿಲ್ ನಿಖರವಾಗಿ ತಿಳ್ಕೋಬೇಕು, ನಿಮಗೆ ನಿಮ್ಮ ಬ್ಯಾಂಕ್ ATM ಪಾಸ್ವರ್ಡ್ಸನ್ನೇ ಫೋನ್ ಮಾಡಿ ಯಾರು ಮ್ಯಾನೇಜರ್ ಹೇಳಲ್ಲ, ತಗೊಳ್ಳಿ ನಿಮ್ಮ ATM ಇದು ಅಂತ. ಅದು ಪೋಸ್ಟಲ್ ಬರುತ್ತೆ ಅಥವಾ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಈ ನಡುವೆ ಯು ಹ್ಯಾವ್ ಟು ಜನರೇಟ್ ATM ಆನ್ ಯುವರ್ ಓನ್, ನೀವೇ ATM ಪಿನ್ ಅನ್ನ ನೀವೇ ಜನರೇಟ್ ಮಾಡ್ಕೋಬೇಕು. ಈ ರೀತಿ ಹೈ ಸೆಕ್ಯೂರಿಟಿನ ಅವ್ರು ಮೇಂಟೈನ್ ಮಾಡ್ತಿದ್ದಾರೆ ಎಂದಾಗ ಯಾವುದೇ ಮ್ಯಾನೇಜರ್ ನಿಮಗೆ ಫೋನ್ ಮಾಡಿ ಆ ದಾಖಲೆ ಕೊಡಿ ಈ ದಾಖಲೆ ಕೊಡಿ ಅಂತ ಕೇಳಲ್ಲ. ನಿಮಗೆ ಇಷ್ಟು ಮಾಹಿತಿ ಗೊತ್ತಿರಬೇಕು. ನಿಮ್ಗೆ ಆ ಥರ ಡೌಟ್ ಬಂದಾಗ ನೀವು ಬ್ಯಾಂಕ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು. ಕಾಲ್ ಡಿಸ್ಕನೆಕ್ಟ್ ಮಾಡಿ ನೀವು ನಿಮ್ಮ ಕಡೆಯಿಂದ ವಾಪಸ್ ಕರೆ ಮಾಡಿ ಅವ್ರಿಗೆ, ಸರ್ ಈ ಥರ ಸಂದರ್ಭದಲ್ಲಿ ನೀವು ಈ ಥರ ದಾಖಲೆ ಕೇಳ್ತಿದ್ದೀರಿ, ಕೊಡ್ಬೋದಾ? ಇನ್ನೂ ಡೌಟ್ ಇದೆಯಾ ನಿಮಗೆ? ಡೈರೆಕ್ಟ್ ಹೋಗ್ಬಿಡಿ ಬ್ಯಾಂಕ್ಗೆ. ಸರ್ ಈ ಥರ ತುಂಬ ಕನ್ಫ್ಯೂಷನ್ ಆಗ್ತಿದೆ ಸರ್, ಎಲ್ಲ ಕಡೆ ಸೈಬರ್ ಕ್ರೈಮ್ ಅಂತ ಹೆಚ್ಚಿಗೆ ಉಟ್ಕೊಂಡ್ಬಿಟ್ಟಿದೆ, ಈಗ ನಾವು ಅದು ಕೊಡಬೇಕೋ ಬೇಡವಾ, ನಿಮ್ಮವರೇ ಫೋನ್ ಮಾಡಿದ್ರು. ಒಂದು ಸಲ ಹೋಗಿ ಅವ್ರನ್ನ ಭೇಟಿ ಮಾಡಿ ಅಲ್ಲೇ ನೀವು ಕ್ಲಾರಿಫೈ ಮಾಡ್ಕೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ.
0: ಸರ್, ಈಗ ಫಿಶಿಂಗ್ ಅಂತಾರೆ, ಹಂಗಂದ್ರೆ ಏನು ಸರ್?
1: ನೋಡಿ, ಫಿಶಿಂಗ್, ವಿಶಿಂಗ್, ಸ್ಮಿಶಿಂಗ್, ಇದು ಏನು ಅಂದ್ರೆ ಇದು ಮೂರು ರೀತಿ ನಿಮ್ಮನ್ನ ಫ್ರಾಡ್ ಸ್ಟಾರ್ ಅಟ್ಯಾಕ್ ಮಾಡುವಂತ ಒಂದು ಪದ್ಧತಿ. ಫಿಶಿಂಗ್, PHISHING, ಫಿಶಿಂಗ್ ಅಂತ ಕರೆದ್ರೆ ನಿಮಗೆ ಇಮೇಲ್ಗಳನ್ನ ಕಳಿಸಿ ನಿಮಗೆ ಲಾಟ್ರಿಲಿ ಇಷ್ಟು ದುಡ್ಡು ಬಂದಿದೆ, ನೀವಿಲ್ಲಿ ಕ್ಲಿಕ್ ಮಾಡಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ಕಳಿಸುವಂತ ಮೆಥಡ್. ಇನ್ನೊಂದು ವಿಶಿಂಗ್, VISHING, ವಿಶಿಂಗ್ ಅಂದ್ರೆ ವಾಯ್ಸ್, ವಿ ಫಾರ್ ವಾಯ್ಸ್. ಫೋನ್ಗಳನ್ನ ಮಾಡ್ತಾರೆ, ಫೋನ್ ಮುಖಾಂತರ ನನಗೆ ಬ್ಯಾಂಕ್ ಮ್ಯಾನೇಜರು, ನಾ ಇನ್ಸೂರೆನ್ಸ್ ಕಂಪನಿ ಓನರು, ನಾ ನಿಮ್ ಬಾಸ್, ನಾ ನಿಮ್ಮ ಪೇ ಕ್ಲರ್ಕ್, ನಿಮ್ಮ ಪೇ ಸಂಬಂಧಪಟ್ಟಂತ ಮಾಹಿತಿ ನಾನೇ ನೋಡ್ಕೋತಿದ್ದೀನಿ, ಈ ರೀತಿಯಾಗಿ ಹೇಳಿ ನಿಮ್ಮನ್ನ ಮೋಸಗೊಳಿಸುವಂತದ್ದು. ಕೊನೆಯದು ಸ್ಮಿಶಿಂಗ್, SMISHING, ಸ್ಮಿಶಿಂಗ್ ಅಂದ್ರೆ SMS ಮುಖಾಂತರ ನಿಮಗೆ ಲಾಟ್ರಿ ದುಡ್ಡು ಬಂದಿದೆ, ನೀವು ಶಾಪಿಂಗ್ ಬಂದಾಗ ನಿಮ್ ನಂಬರ್ ಸೆಲೆಕ್ಟ್ ಆಗಿದೆ, ಈ ಲಿಂಕ್ ನ ಕ್ಲಿಕ್ ಮಾಡಿ. ನೀವು ಒಂದೇ ಸಲ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ದುಡ್ಡು ಬರೋದಿರಲಿ, ನಿಮ್ಮ ಅಕೌಂಟಲ್ಲಿರುವ ದುಡ್ಡು ಖಾಲಿಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇದು ಮೂರು ಬೇರೆ ಬೇರೆ ರೀತಿಯಾದ ಅಟೆಂಪ್ಟ್ಗಳು ಸೈಬರ್ ಫ್ರಾಡ್ಸ್ಟರ್ ನಿಮ್ಮನ್ನ ಟಾರ್ಗೆಟ್ ಮಾಡುವಂತಹ ವಿಧಾನ.
0: ಸರ್, ಈಗ ನಮ್ಗೆ ಫ್ರೀ ಆಗಿ ಗಿಫ್ಟ್ ಬಂದಿದೆ, ಇವಾಗ ಕ್ಯಾಶ್ ಪ್ರೈಸ್ ಬಂದಿದೆ ಅಂದ್ರೆ ನಾವು ಹಿಂದೆ ಮುಂದೆ ಯೋಚನೆ ಮಾಡದೆ ನಮ್ಮೆಲ್ಲ ವೈಯಕ್ತಿಕ ಡೀಟೇಲ್ಸ್ ಅನ್ನ ಕೊಟ್ಬಿಡ್ತೀವಿ. ಹಾಗಿದ್ರೆ ಅವರು ಹೇಳಿದಂತಹ ಲಿಂಕ್ ಅದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ?
1: ನೋಡಿ, ನಥಿಂಗ್ ಇಸ್ ಫ್ರೀ ಇನ್ ದಿಸ್ ವರ್ಲ್ಡ್. ಈ ಪ್ರಪಂಚದಲ್ಲಿ ಯಾವುದಾದ್ರೂ ಕಡೆ ಯಾವುದಾದ್ರೂ ಒಂದು ವಸ್ತು ಫ್ರೀ ಉಚಿತವಾಗಿ ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಸೆಲ್ ಮಾಡ್ತಿರುವಂತ ಪ್ರಾಡಕ್ಟ್ ನಾವೇ ಆಗಿರ್ತೀವಿ. ಅಲ್ಲಿ ಸೆಲ್ ಮಾಡ್ತಿರುವಂತ ಪ್ರಾಡಕ್ಟ್ ನಾವು ಅಂದ್ರೆ ಇನ್ ದ ಫಾರ್ಮ್ ಆಫ್ ಅವರ್ ಡೇಟಾ, ನಮ್ಮ ದತ್ತಾಂಶನೇ ಅವರು ಮಾರಿ ದುಡ್ಡು ಮಾಡ್ತಿರ್ತಾರೆ. ಪ್ರಪಂಚದಲ್ಲಿ ಯಾವುದು ಫ್ರೀ ಅನ್ನುವಂಥದ್ದೇ ಇಲ್ಲ. ನೀವು ಹೇಳಿದಂತ ಉದಾಹರಣೆಯಲ್ಲಿ ಇಲ್ಲಿ ಏನಾಗ್ತದೆ, ನೀವು ಫ್ರೀ ಆಫರ್ಸ್, ನಾನು ಫ್ರೀ ಕೊಡ್ತೀನಿ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಯಾವುದೇ ಒಂದು ಖಂಡಿತ ಜೋಪಾನವಾಗಿ ಕೇಳಿಸ್ಕೊಳ್ಳಿ, ಯಾವುದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುವಂತ ಸಂದರ್ಭದಲ್ಲಿ ಅದು ಕಳಿಸಿರುವಂತ ವ್ಯಕ್ತಿ ಯಾರೇ ಆಗ್ಲಿ ಕ್ಲಿಕ್ ಮಾಡಬೇಡಿ. ಡೋಂಟ್ ಎವರ್ ಕ್ಲಿಕ್. ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ಲೆಟ್ ಅಸ್ ಥಿಂಕ್ ದ ವೆಬ್ಸೈಟ್ ವಿಲ್ ಬಿ ಲೈಕ್ ದಿಸ್. ಈ ರೀತಿ ವೆಬ್ಸೈಟ್ ಇರುತ್ತೆ, ಏನೋ www.cybercrime.gov.in. ಸರ್, ಇದು ನೋಡೋದಿಕ್ಕೆ ಗೌರ್ಮೆಂಟ್ ವೆಬ್ಸೈಟ್ ಇದೆ, ಸೈಬರ್ ಕ್ರೈಮ್ ಇದೆ, ಕ್ಲಿಕ್ ಮಾಡಕ್ಕೇನು ಸರ್? ಕಳಿಸಿರುವಂತವ್ರು ನೀವೇ ಪೊಲೀಸ್ ಆಫೀಸರ್ ಆಗಿರ್ತೀರಿ. ನೋ, ಕ್ಲಿಕ್ ಮಾಡಬೇಡಿ. ಇನ್ಸ್ಟೆಡ್ ಏನ್ ಮಾಡ್ಬೇಕು? ಟೈಪ್ ಮಾಡಿ, ನೀವೇ ಟೈಪ್ ಮಾಡಿ, ನಾನ್ ಕಳಿಸಿರುವಂತಹ ಲಿಂಕ್ ನ ಓದಿ, ಜೆನ್ಯೂನ್ ಅನ್ನಿಸ್ತಾ ಕ್ಲಿಕ್ ಮಾಡಬೇಡಿ, ಟೈಪ್ ಮಾಡಿ ನೀವೇ www.cybercrime.gov.in. ಯಾಕೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇಟ್ಯಾಲಿಕ್ ಸೆರಾಲಿಕ್ ಅಂತ ಎರಡು ತರ ಇರುತ್ತೆ. ವೆಬ್ಸೈಟ್ ನ ಅವರು ಇಟ್ಯಾಲಿಕ್ ಬಳಸಿ ಕೂಡ ಹೋಸ್ಟ್ ಮಾಡಬಹುದು, ಸೆರಾಲಿಕ್ ಬಳಸಿ ಕೂಡ ಹೋಸ್ಟ್ ಮಾಡಬಹುದು. ನೀವು ಓವೆಲ್ಸ್ ಏನಿದೆ, AEIOU, ಈ ಎ ಅನ್ನೋದನ್ನ ನೀವು ಐದಾರು ತರ ಪಡ್ಕೋಬಹುದು, ಓ ಅನ್ನೋದು ಐದಾರು ತರ ಪಡ್ಕೋಬಹುದು. ಈ ಸಣ್ಣ ಸಣ್ಣ ಮೈನ್ಯೂಟ್ ಥಿಂಗ್ಸ್ ನಿಮಗೆ ಕಾಣಲ್ಲ ವೆಬ್ಸೈಟ್ ಅಲ್ಲಿ. ಅದಕ್ಕೆ ಏನ್ ಮಾಡಿ, ಯಾರು ವೆಬ್ಸೈಟ್ ಹೇಳಿದಾಗ ಇನ್ಸ್ಟೆಡ್ ಕ್ಲಿಕ್ಕಿಂಗ್ ಟೈಪ್ ಆನ್ ಯುವರ್ ಓನ್, ಆಗ ನೀವು ಇದನ್ನ ಅವಾಯ್ಡ್ ಮಾಡಬಹುದು.
0: ಖಂಡಿತ ಸರ್. ಸರ್, ಇವಾಗ ಸೈಬರ್ ಸ್ಟಾಕಿಂಗ್ ಅಂದ್ರೆ ಏನು?
1: ಸೈಬರ್ ಸ್ಟಾಕಿಂಗ್ ಅಂದ್ರೆ ಹಿಂಬಾಲಿಸುವಂತದ್ದು. ಸೈಬರ್ ಸ್ಟಾಕಿಂಗ್ ಅಂದ್ರೆ ನಿಮ್ಮನ್ನ ಆನ್ಲೈನ್ ಅಲ್ಲಿ ಅಂತರ್ಜಾಲದ ಸಹಾಯದಿಂದ ನಿಮ್ಮನ್ನ ಹಿಂಬಾಲಿಕೆ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಒಂದು ಸಲ ನಿಮ್ಮ ಮೊಬೈಲ್ ಬಳಕೆ ಮಾಡ್ತಿದ್ದೀರಿ ಅಂದ್ರೆ, ನೀವು ಮೊಬೈಲ್ ಬಳಕೆ ಮಾಡಿ ಏನೇನ್ ಕೆಲಸ ಮಾಡಿದ್ರು ಇದು ಸಾರ್ವಜನಿಕ ಸ್ಥಳದಲ್ಲಿ ಮಾಡಿದ್ದ ರೀತಿಗೆ ಸರಿಸಮವಾಗಿರುತ್ತೆ. ಇನ್ ದ ಫಾರ್ಮ್, ಬಿಕಾಸ್ ನೀವು ಅಲ್ಲಿ ಬಳಸ್ತಿರುವಂತ ಆಪ್ಸ್ ಏನಿದೆ, ನಿಮ್ಮನ್ನ 24/7 ನೀವು ಏನೇನ್ ಮಾಡ್ತೀರಿ ನಿಮ್ಮನ್ನ ವಾಚ್ ಮಾಡಿ ನಿಮ್ಮನ್ನ ಟ್ರ್ಯಾಕ್ ಮಾಡುತ್ತೆ. ಈ ಸೈಬರ್ ಸ್ಟಾಕಿಂಗ್ ಇಂದ ನಿಜವಾಗ್ಲೂ ಸರ್ ಅವ್ರು ನಮ್ಮನ್ನ ಫಾಲೋ ಮಾಡ್ತಾರ, ನಮ್ಮ ಬಗ್ಗೆ ತಿಳ್ಕೋತಾರ? ಖಂಡಿತ. ನೋಡಿ, ನೀವು ಆಪ್ಸ್ಗಳಿಗೆ ಪರ್ಮಿಷನ್ ಕೊಡ್ತಿರಲ್ಲ, ಫೋನ್ ಆಕ್ಸೆಸ್ಗೆ ಪರ್ಮಿಷನ್ ಕೊಡ್ತೀರಿ, ಕಾಂಟ್ಯಾಕ್ಟ್ಸ್ಗೆ ಪರ್ಮಿಷನ್ ಕೊಡ್ತೀರಿ, ಮೈಕ್ರೋಫೋನ್ಗೆ ಪರ್ಮಿಷನ್ ಕೊಡ್ತೀರಿ, ಕ್ಯಾಮರಾಗೆ ಪರ್ಮಿಷನ್ ಕೊಡ್ತೀರಿ. ಮೈಕ್ರೋಫೋನ್ ಅಂದ್ರೆ ನೀವು ಮೊಬೈಲ್ ಅಲ್ಲಿ ಏನೇ ಮೊಬೈಲ್ ಪಕ್ಕ ಮಾತಾಡಿದ್ರು ನಾನು ಸ್ಟೋರ್ ಮಾಡಿ ತಗೋತೀನಿ, ಪರ್ಮಿಷನ್ ಕೊಡು ಅಂತ ಅವ ಕೇಳ್ತಿದ್ದಾನೆ, ನೀವು ಪರ್ಮಿಷನ್ ಕೊಟ್ಟಿದ್ದೀರಿ. ಈ ಟೇಕ್ಸ್ ಆಲ್ ದ ಕಾನ್ವರ್ಸೇಷನ್. ಓಕೆ, ನೀವು ಅದನ್ನ ಡಿಫೆಂಡ್ ಮಾಡ್ಲಿಕ್ಕೂ ಆಗಲ್ಲ, ಯಾಕಂದ್ರೆ ನೀವೇ ಅವರಿಗೆ ಪರ್ಮಿಷನ್ ಕೊಟ್ಟಿರ್ತೀರಿ. ಅವರು ಕೆಲವೊಂದು ಸಂದರ್ಭದಲ್ಲಿ ಆಪ್ಸ್ ನೀವು ಆಕ್ಟಿವೇಟ್ ಮಾಡಿದ್ರು ನಿಮ್ಮ ಆಪ್ ನಿಮ್ಮ ಮೊಬೈಲ್ ಅಲ್ಲಿ ಇದ್ರೆ ಸಾಕು, ಅದು ನಿಮ್ಮನ್ನ ವಾಚ್ ಮಾಡ್ತಿರುತ್ತೆ. ಇವು ಏನ್ ಮಾಡ್ತವೆ, ನೀವು ಮಾಡುವಂತ ಪ್ರತಿ ಒಂದು ಚಟುವಟಿಕೆಗಳಲ್ಲಿ ಮೇಲೆ ನಿಗಾ ಇಟ್ಟಿರುತ್ತೆ. ಅದು ಯಾವ ರೀತಿ? ಫಾರ್ ಎಕ್ಸಾಂಪಲ್ ನೋಡಿ, ನೀವು ನಿಮ್ಮ ವಾಟ್ಸಪ್ ಸ್ಟೇಟಸ್, ಫೇಸ್ಬುಕ್ ಸ್ಟೇಟಸ್, ಈ ಸ್ಟೇಟಸ್ಗಳಲ್ಲಿ ನೀವು ಹಾಕುವಂತಹ ಫೋಟೋಸ್, ಕೆಲವೊಂದ್ಸಲಿ ದೈವ ಭಕ್ತಿ ಜಾಸ್ತಿ ಇದ್ದಾಗ ನೀವು ದೇವ್ರ ಫೋಟೋಗಳನ್ನ ಹಾಕಿರ್ತೀರಿ, ಅಥವಾ ದೇವ್ರ ಫೋಟೋಗಳನ್ನ ನೀವು ಕಳಿಸೋದು ತಗೊಳ್ಳೋದು ಮಾಡಿರ್ತೀರಿ, ಇಂಥ ಸಂದರ್ಭದಲ್ಲಿ ಅವರು ನಿಮ್ಮನ್ನ ದೈವ ಭಕ್ತ ಅಂತ ಯು ಕ್ಯಾನ್ ಡಿಸೈಡ್. ಇನ್ನು ಕೆಲವೊಂದ್ಸಲಿ ಸ್ವಿಗ್ಗಿಲಿ ನೀವು ಯಾವ ಫುಡ್ ಆರ್ಡರ್ ಮಾಡ್ತೀರಿ, ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ವಾರದಲ್ಲಿ ನೀವು 4 ಫುಡ್ ಅನ್ನ ಆಚೆ ಆರ್ಡರ್ ಮಾಡ್ತೀರಿ ಅಂದ್ರೆ ಮೆಡಿಕಲ್ ಫಾರ್ಮಸ್ಯೂಟಿಕಲ್ ಕಂಪನಿಗೆ ಅವ ನಿಮ್ ಡೀಟೇಲ್ಸ್ ಕಳಿಸ್ತಾನೆ. ಏನದು, ನೋಡಿ ಇವರು ಆನ್ಲೈನ್ ಅಲ್ಲಿ ಇಷ್ಟು ಫುಡ್ ನ ತಿಂತಾರೆ ಅಂದ್ರೆ ಇವರಿಗೆ ಬೇಗ ಕೊಲೆಸ್ಟ್ರಾಲ್ ರಿಸ್ಕ್ ಇದೆ ಅಂತ ಅರ್ಥ. ಸೊ ನಿಮ್ ಡೇಟಾಬೇಸ್ ಸ್ಟೋರ್ ಆಗಿರುತ್ತೆ. ಹೆಲ್ತ್ ವೈಸ್, ನೀವು ಬೇಕಾಗಿರುವಂತ ಮೆಡಿಸಿನ್ ಇನ್ನಿತರ ಉಪಕರಣಗಳ ಆನ್ಲೈನ್ ಪರ್ಚೇಸ್ ಮಾಡಿದಾಗ ಇವ್ರಿಗೆ ಯಾವ ಕಾಯಿಲೆ ಇದೆ ಅಂತ ಗೆಸ್ ಮಾಡಿ ಡೇಟಾಬೇಸ್ ನ ಸ್ಟೋರ್ ಮಾಡಿ ಇಡ್ತಾರೆ. ಈ ರೀತಿ ಸೈಬರ್ ಸ್ಟಾಕಿಂಗ್ ಅಂದ್ರೆ ಅಂತರ್ಜಾಲದ ಬಳಕೆಯ ಅನುಗುಣವಾಗಿ ನಿಮ್ಮನ್ನ ಫಾಲೋ ಮಾಡಿ ನಿಮ್ಮ ಡೇಟಾಬೇಸ್ ನ ತಗೊಂಡು ನೀವು ಯಾವ ಕ್ಯಾಟಗರಿ ಹೇಗೆ ಸೇರ್ತೀರಿ, ಯಾವ ಒಂದು ಅಡಿಲಿ ನೀವು ಬರ್ತೀರಾ ಅನ್ನೋದನ್ನ ಅವನು ಸ್ಟೋರ್ ಮಾಡಿ ಇಟ್ಕೋ.
0: ಅಂದ್ರೆ ಭೌತಿಕವಾಗಿ ನಮ್ಮನ್ನ ಫಾಲೋ ಮಾಡ್ತಾ ಹೋಗ್ತಾರೆ.
1: ಖಂಡಿತ ಖಂಡಿತ. ಪ್ರತಿಯೊಂದು ಆಕ್ಟಿವಿಟಿ ನಿಮ್ ಬಗ್ಗೆ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ನಿಮ್ ಮೊಬೈಲ್ ಕೇಳ್ಬೋದು, ಹೇಳ್ಕೊಡುತ್ತೆ. ನಮ್ ಬಗ್ಗೆ ನಮ್ಗೆ ಏನಾದ್ರು ಕುತೂಹಲ ಇದ್ರೆ ಮೊಬೈಲ್ ನೋಸ್ ಬೆಟರ್ ದೆನ್ ಅಸ್ ಅಬೌಟ್ ಮೀ.
0: ಸರ್, ಈಗ ಏನಾಯ್ತು ಅಂದ್ರೆ ಕೊರೋನಾ ಟೈಮಲ್ಲಿ ಸ್ಕೂಲ್ ಇರ್ಲಿಲ್ಲ, ಹಾಗಾಗಿ ಈ ಮೊಬೈಲ್ ನ ಈ ಕಂಪ್ಯೂಟರ್ ನ ತುಂಬಾ ಬಳಸಿದ್ರು ಮಕ್ಕಳೆಲ್ಲ. ಅವಾಗ ಏನಾದ್ರೂ ಈ ಸೈಬರ್ ಕ್ರೈಮ್ ಅನ್ನೋದು, ಈ ಸೈಬರ್ ಅಪರಾಧ ಏನಾದ್ರೂ ಜಾಸ್ತಿ ಆಯ್ತಾ ಹೀಗೆ?
1: ಓಕೆ ನೋಡಿ, ಭಾರತ ದೇಶದಲ್ಲಿ ಪ್ರತಿಯೊಂದು ದೇಶದಲ್ಲೂ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸರಿ ತಪ್ಪು ಅನ್ನೋದು ಎರಡು ಕಡೆನೂ ಇರುತ್ತೆ, ಹೌದಲ್ಲ? ಈಗ ನೋಡಿ, ನಮ್ಮ ಭಾರತ ದೇಶದಲ್ಲಿ ನಮ್ಗೆ DL ಇಲ್ಲದೆ ನಾವು ವೆಹಿಕಲ್ ಓಡಿಸ್ಬೋದಾ?
0: ಇಲ್ಲ.
1: ಇಲ್ಲ. ಯಾಕೆ? ಆ DL ನ ಏನು ಹೇಳುತ್ತೆ DL? ಒಂದು ವೆಹಿಕಲ್ ಓಡಿಸ್ಬೇಕಾದ್ರೆ ಯಾವ ರೀತಿ ಓಡಿಸ್ಬೇಕು, ತಪ್ಪು ಮಾಡಿದಾಗ ಏನ್ ಶಿಕ್ಷೆ ಆಗುತ್ತೆ, ತಪ್ಪು ಯಾಕೆ ಮಾಡಬಾರ್ದು, ಈ ಎಲ್ಲಾ ಮಾಹಿತಿಗಳನ್ನ ನಿಮಗೆ ನೀಡಿ ಅವರು DL ಅನ್ನೋ ಒಂದು ದೃಢೀಕರಣ ಪತ್ರ ಕೊಟ್ಟು ನೀನು ರಸ್ತೆ ಮೇಲೆ ಗಾಡಿ ಓಡಿಸಬಹುದು ಅಂತ ಪರ್ಮಿಷನ್ ಕೊಡ್ತಾರೆ, ಹೌದಲ್ವಾ? ಆದ್ರೆ ಈ ಸೈಬರ್ ಕ್ರೈಮ್ ಅಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಮೊಬೈಲ್ ಇಂಟರ್ನೆಟ್ ಕೊಡೋದಕ್ಕಿಂತ ಮುಂಚೆ ಮೊಬೈಲ್ ಬಳಕೆ ಮಾಡಿದಾಗ ಏನಾಗುತ್ತೆ, ಮೊಬೈಲ್ ಬಳಸಿ ತಪ್ಪು ನಡೆದಾಗ ಯಾವ್ಯಾವ ಶಿಕ್ಷೆ ಇದೆ, ಯಾ ಸ್ಕೂಲ್ ಕಾಲೇಜಸ್ ಪೇರೆಂಟ್ಸ್ ಇದ್ರ ಬಗ್ಗೆ ನಾವು ಅವೇರ್ನೆಸ್ ತಿಳಿಸಬೇಕು. ದೇರ್ ಇಸ್ ಎ ಆಕ್ಟ್, ಭಾರತದಲ್ಲಿ ಕಾನೂನಿದೆ, ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000, 2000 ಇಸ್ವಿಲಿ ಲಾಂಚ್ ಆಗಿದೆ. ಈವನ್ ಆಫ್ಟರ್ 23 ಇಯರ್ಸ್, 23 ವರ್ಷ ಆಗಿದ್ರೂ ಕೂಡ ಇನ್ನೂ ಹಲವಾರು ಜನಕ್ಕೆ ಕಾಯ್ದೆ ಇದೇನು ಮಾಹಿತಿನೇ ಗೊತ್ತಿಲ್ಲ. ಸೊ ನೀವು ಈ ಅಂತರ್ಜಾಲದಲ್ಲಿ ನಿಮ್ಮ ಮಕ್ಕಳನ್ನ ನಿಮಗೆ ಪರಿಚಯಿಸ್ ಬೇಕಾಗಿರೋನ ಬಿಡೋದಕ್ಕಿಂತ ಮುಂಚೆ ನೀವು ಅದ್ರ ಕಾನೂನು ಅವ್ರು ತಿಳಿಸ್ಬೇಕು. ಹ್ಯಾಕ್ ಮಾಡಿದ್ರೆ ಏನ್ ಶಿಕ್ಷೆ ಇದೆ, ಬೇರೆಯವ್ರ ಪಾಸ್ವರ್ಡ್ ಕದ್ರೆ ಏನ್ ಶಿಕ್ಷೆ ಇದೆ, ಮಧ್ಯದಲ್ಲಿ ಪಾಠದಲ್ಲಿ ಸರ್ವಿಸ್ಗೆ ತೊಂದರೆ ಕೊಟ್ರೆ, ನೀವು ಡಿಸ್ಕನೆಕ್ಟ್ ಮಾಡಿದ್ರೆ ಶಿಕ್ಷೆ ಏನಿದೆ. ಈ ರೀತಿಯಾದ ಅರಿವನ್ನ ಮೂಡಿಸಿದಾಗ ಪ್ರಮಾಣಗಳು ಕಡಿಮೆ ಆಗ್ತವೆ, ಅಪರಾಧದ ಪ್ರಮಾಣಗಳು ಕಡಿಮೆ ಆಗ್ತದೆ, ಮಕ್ಕಳ ಜವಾಬ್ದಾರಿನೂ ಜಾಸ್ತಿ ಆಗ್ತದೆ.
0: ಸರ್, ಈಗ ನಾವು ಯಾವುದೇ ಒಂದು ಅಪರಾಧ ನಡೆದಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ತೀವಿ. ಇವಾಗ ಈ ಸೈಬರ್ ಕ್ರೈಮ್ ನಡೆದಾಗ ನಾವು ಯಾರಿಗೆ ದೂರು ಕೊಡಬೇಕು? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರೂ ಇಲಾಖೆಯನ್ನು?
1: ಯಾವುದೇ ಅಪರಾಧ ಆಗ್ಲೂ ಸೈಬರ್, ನಾವು ಪೊಲೀಸ್ ಅವರು 24 ಗಂಟೆ ನಿಮ್ ಜೊತೆಲಿ ಇರ್ತೀವಿ. ಆದ್ರೆ ಸೈಬರ್ ಕ್ರೈಮ್ ಆದಾಗ ಎಸ್ಪೆಷಲಿ ನೀವು ಆ ಕ್ರೈಮಿನ ಆಳ ತಿಳ್ಕೊಂಡು ಅದರ ಪ್ರಯಾರಿಟಿ ತಿಳ್ಕೊಂಡು ಇಮಿಡಿಯೇಟ್ ಆಗಿ 1930112 cybercrime.gov.in ಇಲ್ಲಿಗೆ ನೀವು ಕಂಪ್ಲೇಂಟ್ ಕೊಡಬೇಕು. ಇದಾದ ನಂತರ ಫಸ್ಟ್ ಸ್ಟೆಪ್ ಅಲ್ಲಿ ಕಂಪ್ಲೇಂಟ್ ಕೊಡಿ, ಅವ್ರ ಎಕ್ನಾಲೆಜ್ಮೆಂಟ್ ಕೊಡ್ತಾರೆ. ಅದನ್ನ ಇಟ್ಕೊಂಡು ನೀವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ನ ಭೇಟಿ ಮಾಡಿ ಎಕ್ಸ್ಪ್ಲೇನ್ ಮಾಡಿ ನೀವು ಏನ್ ಲಾಸ್ ಆಗಿದೆ ಅಥವಾ ಏನ್ ತೊಂದರೆ ಆಗಿದೆ, ನಿಮಗೆ ನ್ಯಾಯ ಸಿಗುತ್ತೆ.
0: ಇವಾಗ ಈ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತೆ ನಮ್ಗೆ ಏನಾದ್ರೂ ತುರ್ತು ಸಹಾಯ ಬೇಕು ಅನ್ನೋದಾದ್ರೆ ಅದಕ್ಕೇನಾದ್ರೂ ಇದೆಯಾ ತುರ್ತು ಸಹಾಯ ಅನ್ನೋದು? ಸರ್,
1: ಖಂಡಿತ ಇದೆ. ಅದು ನ್ಯಾಷನಲ್ ಪೋರ್ಟಲ್, ಅದು 112 ಏನಿದೆ ಅದು ನ್ಯಾಷನಲ್ ಪೋರ್ಟಲ್. ಅದು ನೀವು ಇಮಿಡಿಯೇಟ್ ಡಯಲ್ ಮಾಡಿ, ಜಸ್ಟ್ ನಿಮ್ ಕಾಲ್ ಸೆಂಟರ್ ತರ ಇರ್ತದಲ್ಲ ಬೇರೆದು, ಅದು. ಯಾವುದೇ ಒಂದು ಕ್ರೈಮ್ ಆಗ್ಲಿ ಸೈಬರ್ ಕ್ರೈಮ್ ಜೊತೆಲಿ ನಾರ್ಮಲ್ ನೀವ್ ಏನ್ ಸರ್ಚ್ ಮಾಡ್ತೀರಿ, ಕಾಂಟ್ಯಾಕ್ಟ್ಸ್ ಅಂತ ಏನಿದೆ, ನೆವರ್ ಸರ್ಚ್ ಇಟ್ ಇನ್ ಗೂಗಲ್. ನೀವು ಯಾರನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೂ ಗೂಗಲ್ ಅಲ್ಲಿ ಯಾವುದೇ ಕಾಂಟ್ಯಾಕ್ಟ್ ನಂಬರ್ ಹುಡುಕ್ಬೇಡಿ. ಅದು ಕಸ್ಟಮೈಸೇಷನ್ ಆಗಿ ನಿಮಗೆ ಕೆಲವೊಂದು ತಪ್ಪು ನಂಬರ್ ನ ಕೊಡುವ ಸಾಧ್ಯತೆ ಇರ್ತದೆ. ಸೊ ನೀವು ಎಲ್ಲೂ ನಂಬರ್ಸ್, ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನ ಇಲ್ಲಿ ಡೈರೆಕ್ಟ್ ಹುಡುಕ್ಬೇಡಿ. ಪರ್ಟಿಕ್ಯುಲರ್ ವೆಬ್ಸೈಟ್ ಗೆ ಹೋಗಿ. ಫಾರ್ ಎಕ್ಸಾಂಪಲ್, ನಿಮಗೆ ಪೊಲೀಸ್ ಬಗ್ಗೆ ಕಾಂಟ್ಯಾಕ್ಟ್ ಬೇಕು ಅಂದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ವೆಬ್ಸೈಟ್ ಗೆ ಲಾಗಿನ್ ಆಗಿ ಅಲ್ಲಿ ಕಾಂಟ್ಯಾಕ್ಟ್ಸ್ ಹುಡುಕಿ. ಗೂಗಲ್ ಅಲ್ಲಿ ಡೈರೆಕ್ಟ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಅಂತ ಹುಡುಕ್ಬೇಡಿ. ಅದೇ ರೀತಿ ಸೈಬರ್ ಕ್ರೈಮ್ಗೆ cybercrime.gov.in ವೆಬ್ಸೈಟ್ ಗೆ ಲಾಗಿನ್ ಆಗಿ ಅಲ್ಲಿ ಕಾಂಟ್ಯಾಕ್ಟ್ಸ್ ಗೆ ಹೋಗಿ, ಅಲ್ಲಿ ನಿಮ್ಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಇಮಿಡಿಯೇಟ್ ಕಾಂಟ್ಯಾಕ್ಟ್ ಅಲ್ಲಿ ಸಿಗುತ್ತೆ. ಗೂಗಲ್ ಅಲ್ಲಿ ಡೈರೆಕ್ಟ್ ಆಗಿ ನೀವು ಸರ್ಚ್ ಮಾಡಬೇಡಿ, ನನಗೆ ಸೈಬರ್ ಕ್ರೈಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿ ಅಂತ. ಸೊ ಪರ್ಟಿಕ್ಯುಲರ್ ವೆಬ್ಸೈಟ್ ಗೆ ಹೋಗಿ ಆ ವೆಬ್ಸೈಟ್ ಅಲ್ಲಿರೋ ಕಾಂಟ್ಯಾಕ್ಟ್ಸ್ ಅನ್ನ ನೀವು ಸಂಪರ್ಕ.
0: ಸರ್, ಇವಾಗ ಈ ಭಾರತದಲ್ಲಿ ಈ ಸೈಬರ್ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಾನೂನುಗಳಿವೆ?
1: ಭಾರತದಲ್ಲಿ ಇರುವಂತಹ ಮುಖ್ಯ ಪ್ರಮುಖವಾದ ಒಂದು ಕಾನೂನೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000, ಅಂಡ್ ಅಮೆಂಡ್ಮೆಂಟ್ ವಾಸ್ ಡನ್ ಅಂಡ್ 2008, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಮೆಂಡ್ಮೆಂಟ್ 2008. ಈ ಎರಡು ಕಾನೂನು ಅಡಿಯಲ್ಲಿ ನಾವು ಸೈಬರ್ ಅಪರಾಧಗಳು ನಡೆದಾಗ ತನಿಖೆ ಮಾಡುವಂತದ್ದಾಗ್ಲಿ ಶಿಕ್ಷೆ ನೀಡುವಂತದ್ದನ್ನಾಗ್ಲಿ ಮಾಡ್ತೀವಿ.
0: ಸರ್, ಇವಾಗ ನಮ್ಗೆ ಊಟ ಬೇಕು ಅಂದ್ರೂ ಆನ್ಲೈನ್, ಆಮೇಲೆ ಮೆಡಿಸಿನ್ ಬೇಕಂದ್ರೂ ಆನ್ಲೈನ್, ಬಟ್ಟೆ ಬೇಕಂದ್ರೂ ಆನ್ಲೈನ್, ಎಲ್ಲದಕ್ಕೂ ನಾವು ಆನ್ಲೈನ್ ಅನ್ನ ಅನುಭವಿಸಿದೀವಿ. ಇದನ್ನ ಆನ್ಲೈನ್ ಅನ್ನ ಯಾವ ರೀತಿ ಸೇಫ್ ಆಗಿ ನಾವು ಯೂಸ್ ಮಾಡಬೇಕು ಅಂತ ಹೇಳ್ತೀರಾ?
1: ನೋಡಿ, ಇವನ್ ಕಂಪನೀಸ್ ಮತ್ತೆ ಗೌರ್ಮೆಂಟ್ ಕೂಡ ಹಲವಾರು ಸ್ಟೆಪ್ಸ್ ತಗೋತಾ ಇದೆ ನಮ್ಮನ್ನ ಆನ್ಲೈನ್ ಇಂದ ಪ್ರೊಟೆಕ್ಟ್ ಮಾಡೋಕ್ಕೆ. ಈ ಹಿಂದೆ ನೋಡಿ, ಈ POS ಮಷಿನ್ಗಳು ಏನು, ನಾವು ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ ಪೆಟ್ರೋಲ್ ಬಂಕ್ಸ್, ರೆಸ್ಟೋರೆಂಟ್ ಅಲ್ಲಿ ಮಷಿನ್ಗಳೇನು ಬಳಸ್ತಾ ಇದ್ವು, ಈ ಮಷಿನ್ಗೆ ಯಾವುದು ಸೆಕ್ಯೂರಿಟಿ ಇರಲಿಲ್ಲ. ಈಗ ಬರ್ತಿರುವಂತ ಮಷಿನ್ಗಳಲ್ಲಿ ಇನ್ಬಿಲ್ಟ್ ಕೆಲವೊಂದು ಕವರ್ ಬರುತ್ತೆ ನೋಡಿ, ನೀವು ಪಾಸ್ವರ್ಡ್ ಎಂಟರ್ ಮಾಡುವಂಥದ್ದು ಕಾಣಲ್ಲ. ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಪ್ರೈವೇಸಿ ಬೈ ಡಿಫಾಲ್ಟ್. ಈ ಹಿಂದೆ ನೀವು ಫೇಸ್ಬುಕ್ ಅಕೌಂಟ್ ಮಾಡಿದಾಗ ಅದ್ರ ಪ್ರೊಫೈಲ್ ಎವ್ರಿವನ್ ಇತ್ತು, ಈಗ ಇಲ್ಲ, ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ಪ್ರೈವೇಟ್ ಮಾಡಿರ್ತಾರೆ. ಈ ಹಿಂದೆ ನೀವು ಹೊಸ ಸಿಮ್ ಕಾರ್ಡ್ಗಳನ್ನ ತಗೊಂಡಾಗ, ಸಿಮ್ ಕಾರ್ಡ್ ಅನ್ನ ನೀವು ಚೇಂಜ್ ಮಾಡಿದಾಗ, ಅಂದ್ರೆ ಪೋರ್ಟಬಿಲಿಟಿ ಮಾಡಿದಾಗ, ನಿಮಗೆ ಈಸಿಯಾಗಿ SMS ಬರ್ತಿತ್ತು. ಇಲ್ಲಿ ನಿಮ್ಮ ಸಿಮ್ ಅನ್ನ ಬೇರೆ ಯಾರಾದ್ರೂ ಕದ್ದಿ ತಗೊಂಡು ನಿಮ್ಮ OTP ತಗೊಂಡು ಅವ್ರು ಬಳಸ್ಬಿಡ್ತಿದ್ರು ಅಂದಾಗ ನಿಮ್ಮ ಹಣಕಾಸು ತೊಂದರೆ, ಲಾಸ್ ಆಗುವಂತ ಸಾಧ್ಯತೆ ಹೆಚ್ಚಿತ್ತು. ಈಗ ಅದನ್ನು ಗೌರ್ಮೆಂಟ್ ಅವಾಯ್ಡ್ ಮಾಡಿದ್ದಾರೆ. ನೀವು ಹೊಸ ಸಿಮ್ ತಗೊಂಡ ತಕ್ಷಣ, ಪೋರ್ಟ್ ಮಾಡಿದ ತಕ್ಷಣ 24 hours ನಿಮ್ಗೆ SMS ಬರಲ್ಲ, ಯಾವುದೇ SMS ಬರಲ್ಲ ನಿಮ್ಗೆ. ಸೊ ಯು ಆರ್ ಪ್ರೊಟೆಕ್ಟೆಡ್. ನಿಮಗೆ ಅಂತ ಸಂದರ್ಭದಲ್ಲಿ ನಿಮಗೇನಾದ್ರೂ ಓ ನನ್ನ ನಂಬರ್ ಲಾಕ್ ಆಗಿದೆ, ನನ್ನ ನಂಬರ್ ಡಿಸ್ಕನೆಕ್ಟ್ ಆಗಿದೆ ಅಂದಾಗ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ, ಯು ಗೆಟ್ ಬ್ಯಾಕ್ ಯುವರ್ ನಂಬರ್. ಸೊ ಯು ಆರ್ ಸೇಫ್. ಅದೇ ರೀತಿ ಗೂಗಲ್ ಪೇ, ಈ ಗೂಗಲ್ ಪೇ ನೋಡಿ, ನೀವು ನಿಮ್ಮ ಮೊಬೈಲ್ ಇಂದ ಗೂಗಲ್ ಪೇನ ತೆಗೆದು ನೀವು ಬೇರೆ ಮೊಬೈಲ್ ಇನ್ಸರ್ಟ್ ಮಾಡಿದ ತಕ್ಷಣನೇ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಟ್ರಾನ್ಸಾಕ್ಷನ್ ಅಪ್ ಟು 24 hours 5000. 5000 ಮೇಲೆ ನೀವು ಯಾರಿಗೂ ಕಳಿಸ್ಲಿಕ್ಕೆ ಆಗಲ್ಲ. ದೀಸ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ಗೌರ್ಮೆಂಟ್ ಅಂಡ್ ಸರ್ವಿಸ್ ಪ್ರೊವೈಡರ್ಸ್ ಟು ಪ್ರೊಟೆಕ್ಟ್ ಅಸ್ ಫ್ರಮ್ ಸೈಬರ್ ಕ್ರೈಮ್. ಆದ್ರೂ ಕೂಡ ಹೊಸ ಹೊಸ ತಂತ್ರಜ್ಞಾನಗಳನ್ನ ಬಳಸಿ, ವಿಧಗಳೆಲ್ಲ ಬಳಸಿ ಸೈಬರ್ ಕ್ರೈಮ್ ಆಗ್ತಿರ್ತವೆ. ಅವೇರ್ನೆಸ್ ಇಸ್ ಬೆಸ್ಟ್.
0: ಸರ್, ಈಗ ಒಟ್ಟಾರೆಯಾಗಿ ಈ ಸೈಬರ್ ಅಪರಾಧಕ್ಕೆ, ಸೈಬರ್ ವಂಚನೆಗೆ ಸಂಬಂಧಪಟ್ಟಂತೆ ಪಾರಾಗೋದು ಹೇಗೆ ಅಂತ ಹೇಳ್ತೀರಾ?
1: ನೋಡಿ, ಸಾವು ಖಚಿತ, ಹುಟ್ಟದ್ಮೇಲೆ ಸಾಯ್ಲೇಬೇಕು. ಆದ್ರೆ ಆ ಸಾವನ್ನದನ್ನ ನಾವು ಕೆಲವೊಂದಷ್ಟು ದಿನನಾದ್ರೂ ಮುಂದೆ ತಳ್ಳಬಹುದು, ನಮ್ಮ ಒಂದು ಉತ್ತಮವಾದ ಅಭ್ಯಾಸಗಳಿಂದ, ನಮ್ಮ ಫುಡ್ ಪ್ಯಾಟ್ರನ್, ಮೆಡಿಟೇಷನ್, ಎಕ್ಸಸೈಸಸ್, ನಮ್ಮ ಆಸೆಗಳು, ಈ ಎಲ್ಲ ಹತೋಟಿಲಿ ಇಟ್ಕೊಂಡು ಆ ಒಂದು ಪ್ರಮಾಣನ ಕಡಿಮೆ ಮಾಡ್ಬೋದು, ದೂರ ತಳ್ಳಬಹುದು. ಹ್ಯಾಕಿಂಗ್, ನೋ ಬಡಿ ಕ್ಯಾನ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ಬೀಯಿಂಗ್ ಹ್ಯಾಕ್ಡ್. ಹ್ಯಾಕ್ ಆಗೇತೀವಿ ಒಂದು ಸಲ ನಾವು ಅಂತರ್ಜಾಲಕ್ಕೆ ಕೂಡ್ಕೊಂಡಿದೀವಿ ಅಂದ್ರೆ ನಥಿಂಗ್ ಇನ್ ದ ವರ್ಲ್ಡ್ ಕ್ಯಾನ್ ಪ್ರೊಟೆಕ್ಟ್ ಅಸ್ ಫ್ರಮ್ ಬೀಯಿಂಗ್ ಹ್ಯಾಕ್ಡ್. ಆದ್ರೆ ಈ ನಾವು ಹ್ಯಾಕ್ ಆಗ

0: ಅಂತಿಮವಾಗಿ ನಾ ಹೇಳೋದೊಂದೆ, ಡೋಂಟ್ ಡೂ ಎನಿಥಿಂಗ್ ಯು ಡೋಂಟ್ ನೋ. ನಾಟ್ ಇನ್ ಸೈಬರ್ ಕ್ರೈಮ್, ನಾಟ್ ಇನ್ ಕನ್ವೆನ್ಷನಲ್ ಕ್ರೈಮ್ಸ್. ನಿಮ್ಮ ನಿಮ್ಮ ರೆಗ್ಯುಲರ್ ನಿಮ್ಮ ಜೀವನದಲ್ಲೂ ಅಷ್ಟೇ, ಯಾವ ವಿಚಾರ ನಿಮಗೆ ಸ್ಪಷ್ಟವಾಗಿ ತಿಳಿದಿಲ್ಲ ಅದನ್ನು ಮಾಡಬೇಡಿ, ತಿಳ್ಕೊಳ್ಳಿ, ಮಾಡಿ. ತಂತ್ರಜ್ಞಾನ ಇಲ್ಲದೆ ನಾವು ಜೀವನನೇ ಮಾಡಲಿಕ್ಕಾಗಲ್ಲ, ಆ ಥರ ಯಾವುದೂ ಇರಲ್ಲ. ಬೇಕು, ತಂತ್ರಜ್ಞಾನ ಬೇಕು, ನಮ್ಮ ನಾರ್ಮಲ್ ಜೀವನನೂ ಬೇಕು. ಯಾವ್ದು ಇಲ್ಲದೆ ಇದ್ರೂ ಮನುಷ್ಯನ ಜೀವನ ನಡ್ಕೊಂಡು ಹೋಗ್ತಾನೆ ಇರ್ತದೆ. ದೇರ್ ಇಸ್ ನೋ ಸ್ಟಾಪ್, ವಿ ವಿಲ್ ಬಿ ಗೆಟ್ ಅಡ್ಜಸ್ಟೆಡ್ ಟು ಎನಿಥಿಂಗ್ ಇನ್ ದ ವರ್ಲ್ಡ್. ನಾವು ಪ್ರಪಂಚದ ಯಾವುದೇ ಒಂದು ಪದ್ಧತಿಗೆ ಬೇಕಾದ್ರೂ ನಮ್ಮನ್ನು ನಾವು ಅಡ್ಜಸ್ಟ್ ಮಾಡಿಕೊಳ್ಳುವಂತಹ ಅದ್ಭುತವಾದ ಶಕ್ತಿ ಮಾನವನಿಗೆ ದೇವ್ರು ಕೊಟ್ಟಿದ್ದಾನೆ. ಸೊ ಆದಷ್ಟು ಯಾವ ವಿಚಾರ ನಿಮಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಂಡು ಮಾಡಿದ್ರೆ, ಸೈಬರ್ ಕ್ರೈಮ್ ಆಗಲಿ, ನಿಮ್ಮ ಸಾಂಪ್ರದಾಯಿಕ ಅಪರಾಧಗಳಾಗಲಿ, ಜೀವನದಲ್ಲಿ ಇನ್ನಿತರೆ ಉತ್ತಮವಾದ ಕೆಲಸಗಳಲ್ಲಾಗಲಿ, ನೀವು ಪ್ರೊಟೆಕ್ಟ್ ಆಗ್ತೀರಿ, ಸಕ್ಸಸ್ ಅನ್ನ ಕಾಣ್ತೀರಿ. ದಟ್ಸ್ ಆಲ್.
1: ಖಂಡಿತ ಸರ್. ಸರ್, ನಮ್ಮ ಕರೆಗೆ ಒಗ್ಗೊಟ್ಟು ಇಲ್ಲಿ ತನಕ ಬಂದು ನಮಗೆ ಈ ಸೈಬರ್ ಅಪರಾಧದ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್.
0: ನಮಸ್ತೆ ಮ್ಯಾಮ್.
1: ಕೇಳಿದ್ರಲ್ಲ ಸ್ನೇಹಿತರೆ, ಸೈಬರ್ ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಕಾನೂನಿನ ಜೊತೆಗೆ ನಮ್ಮ ಪ್ರೋತ್ಸಾಹನೂ ಮುಖ್ಯವಾಗುತ್ತೆ. ನಾವು ಕೂಡ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದರೆ ಮಾತ್ರ ಈ ಸೈಬರ್ ಅಪರಾಧವನ್ನು ತಡೆಗಟ್ಟುವುದಕ್ಕೆ ಸಾಧ್ಯ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದವರು ಮೈಸೂರಿನ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ನ ಸಿಐಡಿ ವಿಭಾಗದ ಶ್ರೀಯುತ ಲಿಂಗರಾಜ್ ಎಸ್ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ KLE ಮೇಣುಧ್ವನಿ, ಇದು 90.4 FM. ನಮಸ್ಕಾರ.
2: KLE ಕನಸು ನನಸದ ಮೇಣುಧ್ವನಿ, ಮೇಣುಧ್ವನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM ಎಲ್ಲಿ ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಕಾರ್ಯಕ್ರಮದ ಮುಂದಿನ ಹೊಸ ಗೀತೆ ಕೋಟಿಗೊಬ್ಬ 3 ಚಿತ್ರದ ಸ್ವರ ವಿಜಯ್ ಪ್ರಕಾಶ್ ಹಾಗೂ ಅನುರಾಧ ಭಟ್ಟರ ಅವರ ಧ್ವನಿಯಲ್ಲಿ ಬರ್ತಾ ಇದೆ. ಸ್ನೇಹಿತರೆ, ಒಳ್ಳೆ ಗೀತೆಗಳು. ಎಸ್ ಜಯ ಶ್ರೀರಾಮ್, ಜಯ ಜಿನೇಂದ್ರ ರಾಜಶ್ರೀ ಅವರೇ, ಹೊರಗಡೆ ಹೋಗ್ತಾ ಇದ್ದೀನಿ. ಎಸ್ ಇರಲಿ, ಇವತ್ತು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಪೂಜಾ ಅವರು ತಿಳಿಸ್ತಾ ಇದ್ದಾರೆ ತಾವು ಹೇಗಿದ್ದೀರಾ. ಓಪನಿಂಗ್ ಗೀತೆ ಸೂಪರ್ ಆಗಿತ್ತು, ಹೊಸ ಗೀತೆ ಕೇಳೋ ಎಕ್ಸೈಟ್ಮೆಂಟ್ನಲ್ಲ ನಾನಿದ್ದೇನೆ ಅಂತ. ಸೊ ಆತ್ಮೀಯರೇ, ಇವತ್ತು ನಮ್ಮ ಈ ಹಳೆ ಹೊಸ ಕಾಂಬಿನೇಷನ್ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೆ ಖುಷಿ ಕೊಡುವಂಥ ಗೀತೆ ಹುಡುಕ್ಯಾಡೇನ್ರಿ. ಹಳೆ ಹೊಸ ಕಾಂಬಿನೇಷನ್ನಲ್ಲಿ ಹಳೆ ಗೀತೆಗಳು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಆ್ಯಂಡ್ ಹೊಸ ಗೀತೆಗಳು ಎಲ್ಲ ಡ್ಯಾನ್ಸ್ ಗೀತೆ ಹುಡುಕ್ಯಾಡಿಟ್ಟೇನೆ. ಭಾಳ ದಿನ ಆಯಿತು ಈ ಗೀತೆಗಳನ್ನು ಕೇಳಿಲ್ಲ. ಪಟಾಕಿ ಪೂರಿಯೋ, ಸಾಯಿ ಬಾಬಾ, ಪಟಾಕಿ ಪೂರಿಯೋ ಅನ್ನೋ ಗೀತೆ ರೆಡಿ ಆಗಿದೆ. ಶೋಭಾ ಡಬ್ಲಿ ಅವರು ಏನು ಮೆಸೇಜ್ ಮಾಡಿದ್ದಾರೆ, ಶೋಭಾ, ಚಂದ್ರಕಾಂತ್, ಸರಸ್ವತಿ, ಬಸವರಾಜ್, ರಾಧಾ, ಮಹಾಲಿಂಗೇಶ್ವರ, ಸಾವಿತ್ರಿ, ಮದುವೆ ಇಷ್ಟು ಜನರದ್ದು ಮದುವೆ ವಾರ್ಷಿಕೋತ್ಸವ ಎಲ್ಲ ಐತಿ ಇವತ್ತಿನ ದಿನ. ಇದೇ ವಿಶ್ ಮಾಡುವವರು ಕೃತಿಕ, ವಿಕ್ರಾಂತ್, ಅಥರ್ವ, ಅಮೋಘ, ಶೋಭಾ, ವಿನಾಯಕ್, ಮಹಾದೇವಿ, ನಾಗರಾಜ್, ರಾಘವೇಂದ್ರ ವಿಶ್ ಮಾಡುತ್ತಿದ್ದಾರೆ. ಎಸ್ ಶೋಭಾ ಅವರೇ, ಇಷ್ಟು ಜನರ ಮದುವೆ ವಾರ್ಷಿಕೋತ್ಸವ ನೀವು ನೆನಪಿಟ್ಕೊಂಡಿದ್ದೀರಾ, ಅದಕ್ಕೆ ಧನ್ಯವಾದ. ಚಂದ್ರಕಾಂತ್, ಸರಸ್ವತಿ, ಬಸವರಾಜ್, ರಾಧಾ, ಮಹಾಲಿಂಗೇಶ್ವರ, ಸಾವಿತ್ರಿ, ಇವರೆಲ್ಲರಿಗೂ ನೂರಾರು ಕಾಲು ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಮದುವೆ ವಾರ್ಷಿಕೋತ್ಸವ. ದೇವರು ನಿಮಗೆ ಒಳ್ಳೇದು ಮಾಡಲಿ. ನಿಮ್ಮ ಜೋಡಿಯ ಮಧ್ಯೆ ಸದಾ ಏನಿರಬೇಕು, ಸ್ನೇಹತನ ಇರಬೇಕು. ಸ್ನೇಹಿತರೆ, ಸ್ನೇಹತನನೇ ಆ ಒಂದೇ ಒಂದು ಮಾರ್ಗ ಟು ಹ್ಯಾವ್ ಅ ವೆರಿ ವಂಡರ್ಫುಲ್ ಮ್ಯಾರಿಡ್ ಲೈಫ್. ಮದುವೆ ಸಂಬಂಧದಲ್ಲಿ ಗಂಡ ಹೆಂಡತಿ ಮಧ್ಯೆ ಸ್ನೇಹತನ ಜಾಸ್ತಿ ಆಗ್ತಾನೇ ಹೋಗಲಿ. ಆಚೆ ಇರೋ ಯಾ ದಿನ ನೀವು ಗಂಡನಿಗೆ ಗಂಡ ಅಥವಾ ಹೆಂಡತಿಗೆ ಹೆಂಡತಿ ಅಂತ ತಿಳ್ಕೊತಿರು ನೋಡ್ರೆ ಸಮಸ್ಯೆ ಆಗುತ್ತೆ. ಗಂಡನಿಗೆ ಒಂದು ಮಿತ್ರನಾಗಿ ತಿಳ್ಕೊಳ್ಳಿ, ಹೆಂಡತಿಗೆ ಮಿತ್ರನಾಗಿ ತಿಳ್ಕೊಳ್ಳಿ. ಆತ್ಮೀರೇ, ಸ್ನೇಹತನ ಬೆಳೆಸಿ. ಇದು ನಾನಲ್ಲ, ಒಳ್ಳೆ ಪುಸ್ತಕದಲ್ಲಿ ಬರೆದಿತ್ತು. ಆ್ಯಂಡ್ ಭಗವದ್ಗೀತೆಯಲ್ಲಿಯೂ ಶ್ರೀಕೃಷ್ಣ ಹೇಳ್ತಾರೆ ಅರ್ಜುನನಿಗೆ, ದೋಸ್ತ ದೋಸ್ತಾಗಿ ನೋಡು ಅರ್ಜುನ, ನನಗೆ ತಂದೆ ತಾಯಿ ದೋಸ್ತಾಗಿ ನೋಡಿ ನಾನು ಜಲ್ದಿ ನಿನಗೆ ಕೇಳ್ತೇನೆ ನಿನ್ನ ಮಾತು. ಸೊ ಸ್ನೇಹಿತರೆ, ಸ್ನೇಹಿತನಲ್ಲಿ ಇದೇ ಶಕ್ತಿ. ಶೋಭಾ ಅವರು ಅದನ್ನು ತಿಳಿಸಿದ್ದಾರೆ. ಚಂದ್ರಕಾಂತ್, ಸರಸ್ವತಿ, ಬಸವರಾಜ್, ರಾಧಾ, ಮಹಾಲಿಂಗೇಶ್ವರ, ಸಾವಿತ್ರಿ, ಇವರ ಮದುವೆ ವಾರ್ಷಿಕೋತ್ಸವ ಇದೆ. ಸೊ ಇವರ ಮಧ್ಯೆ ಸ್ನೇಹತನ ಸದಾ ಇರಲಿ. ಆ್ಯಂಡ್ ಇವರಿಗೋಸ್ಕರ ದೇವರ ಕಡೆ ಬೇಡಿಕೊಂಡು ಹ್ಯಾಪಿ ಮ್ಯಾರೇಜ್ ಲೈಫ್, ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ ಅಂತ ತಿಳಿಸ್ತಾ ಇದ್ದಾರೆ. ಕೃತಿಕಾ, ವಿಕ್ರಾಂತ್, ಅಥರ್ವ, ಅಮೋಘ್, ಶೋಭಾ ಅವರು, ವಿನಾಯಕ್ ಅವರು, ಮಹಾದೇವಿ, ನಾಗರಾಜ್, ರಾಘವೇಂದ್ರ ಇವರೆಲ್ಲರೂ ಕೂಡಿ ವಿಶ್ ಮಾಡ್ತಾ ಇದ್ದಾರೆ ಮ್ಯಾರೇಡ್ ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ ಅಂತ. ಒಳ್ಳೊಳ್ಳೆ ಗೀತೆಗಳು ಲೈನ್ಡ್ ಅಪ್ ಇವೆ, ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ಮುಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ, ಒಂದು ಹಳೆ ಒಂದು ಹೊಸ ಗೀತೆಗಳನ್ನು ಲೈನಪ್ ಮಾಡಿ ಇಟ್ಟಿದ್ದೇನೆ, ಸಂಗ್ರಹಿಸಿ ಇಟ್ಟಿದ್ದೇನೆ. ನಾನು ಕೇಳ್ತಾ ಎಂಜಾಯ್ ಮಾಡ್ತಾ ಕೆಲಸ ನಿಮ್ಮನ್ನಿಂದು ಮಾಡಿ ನೀವು ಬರ್ತಾ ಇದೆ ಈ ಗೀತೆ ಪಟಾಕಿ ಪೋರಿಯೋ. ಅದಕ್ಕಿಂತ ಮುಂಚೆ ಬರ್ತಾ ಇದೆ ಒಂದು ಚಿಕ್ಕ ಜಾಹೀರಾತು.
1: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. KLE ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
0: ವೇಣು ಧ್ವನಿ 90.4 FM KLE ಕನಸು. ಮದುವೆ ವಾರ್ಷಿಕೋತ್ಸವ ಅಷ್ಟೇ ಅಲ್ಲ, ನಮ್ಮ ವೇಣು ಧ್ವನಿಯ ಕುಟುಂಬದ ಹೆಮ್ಮೆಯ ಪ್ರೀತಿಯ ಅಡ್ವೊಕೇಟ್ ಪ್ರಬಳ ಅಂಪನವರವರ ನೂರಾರು ಕಾಲು ಸುಖವಾಗಿ ಬಾಳುವ ಹ್ಯಾಪಿ ಹ್ಯಾಪಿ ಬರ್ಡೇ ಇದೆ ಇವತ್ತಿನ ದಿನ. ಈ ಒಂದು ವಿಷಯವನ್ನು ಅವರು ಪಾಪ ನನಗೆ ಗುಡ್ ಮಾರ್ನಿಂಗ್ ಮಂಜುನಾಥ ನನಗೂ ವಿಶ್ ಮಾಡೋ ಅಂತ ಪ್ರೀತಿಯಿಂದ ತಿಳಿಸಿದ್ದಾರೆ. ಈ ಶುಭ ಗುರುವಾರ 18 June 2026 ಅವರ ಜನ್ಮದಿನ. ಅವರ ಜನ್ಮದಿನ ಇಸ್ ಈಕ್ವಲ್ ಟು ಸ್ಮೈಲಿಂಗ್ ದಿನ ಅಂತ ಹೇಳ್ಬೋದು, ಏಕೆಂದರೆ ಸದಾ ಮುಖದ ಮೇಲೆ ನಗುವನ್ನು ಇಟ್ಕೊಂಡು ಅವರು ಕೆಲಸ ಮಾಡ್ತಿರ್ತಾರೆ. ಅಡ್ವೊಕೇಟ್ ಪ್ರಮೀಳಾ ಹಂಪನವರವರೇ, ನಿಮಗೆ ದೇವರು ಒಳ್ಳೇದು ಮಾಡಲಿ, ಆ್ಯಂಡ್ ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ. ಸ್ನೇಹಿತರೆ, ತಾಯಿಗೆ ನೆನಪಿಸುತ್ತಾ ಸದಾ ನನಗೆ ಆ ಒಂದು ಕಣ್ಣೀರು ಹಂಚಿಕೊಂಡಾಗ ಅವರು ನನ್ನನ್ನು ಹೇಳ್ತಿರ್ತಾರೆ. ಅವರ ದುಃಖ ಅವರ ಸುಖವನ್ನು ಹಂಚಿಕೊಳ್ಳುವಾಗ ನನ್ನನ್ನು ನೆನಪಿಸ್ತಾರಲ್ಲ, ಅಂಥ ಸಂದರ್ಭದಲ್ಲಿ ನಿಜವಾದ ಗೆಲುವು ನಂದು ಇದೆ. ಯಾಕೆ ಅವರ ಒಂದು ವಿಶ್ವಾಸದ ಪಾತ್ರ ನಾನು, ಅವರ ದುಃಖವನ್ನು ಹಂಚ್ಕೊಳ್ಳಿಕ್ಕೆ ನಾನು ಇದ್ದೇನೆ. ಸೊ ಅವರು ನನ್ನನ್ನು ಅಷ್ಟು ಪ್ರೀತಿಯಿಂದ ಇದು ಮಾಡ್ತಾರೆ. ಸೊ ಇವತ್ತು ಅವರ ಒಂದು ಜನ್ಮದಿನ. ಎಲ್ಲೇ ಹೋಗಲಿ, ಬೈಲಾಂಗಲ್ ಹೈಕೋರ್ಟ್ ಹೋದ್ರೂ ವೇಣು ಧ್ವನಿ ಬೇಕು ಅವರಿಗೆ, ಬೆಂಗಳೂರು ಹೈಕೋರ್ಟ್ ಹೋದ್ರೂ ವೇಣು ಧ್ವನಿ ಬೇಕು ಅವರಿಗೆ, ಬೆಳಗಾವಿಯಲ್ಲಿಯೂ ಹೋದ್ರ ವೇಣು ಧ್ವನಿ ಬೇಕು ಅವರಿಗೆ, ಎಲ್ಲೇ ಹೋದ್ರೆ ವೇಣು ಧ್ವನಿ ಬೇಕು ಅವರಿಗೆ. ಪ್ರೀತಿಯಿಂದ ವೇಣು ಧ್ವನಿಯನ್ನು ಕೇಳ್ತಾವರೇ. ನಮ್ಮನ್ನಷ್ಟೇ ಅಲ್ಲ, ಇನ್ನೊಬ್ಬರಿಗೂ ವೇಣು ಧ್ವನಿ ಡೌನ್ಲೋಡ್ ಮಾಡಿಸಿರಿ ನೋಡ್ರಿ, ಒಬ್ಬ ಬರ್ತಾನೆ ಮಂಜುನಾಥ ಕಿರಿಕಿರಿ ಮಾಡಿ ಹೋಗ್ತಾನೆ ಇದನ್ನು ಹೇಳ್ತಿರ್ತಾರೆ. ಸೊ ಸ್ನೇಹಿತರೆ, ಅಡ್ವೊಕೇಟ್ ಪ್ರಮೀಳಾ ಹಂಪನವರವರಿಗೆ ಮತ್ತೊಮ್ಮೆ ಈ ಶುಭ ಗುರುವಾರ. ಅವರು ನಂಬ ಗುರುಗಳು ಅವರನ್ನ ಆಶೀರ್ವದಿಸಲಿ ಅಂತ ಹೇಳ್ತಾ ನೂರಾರು ಕಾಲು ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀವು ನಗುತ್ತಾ ನಗುತ್ತಾ ಬಾಳ್ತಾನೆ ಇದ್ದೀರಾ, ಹೀಗೆ ಬಾಳ್ತಾ ಇರಿ, ನಗುತ್ತಾ ನಗುತ್ತಾ ಬಾಳು. ನೀವು 100 ವರುಷ ಹೇಳೋ ಅವಶ್ಯಕತೆ ಇಲ್ಲ ಎಂದು ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ ದಿವಸ ದಿವಸ. ಸೊ ಚಲೋ, ನಿಮಗೆ ಒಂದು ಹಾಡು. ಪಟಾಕಿ ಪೊರೆಯು, ಕೋಟಿಗೊಬ್ಬ ತ್ರೀ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಅಭಿನಯಿಸಿರುವ ಚಿತ್ರ ವಿಜಯ್ ಪ್ರಕಾಶ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ರೆಡಿಯಾಗಿದೆ. ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ಕೇಳಿ ಮಜಾ ಮಾಡಿ.

ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು. ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದ ಮುಂದಿನ ಗೀತೆ ರೆಡಿ ಆಗಿದೆ. ಪಸಂದ್ ಆಗವನೆ ಫ್ರಮ್ ದ ಮೂವಿ ಕಂಠೀರಾಜ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿರುವ ಚಿತ್ರದ ಈ ಗೀತೆ ರೆಡಿ ಆಗಿದೆ. ಆತ್ಮೀಯರೇ, ಹಳೆ ಗೀತೆಗಳು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಾನು ಸಂಗ್ರಹಿಸಿ ಇಟ್ಟಿದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಈ ಗೀತೆ ಆದ ತಕ್ಷಣ ಬರ್ತಾ ಇದೆ ಕಾಣದವೇ. ಎಸ್ ಸ್ನೇಹಿತರೆ, ಈ ಒಂದು ಸುಮಧುರವಾದ ಗೀತೆ, ಇವತ್ತಿನ ಎಲ್ಲ ಹಳೆ ಗೀತೆಗಳನ್ನು ನೀವು ಕೇಳ್ತೀರಾ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಅದನ್ನ ಕೇಳಿ ಎಂಜಾಯ್ ಮಾಡಿ. ಬರ್ತಾ ಇದೆ ಮುಂದಿನ ಹೊಸ ಗೀತೆ ಪಸಂದ ಗೌನೆ, ಹಾಡನ್ನ ಕೇಳಿ ಮಜಾ ಮಾಡಿ.

ಆಲ್ರೈಟ್ ಆತ್ಮೀಯ ಸ್ನೇಹಿತರೆ, ಇದು ನಾರ್ಮಲಿ ಮಾಂಗಲಿ ಅವರ ಧ್ವನಿ ಅಂತ ಕೇಳಿಸುತ್ತೆ, ಆದ್ರೆ ಅಲ್ಲ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬರ್ತಾ ಇದೆ ರಾಬರ್ಟ್ ಚಿತ್ರದ ಮುಂದಿನ ಹೊಸ ಗೀತೆ. ಇದು ನಿಮ್ಮೊಂದಿಗೆ ನಾವು ಶುಭ ಗುರುವಾರ, ವರ್ಷದ 6ನೇ ತಿಂಗಳು, ತಿಂಗಳಿನ 18ನೇ ದಿನ, June 18, 2026 ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ ಮಜಾ ಮಾಡೋಣ.

ಕಾರ್ಯಕ್ರಮ ನಿಮಗೆ ನಾವು ಹಳೆ ಹೊಸ ಕಾಂಬಿನೇಷನ್ ದ ಮೆಲೋಡಿ ಕಿಂಗ್ ಆಫ್ ಕನ್ನಡ ಚಿತ್ರರಂಗ ಬಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಿನ್ನದೇ ನೆನಪು ದಿನವು ಮನದಲ್ಲಿ ಆಹಾ ನನ್ನ ಧ್ವನಿಗಿಂತ ಅವ್ರದೇ ಧ್ವನಿ ಚೆನ್ನಾಗಿದೆ ಬರುತ್ತೆ ಅವರ ಧ್ವನಿಯಲ್ಲಿ ಮುಂದಿನ ಹಾಡು ವಾಟ್ಸ್ಆ್ಯಪ್ ಮೆಸೇಜ್ ಏನೇನು ಹೇಳುತ್ತೆ ನೋಡೋಣ ಸೊ ಪೂಜಾ ಅವರ ತಂದೆ ಯಶೋಗುರು ಮೆಸೇಜ್ ಅನ್ನು ಮಾಡಿದ ಮಂಜುನಾಥ್ ಅವರೇ ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಯಲ್ಲಿ ನಮಗೆ ಪಿ ಬಿ ಶ್ರೀನಿವಾಸ್ ಅವರದ್ದು ಇಷ್ಟ ಆಗಾಕತ್ತದ ಮನೆಯಲ್ಲಿ ನಮ್ಮ ಹೆಂಡತಿಗೆ ಆ್ಯಂಡ್ ಮಗಳಿಗೆ ಹೊಸ ಗೀತೆ ಇಷ್ಟ ಆಗತ್ತವೆ ಇಂಥ ಕಾಂಬಿನೇಷನ್ ತೊಗೊಂಡು ಬಂದಿದ್ದಕ್ಕೆ ಧನ್ಯ ಎಸ್ ಅಶೋಕ್ ಅವರೇ ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ ಸರ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವು ಇವತ್ತಿನ ಕಾರ್ಯಕ್ರಮ ಸೂಪರ್ ಆಗಿದೆ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆ ಗೀತೆಗಳು ಆ್ಯಂಡ್ ನಮ್ಮ ವಿನಾಯಕ್ ಅವರು ನಮಸ್ಕಾರ ಮಂಜುನಾಥ್ ಅವರೇ ತುಂಬ ಚೆನ್ನಾಗಿ ಮದುವೆ ವಾರ್ಷಿಕೋತ್ಸವ ಎಸ್ ತಿಳಿಸಿದ್ದೀರಾ ತುಂಬ ಧನ್ಯವಾದಗಳು ಶುಭ ದಿನ ಒಳಿತಾಗಲಿ ಎಲ್ಲರಲ್ಲಿಯೂ ದೇವರನ್ನು ನೋಡೋಣ ಎಸ್ ಚೆನ್ನಾಗಿ ಮೆಸೇಜ್ ಮಾಡ್ಯಾರ ನೋಡ್ರಿ ಎಸ್ ಸೊ ವಿನಾಯಕ್ ಡಬ್ಲಿ ಅವರೇ ನಿಮಗೂ ಕೂಡ ಧನ್ಯವಾದ ನೀವು ಇಷ್ಟು ಜನರನ್ನು ನೆನಪಿಟ್ಕೊಂಡು ಮದುವೆ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅದಕ್ಕೂ ಖುಷಿ ಅನಿಸುತ್ತೆ ಚಿಕ್ಕದಾದಂಥ ಜೀವನದಲ್ಲಿ ನಮ್ಮ ಆಪ್ತ ಜನರನ್ನು ಪ್ರೀತಿಸೋಣ ನಿನ್ನೆಲ್ಲಿ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ದೆ ಕಾರ್ಯಕ್ರಮ ಮುಗಿಸೋ ಸಮಯದಲ್ಲಿ ಈ ಒಂದು ಲೈನ್ ಸ್ಟಾರ್ಟ್ ಮಾಡಿಬಿಟ್ಟೆ ಹೇಳೇಬಿಟ್ಟೆ ಏಕೆಂದರೆ ಎಷ್ಟೋ ಜನ ಹೇಳ್ತಾರೆ ಮಂಜುನಾಥ್ ಅವರೇ ನೀವು ಹಿಂಗೆ ಹೆಂಗೆ ಖುಷಿಯಾಗಿರ್ತೀರಾ ಈ ಒಂದು ಯುಗದಲ್ಲಿ ಎಲ್ಲಿ ಎಲ್ಲರೂ ಏನು ಬೇಕಾದ ಹೇಳ್ತಾರೆ ನಾನು ಅದಕ್ಕೆ ಹೇಳಿದ್ನಲ್ಲ ಮಾತಾಡೋರು ಮಾತಾಡಿ ಮರ್ತಿರ್ತಾರೋ ಕೇಳೋರು ನೆನಪಿಟ್ಕೊಂಡು ಕೊರಕ್ತಿರ್ತಾರೋ ಸೊ ನಾನು ಅಲ್ಲಿ ಆ ಒಂದು ಲೈನ್ ಹೇಳಿದೆ ಪ್ರೀತಿ ಮಾಡೋರ ಬಯ್ಯವರ ಪರಿಚಯದವರ ಪರಿಚಯ ಇಲ್ದವರ ಎಲ್ಲರಲ್ಲಿಯೂ ದೇವ್ರು ನೋಡೋಣ ಸುಖವಾಗಿರೋಣ ಹಾಡನ್ನ ಕೇಳಿ ಮಜಾ ಮಾಡಿ

ಮೆಲ್ಲಗೆ ನಡೆ ಮೆಲ್ಲಗೆ ಗೀತೆಗಳು ಕೇಳ್ತಾ ಇದೀರಲ್ಲ, ಎಂಜಾಯ್ ಮಾಡ್ತಾ ಇದೀರಲ್ಲ, ದಿಸ್ ಇಸ್ ನಿಮ್ಮ ಒಂದು ಜ್ಞಾಬು. ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಒಂದು ಹೊಸ ಗೀತೆ ಸಿದ್ಧವಾಗಿದೆ. ಕಬ್ಜಾ ಚಿತ್ರದ ಗೀತೆ ಚಿತ್ರ ಅಷ್ಟು ನಡೆದಿಲ್ಲ, ಆದರೆ ಚಿತ್ರದ ಹಾಡು ಮಾತ್ರ ಚಲೋ ಇದೆ. ಚುಮ್ ಚುಮ್ ಚಳಿ ಚಳಿ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಶ್ರೇಯಸ್ ಅವರು ಕರೆ ಮಾಡಿದ್ರು. ಅವರ ಪ್ರೀತಿಯ ತಂದೆ ತಾಯಿ ರಾಜಶೇಖರ್ ಅವರು ಹಾಗೂ ಜಯಶ್ರೀ ಲಿಗಾಡಿ ಅವರ 28ನೇ ಮದುವೆ ವಾರ್ಷಿಕೋತ್ಸವ ಇದೆ ಅಂತ ತಿಳಿಸಿದ್ದಾರೆ. ಸೊ ಅವರಿಗೂ ಒಂದು ಒಳ್ಳೆ ಗೀತೆ, ಎಂದೆಂದು ನಿನ್ನನ್ನು ಮರೆತು. ಆದರೆ ಆ ಗೀತೆ ಈಗಲ್ಲ, ಈಗಿದೆ ಆದ ತಕ್ಷಣ ಬರುತ್ತೆ. ಏಕೆಂದರೆ ದಿಸ್ ಇಸ್ ನಿಮ್ಮೊಂದು ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳು ನಿಮಗೋಸ್ಕರ ಸಂಗ್ರಹಿಸಿ ಇಟ್ಟಿದ್ದೇನೆ ನಾನು. ಕೇಳ್ತಾ ಎಂಜಾಯ್ ಮಾಡಿ ನೀವು. ಆಲ್ರೈಟ್. ಸೊ ಸ್ನೇಹಿತರೆ, ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ನಮ್ಮ ವೇಣುಧ್ವನಿಯ ಪ್ರಖ್ಯಾತ ಮಹಿಳಾ ವಕೀಲರು ಪ್ರಮೀಳಾ ಹಂಪನ್ನ ಅವರವರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಪ್ರೀತಿಯಿಂದ ವೇಣುಧ್ವನಿಯ ನಮ್ಮ ವಿನಾಯಕ್ ಡವಲಿ ಅವರು ತಿಳಿಸಿದ್ದಾರೆ. ಬದಾಮಿ ಶ್ರೀ ಬನಶಂಕರಿ ದೇವಿ ಹಾಗೂ ನಮ್ಮೆಲ್ಲರ ಪ್ರೀತಿಯ ರಾಯರು ಅವರನ್ನ ಆಶೀರ್ವಾದ ಕೊಡಲಿ ಅಂತ. ಸೊ ಇಂದು ರಾಯರ ಮದುವೆ ಇಂದು ಯಾರ್ಯಾರ ಮದುವೆ ವಾರ್ಷಿಕೋತ್ಸವ ಇದೆಯೋ, ಜನ್ಮದಿನ ಇದೆಯೋ, ಅವರಿಗೆ ಶುಭೋದಯ ತಿಳಿಸಿಬಿಡಿ ಅಂತ ಹೇಳಿದ್ದಾರೆ ವಿನಾಯಕ್ ಡವಲಿ ಅವರು. ನಿಮಗೆ ಕಿರಿಕಿರಿ ಮಾಡುತ್ತೇವೆ ಅನಿಸುತ್ತದೆ, ಜೂನ್ 18 ಅಂದರೆ ನಿಮಗೆ ಸಂತೋಷ ಸಂಭ್ರಮ. ಅಣ್ಣನ ಮದುವೆ ವಾರ್ಷಿಕೋತ್ಸವ ದಿನ ಟಿ ವಿ ವ್ಯಾಂಕ್ ಮೆಸೇಜ್ ಟ್ಯೂಡ್ ಹುಟ್ಟುಹಬ್ಬದ ಆಚರಿಸುತ್ತೇವೆ. ಅದೇ ದಿನ ನಾವು ಪ್ರತಿ ವರ್ಷ

ಹಂಚಿಕೊಂಡಿದ್ದಾರೆ. ಯಾರ್ಯಾರ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ ಇದೆ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ವಿನಾಯಕರು ಆ್ಯಂಡ್ ಅವರೊಂದಿಗೆ ನಾನು ಕೂಡ ತಿಳಿಸುವೆ. ಬರ್ತಾ ಇದೆ ಕಬ್ಜಾ ಚಿತ್ರದ ಚುಮ್ ಚುಮ್ ಚಳಿ ಚಳಿ, ಗೀತೆ ಕೇಳಿ ಮಜಾ ಮಾಡಿ.

ಗೀತೆ ರೆಡಿಯಾಗಿದೆ. ಈ ಗೀತೆ ಎಂದೆಂದು ನಿನ್ನನ್ನು ಮರೆತು ಮದುವೆ ವಾರ್ಷಿಕೋತ್ಸವ ಇರೋ ಎಲ್ಲ ಸ್ನೇಹಿತರಿಗೆ, ಎಲ್ಲ ನನ್ನವೇನು ನಿನ್ನ ಕುಟುಂಬದ ಮದುವೆ ವಾರ್ಷಿಕೋತ್ಸವ ಯಾರ್ಯಾರಿಗೆ ಇದೆ ನೋಡ್ರಿ, ಅವರೆಲ್ಲರಿಗೂ ಈ ಹಾಡನ್ನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಸೊ ನಡೀರಿ, ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಜೂನ್ 18 ಅಂದರೆ ನಮಗೆ ಸಂತೋಷ ಸಂಭ್ರಮ. ವಿನಾಯಕ್ ಡೌಲಿ ಅವರು ತಿಳಿಸ್ತಾ ಇದ್ದಾರೆ, ಅಣ್ಣನ ಮದುವೆ ವಾರ್ಷಿಕೋತ್ಸವ ದಿನ TV, ವಾಷಿಂಗ್ ಮಿಷಿನ್, 2-wheeler, 4-wheeler ಹುಟ್ಟು ಹಬ್ಬ ಆಚರಿಸಿಕೊಳ್ತೇವೆ. ಅದೇ ದಿನ ನಾವು ಪ್ರತಿ ವರ್ಷ ಒಂದು ಸಾಮಗ್ರಿಗಳನ್ನು ನೆನಪಿಗಾಗಿ ತರುತ್ತೇವೆ. ನಮ್ಮ ಓಮಿನಿ ತೆಗೆದುಕೊಂಡು ಬಂದು ಪ್ರತಿ ವರ್ಷ ಮಂತ್ರಾಲಯಕ್ಕೆ ಹೋಗುತ್ತೇವೆ. 13 ವರ್ಷ ಆಯಿತು ಎಂದು ತಿಳಿಸಲು ಹೆಮ್ಮೆ ಅನಿಸುತ್ತೆ ಅಂತ ತಿಳಿಸಿದ್ದಾರೆ. ಒಳ್ಳೆ

ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ, ಸರ್ ಗೀತೆಗಳು ಸೂಪರ್, ನಿಮ್ಮ ಮಾತುಗಳು ಸೂಪರ್, ನಾವು ಕೆಲಸ ಮಾಡಾಗತ್ತೇವ್ರಿ, ಈ ದಿನ ಸಬ್ಬಸಿಗೆ ಪಲ್ಯ ಮಾಡಿ ಬನ್ರಿ ಅಂತ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ಪ್ರೀತಿಯಿಂದ. ಒಳ್ಳೆಯ ಪೌಷ್ಟಿಕ ಸಬ್ಬಸಿಗೆ ಭಾಜಿ ಪ್ಲಸ್ ಫಸ್ಟ್ ಕ್ಲಾಸ್ ರೊಟ್ಟಿ ತಿನ್ನ್ರಿ, ಸ್ವಲ್ಪ ವ್ಯಾಯಾಮ ಮಾಡಿರಿ, ಸ್ವಲ್ಪ ಧ್ಯಾನ ಮಾಡಿರಿ, ಸ್ವಲ್ಪ ನಾಮಜಪ ಮಾಡಿರಿ, ನಿಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಿ, ಹಾಡನ್ನ ಕೇಳಿ ಮಜಾ ಮಾಡಿ.

ಬಹಳ ದಿನ ಆಯ್ತು ಈ ಹಾಡು ಕೇಳಲಿಲ್ಲ. ಸಲಗ ಚಿತ್ರದ ಗೀತೆ ಬರ್ತಾ ಇದೆ. ಸೊ ಸ್ನೇಹಿತರೆ, ಇಷ್ಟೊಂದು ಕೆಲಸದ ಒತ್ತಡ ಇಲ್ಲ ವಿನಾಯಕ್ ಅವರೇ. ನೋಡಿ, ನೀವು ಕೇಳ್ತೀರಾ, ನೀವು ಪ್ರೀತಿಯಿಂದ ಪ್ರಶಂಸೆ ಕೊಡ್ತೀರಾ. ಅದೇ ನಾನು ಹೇಳ್ದಲ್ಲ, ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಮೈಕ್ ಹಿಡಿದಾಗ ಅದು ನಾನು ಹೇಳ್ತಾನಲ್ಲ, ಮಂಜುನಾಥ ಎಲ್ಲ ಮಾತನಾಡೋದು, ಆ ದೇವರು ಮಾಡುವ ಎಲ್ಲ ಮಾತುಗಳು, ನಾನು ಮೈಕ್ ಹಿಡಿದೆ ಹೇಳಿಬಿಟ್ಟೆ, ಪರಿಚಯ ಇದ್ದವರ ಪರಿಚಯ ಇಲ್ದವರ, ಪ್ರೀತ್ಸವ್ರ ದ್ವೇಷ ಮಾಡವ್ರ, ಬೈಯವರ ಹೊಗಳವರ, ಎಲ್ಲರಲ್ಲಿಯೂ ದೇವರನ್ನ ನೋಡೋಣ, ಖುಷಿಯಾಗಿರೋಣ ಅಂತ ಹೇಳಿದ್ ನೋಡ್ರಿ. ಅಯ್ಯೋ ಅಂತ ಕೂಗಾಕತ್ರು. ಎಷ್ಟೋ ಹಿರಿಯರು ಬಂದರು, ಎಷ್ಟೋ ಮಧ್ಯ ವಯಸ್ಸದವರು ಬಂದವರು. ಈಗ ಇತ್ತೀಚಿನ ದಿನದಲ್ಲಿ ಆತ್ಮೀಯ ಸ್ನೇಹಿತರೆ, ನಾನು ನೋಡ್ತಾ ಇದ್ದೇನೆ, ಎಷ್ಟೋ ಹಿರಿಯರು ಕೂಡ, ಎಷ್ಟೋ ಮಧ್ಯ ಅಂದರೆ 35-40 ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಿಕ್ಕಾಡತ್ತಾರ್ರಿ, ಮೊಬೈಲ್ ಗುಟ್ಕಾ ತಂಬಾಕು ಥರ. ಹೆಂಗೆ ನಾವು ಕೈಯಲ್ಲಿ ಗುಟ್ಕಾ ತಂಬಾಕು ತಿಕ್ಕಾಡ್ತೇವೆ ನೋಡ್ರಿ, ಹಂಗೆ ಮೊಬೈಲನ್ನು ತಿಕ್ಕಾಡ್ತೇವೆ. ಆ 30 ಸೆಕೆಂಡ್ ರೀಲು, 20 ಸೆಕೆಂಡ್ ರೀಲು, ಈಗ 15 ಸೆಕೆಂಡಿಗೆ ಬಂದು ನಿಂತದ್ರಿ ಸ್ನೇಹಿತರೆ. 15 ಸೆಕೆಂಡಲ್ಲಿ ನಗಸೋದು ಒಂದು ರೀಲ್ ಬರುತ್ತೆ, ಅದನ್ನು ನೀವು ನೋಡ್ತೀರಾ, ಕರ್ಕಂತ ಮುಂದೆ ಜಗ್ಗಿ ಹಾರ್ತೀರಾ, ಆದರೆ ನಗುದಿಲ್ಲ ನೀವು ಮಾತ್ರ. ವಿಶೇಷವಾಗಿ ಆ ಒಂದು ವಿಡಿಯೋನಲ್ಲಿ ನಗುವಿನ ಒಂದು ಮ್ಯೂಸಿಕ್ ಹಾಕಿರ್ತಾರೆ ಅಂತ, ಆದರೆ ಅದನ್ನು ನೀವು ನಗುದಿಲ್ಲ. ಸ್ನೇಹಿತರೆ, ಏನಾಗ್ತಾ ಇದೆ ಗೊತ್ತಾ, ಈ ಸೋಷಿಯಲ್ ಮೀಡಿಯಾದ 30, 50, 15, 10 ಸೆಕೆಂಡ್ ವೀಡಿಯೋಗಳನ್ನು ನೋಡ್ತಾ ನಿಮ್ಮ ತಲೆಗೆ ಅರ್ಥನೇ ಆಗ್ತಾಯಿಲ್ಲ ಸ್ನೇಹಿತರೆ. ಇಷ್ಟು ಸ್ಟಿಮ್ಯುಲೇಷನ್, ಬಹಳ ಓವರ್ ಸ್ಟಿಮ್ಯುಲೇಟ್ ಆಗಿ ಆಗಿ ಆಗಿ ಡಿಪ್ರೆಷನ್ಗೆ ಒಳಗಾಗಿ ಖಿನ್ನತೆಗೆ ಒಳಗಾಗ್ತಾ ಇದ್ದೀರಾ. ಎಷ್ಟೋ ಜನ ನನಗೆ ಹೇಳ್ತಾರೆ, ಅವರು ಇವರು ಹೇಳಿದ್ದು ಹೆಂಗ್ರಿ ಸರ್ ನೀವು ಮರಿತೀರಾ. ಮರೆಯೋದು ತಲೆ ಕೆಡಿಸ್ಕೋಬೇಡ, ಮರ್ತು ಬಿಡು, ಮುಂದೆ ಹೋಗು, ಇವೆಲ್ಲ ಹೇಳ್ತಾರಲ್ರಿ ಯಾರು ಕಷ್ಟದಲ್ಲಿರ್ತಾರೆ ದುಃಖದಲ್ಲಿರ್ತಾರೆ. ಅಷ್ಟು ಸುಲಭವಿದ್ದಿದ್ದರೆ ಮರೆಯೋದು ಯಾರು ಆತ್ಮಹತ್ಯೆ ಮಾಡ್ತಿದ್ರಕ್ಕಿಲ್ಲ ಆ ದುನಿಯಾ. ಅದಕ್ಕೆ ನಾನು ಅನ್ನೆ, ಈ ನಮ್ಮ ದೇವರು ಕೊಟ್ಟೆ 2 ಅದ್ಭುತ ಬಹುಮಾನ, ಆ ಬಹುಮಾನದಲ್ಲಿ ಅರ್ಥ ಮಾಡ್ಕೊಳ್ಳೋ ಜನ, ಅರ್ಥ ಮಾಡ್ಕೊಳ್ಳೋ ಜನ ಸಿಗಲಿಲ್ಲ ಅಂದ್ರೂ ಇನ್ನೊಂದು 2 ಬಹುಮಾನ ಕೊಟ್ಟಿದ್ದಾನೆ ದೇವರು. ನೆನಪು, ಕಲ್ಪನೆ, ಉತ್ತಮ ಕೆಲಸಕ್ಕೆ ಯಾಕೆ ನಾವು ಬಳಸೋದಿಲ್ಲ ನಮ್ಮ ತಲೆ. ನಮ್ಮ ಅಮ್ಮಿಗೆ ನೋಡ್ರಿ ನೀವು, ನಾನೊಂದು ಸ್ವಲ್ಪ ಹೊರಗೆ ಹೋಗಿ ಬರ್ತೇನಂದ್ರೆ ಅಥವಾ ಒಂದು ಟ್ರಿಪ್ಪಿಗೆ ಹೋಗಿ ಬರ್ತೇನಂದ್ರೆ ಅವರು ಡೈರೆಕ್ಟ್ ಆದ ವಿಚಾರ ಮಾಡ್ತಾರೆ, ಬಾಜುಕಿನವ್ರ ನೀ ಸತ್ರನ ಏನು ಹೇಳಿ ಅಂತ ಅಲ್ಲಿ ಮಟ್ಟ ಹೋಗಿರ್ತಾರೆ. ಉಲ್ಟಾ ಯಾವತ್ತೂ ವಿಚಾರ ಮಾಡೋದಿಲ್ಲ, ಪಾಸಿಟಿವಾಗಿ ವಿಚಾರ ಮಾಡೋದು ಬಹಳ ಅಪರೂಪವಾಗಿದೆ. ಸೊ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೇನೆ, ಮತ್ತೆ ಹೇಳ್ತಾ ಇದ್ದೇನೆ, ನಿಮ್ಮ ನೆನಪಿನಲ್ಲಿ ಒಳ್ಳೆಯ ನೆನಪು, ನಿಮ್ಮ ಕಲ್ಪನೆಗಳಲ್ಲಿ ಒಳ್ಳೆಯ ಕಲ್ಪನೆಯನ್ನು ಕಲ್ಪಿಸಿ ಆರಾಮಾಗಿರ್ರಿಪ್ಪ. ಅವರು ಮಾತಾಡೋರು ನಿಜವಾಗ್ಲೂ ಹೇಳ್ತಾನೆ ಮಾತಾಡೋರು, ಆ್ಯಂಡ್ ನಿಮ್ಮ ವೀಡಿಯೋಗಳು ಏನಾದರೂ ನೀವು ಹಾಕಿದ್ರೆ ಅದರಲ್ಲಿ ಕಾಮೆಂಟ್ ಯಾರು ಬೈದರು ಏನಾದ್ರು ಹೇಳಿದರು, ಅವರು ಅದನ್ನು ಮಾಡಿ ಮರ್ತಿರ್ತಾರೋ ನೀವು ಕೇಳಿ ನೆನಪಿಟ್ಕೊಂಡು ಕೊರಗ್ತಿರ್ತೀರಿ ಇಷ್ಟಲ್ಲಿ ಜೀವನ. ಒಂದಿನ ಎಲ್ಲ ಶೂನ್ಯವಾಗುತ್ತೆ, ಅದರಿಗಿಂತ ಮುಂಚೆ ತಾವು ಶೂನ್ಯರಾಗಿ ಇದೇ ಕಾರ್ಯಕ್ರಮದಲ್ಲಿ ಹೇಳೋದು. ಬನ್ನಿ ಸ್ವಲ್ಪ ರಿಲ್ಯಾಕ್ಸ್, ತಲೆ ರಿಲ್ಯಾಕ್ಸ್ ಮಾಡ್ರಿ, ಒಂದು ಹಳೆ ಒಂದು ಹೊಸ ಗೀತೆಯನ್ನು ಕೇಳಿ, ತಿಮಿಂಗ ಮಿಮಿಂಗ ಟಿಶಾ ಈ ಗೀತೆಯನ್ನು ಕೇಳಿ ಮಜಾ ಮಾಡಿ.

0: Congratulations, Janu.
1: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
2: ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ ನಾನಿ ಬಾಂಚನ KLE ಕನಸು. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ಆಗಿದೆ. 11:00, ಡೋಂಟ್ ವರಿ. ಕಂಚನ್ ಕೋಪರಡೆಯವರೇ, ನಿಜವಾಗಲೂ ಸತ್ಯವಾದ ಮಾತು, ಹಿರಿಯರು ಹೇಳಿರುವ ಮಾತು. ಅದಕ್ಕೆ ಹೇಳ್ತೇನಲ್ಲ, ತಂದೆ ತಾಯಿ ಹಿರಿಯರಿಗೆ ಕೊಡಿ ಮರ್ಯಾದೆ, ಅದೇ ಭಾಳ ಕಮ್ಮಿಯಾಗಿದೆ. ನನ್ನ ಒಂದು ಮಾತು, ನೀವು ಹೇಳಿರುವ ಲೈನು ಬಹಳ ಚೆನ್ನಾಗಿದೆ, ಇತ್ತೀಚಿನ ದಿನದಲ್ಲಿ ಬಹಳ ಮುಖ್ಯವಾಗಿ ಬೇಕು ಈ ಲೈನು. ಮಂಜುನಾಥ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಾರ್ಯಕ್ರಮ ನೇರವಾಗಿ ನಾನು ಕೇಳಿದ್ದೇನೆ, ನೋಡಿದ್ದೇನೆ, ಬಹಳ ಖುಷಿ ಅನಿಸುತ್ತೆ. ಎಸ್ ಪ್ರಸಾದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೋ ಸ್ನೇಹಿತರೆ, ನಿಮ್ಮನ್ನು ಪ್ರೀತಿಸೋರು, ದ್ವೇಷಿಸೋರು, ಬೈಯೋರು, ಹೊಗಳೋರು ಎಲ್ಲರಲ್ಲಿಯೂ ದೇವರು ನೋಡಿ, ಆರಾಮಾಗಿರ್ರಿ. ಎಲ್ಲ ಶಾಶ್ವತವಲ್ಲ, ಒಂದಿನ ಬಿಟ್ಟು ಹೋಗಬೇಕು, ಶೂನ್ಯ ಆಗಬೇಕು. ಶೂನ್ಯ ಆಗೋಕ್ಕಿಂತ ಮುಂಚೆ ಶೂನ್ಯ ಆಗಿ ಸುಖವಾಗಿ ಇರ್ರಿ. ಬ್ಯಾಂಗಲ್ ಬಂಗಾರಿ ಗೀತೆ ಕೇಳಿ ಮಜಾ ಮಾಡಿ.

ಏನು ಧ್ವನಿ ನಾನಿ ಪಂಚನ ಫ್ಯಾಮ್ ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ವರ್ಷದ 6ನೇ ತಿಂಗಳು ತಿಂಗಳಿನ 18ನೇ ದಿನ 18ನೇ ಜೂನ್ 2026 ನಿಮ್ಮೊಂದಿಗೆ ನಾವು ಹಳೆಯ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಗೀತೆ ತುಟಿಯ ಮೇಲೆ ತುಂಟ ಅನ್ನೋ ಒಂದು ಮಧುರವಾದ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬರ್ತಾ ಇದೆ. ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLA ಕನಸು

ಬಂದ ಒಲವಿ ನಂದ ಈ ಸವಿ ಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂದು ತುಂಬಿ ಬಂದ ಒಲವಿ

ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿದ್ರಲ್ಲ, ಮಸ್ತ್ ಮಲಾಯಿಕಾ, ಸಿಹಿ ಮುತ್ತು ಇನ್ನೊಂದು ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ತಾಳ್ಮೆಯಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೇಳಿದ್ರಿ, ಇಷ್ಟು ಜನ ಹೊಗಳಿದ್ದೀರಾ, ಎಲ್ಲರಿಗೂ ಧನ್ಯವಾದ. ಪ್ರವೀಣ್ ಅವರು ಮೆಸೇಜನ್ನು ಮಾಡಿದರೆ, ಸರ್ ಆ ಎಲ್ಲರಿಗೂ ನೀವು ಹಿಂಗೆ ಹೇಳ್ತಿರಲ್ಲ ನಮಗೆ ಒಂದು ಸಂತೋಷ, ಆ ಕಾರ್ಯಕ್ರಮದಲ್ಲ ಇನ್ನು ನಿಜವಾಗ್ಲೂ ಉತ್ತಮವಾಗಿದೆ, ಹಿಂಗಿರ್ಬೇಕು ನೋಡ್ರಿ ಅಂತ. ಆದರೆ ಸರ್ ಯಾವತ್ತಾದರೂ ಇನ್ನಾದರೂ ಯಾರಾದರೂ ಹೇಳಿದರೆ ನಮಗೆ ದುಃಖ ಅಂತರೂ ಅನಿಸುತ್ತೆ, ಹೆಂಗೆ ನೀವು ಅದನ್ನು ಹ್ಯಾಂಡಲ್ ಮಾಡ್ತೀರಾ ಅಂತ. ಇದಕ್ಕೇನು ಉತ್ತರ ಕೊಡಲಿ, ಅದೇ ಹೇಳಿದ್ನಲ್ಲ, ಯಾರು ನಿಮಗೇನು ದುಃಖ ಕೊಡಲಿಕ್ಕೆ ಅಂದರೆ ಮಾತಿನ ಮುಖಾಂತರ ದುಃಖವನ್ನು ಕೊಟ್ಟಿದ್ದಾರೆ. ಅವರು ಅದಾದ ತಕ್ಷಣ ಅವರಿಗೆ ನೆನಪು ಇರುವುದಿಲ್ಲ, ಅವ್ರ ಕೆಲಸದಲ್ಲಿ ಹೋಗಿರ್ತಾರೆ. ಆತ್ಮೀಯ ಸ್ನೇಹಿತರೆ, ಇದಕ್ಕೊಂದು ಉದಾಹರಣೆ ಏನು ಕೊಡಲಿ, ಫ್ಯಾಕ್ಟ್ರಿ ಉದಾಹರಣೆನ ನಾನು ನಿಮ್ಗೆ ಮತ್ತೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ಏನಾದರೂ ಒಂದು ಪ್ರಾಡಕ್ಟ್ ರೆಡಿ ಆಗತ್ತದಂತ ತಿಳ್ಕೊಳ್ಳಿ. ಆ ಪ್ರಾಡಕ್ಟು ಮಾರ್ಕೆಟ್ನಲ್ಲಿ ಬಿಡೋಕ್ಕಿಂತ ಮುಂಚೆ ಅದೇ ಫ್ಯಾಕ್ಟ್ರಿನಲ್ಲಿ ಟೆಸ್ಟಿಂಗ್ ಸೆಂಟರ್ ಅಂತ ಇರುತ್ತೆ. ಆ ಪ್ರಾಡಕ್ಟ್ ಟೆಸ್ಟ್ ಮಾಡಬೇಕಲ್ರಿ. ಈಗ ಉದಾಹರಣೆಗೆ ಒಂದು ಗಾಡಿ ಫ್ಯಾಕ್ಟ್ರಿ ಇದೆ, ಗಾಡಿ ಟೆಸ್ಟ್ ಮಾಡಬೇಕು ಹೌದಲ್ರಿ, ಫಸ್ಟು ಮಾರುಕಟ್ಟೆಯಲ್ಲಿ ಮಾರ್ಕೆಟ್ನಲ್ಲಿ ತರೋಕ್ಕಿಂತ ಮುಂಚೆ ಗಾಡಿ ಟೆಸ್ಟ್ ಮಾಡೋಕ್ಕಂತರೂ ನಾವು ಮಾಡಬೇಕು. ನೀವು ಒಂದು ಭಾಂಡಿನೂ ತಯಾರಿಗೆ ಮಾಡ್ತೀರಾ ಅಂದರೆ ಅದನ್ನು ಟೆಸ್ಟ್ ಮಾಡಬೇಕು. ನಮ್ಮ ಬಾಲ್ಯದಲ್ಲಿ ಆ ಒಂದು ಬಕೆಟ್ ಬರ್ತಿತ್ತು ನೋಡ್ರಿ ಸ್ನೇಹಿತರೆ, ಆ ಬಕೆಟ್ ಮೇಲೆ ಮನುಷ್ಯ ನಿಲ್ಲಾವ, ಕಲ್ಲು ಒಗ್ಯಾವ, ಗಾಡಿ ಹರ್ಸಾವ, ಆದರೆ ಅನ್ಬ್ರೇಕೇಬಲ್ ಬಕೆಟ್. ಸೊ ಯಾವಾಗ ನಮಗೆ ಆ ಒಂದು ದೃಶ್ಯ ಕಾಣಿಸುತ್ತೋ, ಅದ್ರ ಮೇಲೆ ನಿಂತಾನವ ಮುರಿವಾಲ, ಕಲ್ಲು ಒಗ್ಯಾತಾನ ಮುರಿವಾಲ, ಅವ್ನು ನಿಂತಾನ ಕಲ್ಲು ಒಗ್ಯಾತಾನ ಕಾರ್ ತೆಳಗಡೆ ಇಟ್ಟಾನ, ಆ ಎಲ್ಲ ವಿಷಯ ಆ ಬಕೆಟಿಗೆ ಯಪ್ಪ ಹಿಂಗೇನು ಮಾಡತ್ತಾನಂದ್ರ ಹೌದಲ್ವಾ. ತಮ್ಮ ಜೀವನದಲ್ಲಿ ತಮ್ಮನ್ನು ಕಾಡಿಸೋರು, ತಮ್ಮನ್ನು ದ್ವೇಷಿಸೋರು, ತಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡೋರು, ತಮ್ಮನ್ನು ತಮಗೆ ಕೋಪ ತರಿಸೋರು, ಅವರು ಒಂಥರ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಸಂಗ್ರಹಿಸಿರುವ ನಾಲೆಜು, ಜ್ಞಾನ, ಆ ವ್ಯಕ್ತಿಗಳು ಕೊಡೋ ಕಾಟದಿಂದ ಅಲ್ಲಿ ಕೆಲಸಕ್ಕೆ ಬರುತ್ತೆ. ಯು ಹ್ಯಾವ್ ಟು ಮೇಕ್ ಶ್ಯೂರ್ ನೀವು ಸಂಗ್ರಹಿಸಿರೋ ನಾಲೆಜು ಅದನ್ನು ಒಳ್ಳೆ ಟೈಮ್ನಲ್ಲಿ ಒಳ್ಳೆಯದಾಗಿರೋದು ಬಹಳ ಸುಲಭ. ಇಂಥ ಸಂದರ್ಭದಲ್ಲಿ ಒಳ್ಳೆಯದಾಗಿರೋದು ಅದೇ ನಿಜವಾದ ಪರೀಕ್ಷೆ. ಐ ಹೋಪ್ ಪ್ರವೀಣ್ ಅವರೇ ನಿಮ್ಮ ಉತ್ತರ, ನಿಮಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು. ಸೊ ಎಲ್ಲ ಒಳ್ಳೆಯದಾಗಿದ್ದಾಗ ಒಳ್ಳೆಯದಾಗಿರೋದು ಸುಲಭ ಆತ್ಮೀಯರೇ. ನೀವು ಅಂದ್ಕೊಂಡ ಹಾಗೆ ಆಗೋದಿಲ್ಲ, ಅವತ್ತು ನೀವು ಒಳ್ಳೆಯದಾಗಿರೋದು ಅದೇ ನೋಡಿ ನಿಜವಾದ ಯೋಗ. ಸೊ ಸ್ನೇಹಿತರೆ, ತಾವು ಏನೇನು ಒಳ್ಳೆಯ ವಿಚಾರಗಳು, ತಾವು ಹಾಕಿರೋ ಸ್ಟೇಟಸ್ಗಳು, ತಾವು ಹಾಕಿರೋ ಯಾರದಾರು ಒಂದು ಗುರುಜಿ ಅವರ ಮಾತು ಇರ್ಬೋದು, ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅಳವಡಿಸ್ಕೊಂಡ ತಕ್ಷಣ ದೇವರು ನಿಮ್ಮ ಮೇಲೆ ಒಂದು ಪರೀಕ್ಷೆಗೆ ಒಬ್ಬ ವ್ಯಕ್ತಿ ಕಳಿಸ್ತಾರೆ. ಆ ನಿಮ್ಮ ನಂಬಿಕೆಯನ್ನು ಅಲ್ಲಾಡಿಸ್ಲಿಕ್ಕೆ, ಕೋಪ ತರಿಸ್ಲಿಕ್ಕೆ ಆವಾಗ ಚೆಕ್ ಮಾಡ್ತಾರೆ. ಸೊ ಯಾರಾದರೂ ನಿಮ್ಮನ್ನು ಕಾಡಿಸಿದರೆ, ಯಾರಾದರೂ ನಿಮ್ಮ ದ್ವೇಷಿಸಿದರೆ, ಯಾರಾದರೂ ನಿಮಗೆ ಬೈದರೆ ನೆನಪಿಟ್ಕೊಳ್ಳಿ, ಟೆಸ್ಟಿಂಗ್ ಚಾಲೂ ಆಗಿದೆಯೇ ನಿಮ್ಮ ನಾಲೆಜಿಂದು. ಸೊ ಸ್ನೇಹಿತರೆ, ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬರ್ತಾ ಇದೆ ಗೀತೆ, ಕೇಳಿ ಮಜಾ ಮಾಡಿ.

ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಸಾಗರ ಬದುಕಿ ಬರಲು
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದಕ್ಕೆ ಧನ್ಯವಾದ. ಕೊನೆ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ ಇವತ್ತಿನ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮವನ್ನು. ಹಾಡಿನ ಕೇಳಿಗೆ ಎಂಜಾಯ್ ಮಾಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ ವೇಣುಧ್ವನಿ 90.4 ಎಫ್ಎಂ. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ಈಗ ನೀರಲ್ಲಿ ಈಜಾಡೋದನ್ನ ನೋಡಿದ್ದೀವಿ, ಹಾಗಂತ ನೀರಿನಲ್ಲಿ ಯೋಗ ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ನಾವ್ ಹೇಳ್ತೀವಿ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರಿನ ಪ್ರಕಾಶ್ ಬಸಲಿಂಗಪ್ಪ ಬೆಲ್ಲದವರು ಸುಮಾರು 3 ತಾಸುಗಳ ಕಾಲ ನಿರರ್ಗಳವಾಗಿ ನೀರಿನ ಮೇಲೆ ಯೋಗವನ್ನ ಮಾಡುತ್ತಾರೆ. ಸುಮಾರು 100 ಅಡಿ ಬಾವಿಗಿಳಿದು ನೀರಿನ ಮೇಲೆ ತೇಲುತ್ತಾ ಯೋಗ ಮಾಡುವ ಇವರ ಈ ಹವ್ಯಾಸಕ್ಕೆ ಈಗ 38 ವಸಂತಗಳು ತುಂಬಿವೆ. 72ರ ಹರೆಯದ ಪ್ರಕಾಶ್ ಅವರು ಜಲಯೋಗಕ್ಕೆ ಗುರುಗಳು ಅಂತಾನೆ ಹೇಳ್ಬೋದು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಜಲಯೋಗ ತಜ್ಞರು ತಾವು, ಹಾಗೇನೆ ಈ ಒಂದು ಜಲಯೋಗಕ್ಕೆ ಗುರುಗಳು ಕೂಡ ಹೌದು. ಹಾಗೇನೆ ಸರ್, ತಾವು ಹುಟ್ಟಿದ್ದು ಒಂದು ರೋಚಕ ಕಥೆ ಅಂತಾನೆ ಹೇಳ್ಬೋದು. ಆ ಹುಟ್ಟಿನಿಂದಲೇ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬಹುದಾ?
1: ಎಲ್ಲರಿಗೂ ನಮಸ್ಕಾರ. ನಾನು ಪ್ರಕಾಶ್ ಬಸಲಿಂಗಪ್ಪ ಬೆಲ್ಲರ್, ಕಬ್ಬೂರು ಊರಿನವನು. ನನಗೆ 72 ವಯಸ್ಸು ನಡೀತಾ ಇದೆ. ನಾನು ಜಲಯೋಗದ ಬಗ್ಗೆ ನಾನು ಮುಂಚೆ ಹೇಳ್ಬೇಕಂದ್ರೆ ನಿಮಗೆ, ನಾನು ನಮ್ಮ ತಾಯಿ ನನ್ನ ಹೊಟ್ಟಲೆ 7ನೇ ತಿಂಗಳು ಹೊಟ್ಟಲೆ ಇದ್ದೊಳಗೆ ಅವ್ರಿಗೆ ಪೀಡ್ಸ್ ಬಂದೊಳಗೆ ನಮ್ಮ ಸಮೀಪದ ಅಂದ್ರೆ ಕೇಚೆ ಘಟಬರುವ ಕೇಚೆ ಅಲ್ಲಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದಾಗ ಡಾಕ್ಟರ್ನ ಅವಾಗ ಏನಂದ್ರೆ ಮಗು ಬೇಕೋ ತಾಯಿ ಬೇಕಂತ ಕೇಳಿದ್ರು. ಆಮೇಲೆ ಎಲ್ಲರೂ ಹಿರಿಯರೆಲ್ಲರೂ ವಿಚಾರ ಮಾಡಿ ತಾಯಿ ಉಳಿಲ್ರಿ ಅಂತಂದ್ರೆ. ಆಮೇಲೆ ಅವರು ಆ ಟೈಮ್ದಾಗ ಸಿಜರಿನ್, ಅವಾಗ ಸಿಜರಿನ್ ಅಂತದಿಲ್ಲ, ಹೊಟ್ಟೆ ಕೋತ್ ತೆಗಿತಾರ ಅಂತ ಈ ಥರ ಪಬ್ಲಿಕ್ ಇತ್ತದು. ಆಮೇಲೆ ಅವಾಗ ಸಿಜರಿನ್ ಆದ ಬಳಿಕ ಕೂಸಿನ ಒಂದು ನೀರಿನ ಟ್ರೇದಾಗ ಒಗೆದು ಬೇರೆ ರೂಮ್ನಾಗ ಇಟ್ಟರು. ಈ ರೂಮ್ನಾಗ ಹಾಕಿ ನಮ್ಮ ಮಮ್ಮಿಗೆಲ್ಲ ಅವರು ಸಿಜರಿನಿಂದೆಲ್ಲ ಹೊಲಿಗೆ ಹಾಕೋದು ಅವ್ರು ಶುರು ಮಾಡಿದ್ರು. ಆಮೇಲೆ ಆ ಟೈಮ್ದಾಗ ನಮ್ಮ ಆಯಿ, ನಮ್ಮ ಅಪ್ಪಾರ ತಾಯಿ, ಅವ್ರೇನಂದ್ರೆ ನಾನು ಮಗುನ ನೋಡ್ರಿ ನೋಡ್ತೇನೆ ರೀ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಳು. ಇಲ್ರಿ, ಒಳಗೆ ಬಿಡಕ್ಕೆ ಬರೋದಿಲ್ಲ, ಡಾಕ್ಟರ್ ಬೈತಾರೆ ರೀ. ಭಾರಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಒಳಗೆ ಬಿಟ್ಟಾರೆ. ಒಳಗೆ ಬಿಟ್ಟೊಳಗೆ ಅವಾಗ ಅವರು ನಮ್ಮ ಆಯಿ ಏನು ನೋಡ್ಯಾರಲ್ಲ ರೀ, ಅವಾಗ ಕೂಸ ಮೂಮೆಂಟ್ ಆಗತ್ತೆ ನೀರಿನಾಗ ಅಳಗಾಡ್ತಿಂತ. ಅದು ನೀರಿನಾಗ ಅಳಗಾಡೋದು ನೋಡಿ ಮತ್ತೆ ಆಗಿಂದಾಗ ಸಿಸ್ಟರ್ನ ಕರೆದು ಹಿಂಗೆ ಸರ್ ಕೂಸು ಅಳಗಾಡತ್ತೈತೆ ನೋಡ್ರಿ ಅಂತ ಕೂಲೆ ಅವರು ಬಂದು ನೋಡಿ ಮತ್ತೆ ಡಾಕ್ಟ್ರನ್ನ ಕರ್ಕೊಂಡ್ಬಂದು ಇದನ್ನು ಮಾಡಿದ್ರು. ಮಾಡಿ ಅವರೊಂದು ಹಳ್ಳಿಯೊಳಗೆ ಸುತ್ತಿಟ್ರು. ಅವಾಗೆಲ್ಲ ಈಗಿನ ಪ್ರಕಾರ ಗ್ಲಾಸು ಅದು ಇದೇನು ಇದ್ದಿದ್ದಿಲ್ಲ. ಹಳ್ಳಿ ಒಳಗೆ ಒಂದು 3 ತಿಂಗಳು ಸುತ್ತಿಟ್ಟು ಮತ್ತೆ ನಾವು ದೀಪಕ್ಕೇನು ಬತ್ತಿ ಮಾಡ್ತೇವ್ರಲ್ಲ ಬತ್ತಿ ಅಂತ ಬತ್ತಿ ಮಾಡಿ ಅದರೊಳಗನ ಹಾಲಿನೊಳಗೆ ಎದ್ದು ಅದನ್ನು ಬಾಯಾಗ ಕೊಡ್ತಿರಂತೆ. ಅಷ್ಟು ಸಿಪ್ಪದ್ದು ಅದನ್ನು. ಒಂದು 3 ತಿಂಗಳ ಮಟ್ಟ ನಾನು ಹಾಸ್ಪಿಟಲ್ನಾಗ ಇದ್ದು ಆಮೇಲೆ ನಮ್ಮ ಮನೆಗೆ ಕಳಿಸಿದ್ರು. ಅವಾಗ ಇವಾಗ ಏನು ಅನಿಸುತ್ತೆ, ಒಬ್ಬರು ಹೇಳಿದ್ರು ನನಗೂ, ನೀವು ಹುಟ್ಟನೇ ಯೋಗ ಮಾಡ್ತಾ ಇದ್ದಾರೆ, ಇವ್ರು ಜಲಯೋಗ ಮಾಡ್ತಾ ಇದ್ದಾರೆ, ಇದೇನು ದೊಡ್ಡದಲ್ಲ ಅಂತ ಹೇಳಿದ್ರು ನಾನು.
0: ಅಂದರೆ ಸರ್, ತಮಗೆ ನೀರಿನೊಡನೆ ಒಂದು ನಿಕಟ ಸಂಬಂಧ ಹುಟ್ಟತಾನೆ ಬಂತು ಅಂತಾನೆ ಹೇಳ್ಬೋದು. ಸರ್, ಇವಾಗ ಜಲಯೋಗ ತಜ್ಞರು ತಾವು, ಈಗ ಕಳೆದ 38 ವರ್ಷಗಳಿಂದ ಈ ಒಂದು ಜಲಯೋಗವನ್ನ ಮಾಡ್ತಾ ಬರ್ತಾ ಇದ್ದೀರಾ, ಇದ್ರ ಬಗ್ಗೆ ಆಸಕ್ತಿ ಹೇಗೆ ಬಂತು ಸರ್? ಬಾಲ್ಯದಲ್ಲೇ ಇತ್ತ?
1: ಬಾಲ್ಯದೊಳಗೆ ಏನು ಆಸಕ್ತಿ ಇದ್ದಿದ್ದಿಲ್ಲ ರೀ. ನಾನು ಬೆಲ್ಲದ ಬಗಡಿ ಕೋಆಪರೇಟಿವ್ ಬ್ಯಾಂಕ್ನೊಳಗೆ ಜಾಬ್ ಮಾಡ್ತಿದ್ದೆರಿ, ಘಟಪ್ರಭಾ ಬ್ಯಾಂಚ್ನಾಗಿದ್ದರೆ. ನಾನು 1982 ನಮ್ಮ ಮ್ಯಾರೇಜ್ ಆಯಿತು. ಆಮೇಲೆ 88 ತನಕ ನಾನು ಅದರ ಸಂಖ್ಯೆ ಘಟಪ್ರಭಾ ಬ್ರಾಂಚ್ನಾಗ ಇದ್ದೆ ರೀ. ಅವಾಗ ನನಗೆ ಮದುವೆ ಆದ ನಂತರ ನಾನು ರೆಗ್ಯುಲರ್ ಆಗಿ ನಾನು 61-62 ವೇಟ್ ಇರ್ತಿತ್ತು. ಅದು ವೇಟ್ ಸ್ವಲ್ಪ ಇನ್ಕ್ರೀಸ್ ಆಯ್ತು. ಇನ್ಕ್ರೀಸ್ ಆದ್ರೆ 77 ಹೋತ್ರಿ ನಂದು. ಆಮೇಲೆ ಬ್ಯಾಂಕ್ನಾಗ ಕುಂತು ಕೆಲಸ ಅಂದ್ಕೊಳ್ಳಿ ಸ್ವಲ್ಪ ನಡುನೂ ಶುರು ಆಯ್ತು ರೀ. ನನಗೆ ನಡುನೂ ಶುರು ಆಗಿದ್ದಕ್ಕೆ ನಾ ಎಲ್ಲ ಕಡೆ ತೋರಿಸಿದೆ ರೀ. ತೋರಿಸಿ ಡಾಕ್ಟರ್ ಏನಂದ್ರು, ಇದಕ್ಕೇನು ಇದನ್ನಿಲ್ಲ ರೀ, ಇದಕ್ಕೆ ಆಪರೇಷನ್ ಮಾಡಿಸ್ಬೇಕು ಅಂದ್ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನನಗೆ ಆಪರೇಷನ್ ಬಗ್ಗೆ ಇದನ್ನ ಮಾಡ್ಕೊಂಡು ಬೇಡ ಮಾಡಿಸ್ಬಾರ್ದು ಅಂತೇಳಿ ನಾನು ಯೋಗ ಮಾಡಬೇಕು ಅಂತ ಹೇಳಿ ಯೋಗ ಶುರು ಮಾಡಿದೆ ರೀ. ಯೋಗ ಶುರು ಮಾಡಿ ಸ್ವಲ್ಪ ದಿವಸ ಆದ ಬಳಿಕ ಆ ಬಾವಿಗೆ ಸ್ವಿಮ್ಮಿಂಗ್ ಅರೆ ಶುರು ಮಾಡಬೇಕು ಅಂತೇಳಿ ವಿಚಾರ ಮಾಡ್ಕೊಂಡು, ಸ್ವಿಮ್ಮಿಂಗ್ ಶುರು ಅಂದರೆ ಒಂದು ನಾವೊಂದು ಸಂಕಲ್ಪ ಮಾಡ್ಕೊಂಡಿರಿ. ಅದನ್ನು ಇವತ್ತು ಬಾವಿ ಒಳಗೆ 1 ರೌಂಡ್ ಹಾಕೋದು, ನಾಳೆ 2 ರೌಂಡ್ ಹಾಕೋದು, ಅದಕ್ಕೆ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾಳೆದು 3 ಹಾಕೋದು, ಈ ಥರ ದಿವಸ 1 ರೌಂಡ್ ಹೆಚ್ಚು ಮಾಡ್ಕೊಂತ ಹೋದಿರ. ಅದು 1 ವರ್ಷ ತನಕ 300 ರೌಂಡ್ ಆಯ್ತಿರ. ಅದು 300 ರೌಂಡ್ ಅಂದ್ರೆ 3 ತಾಸು. ಒಂದೇ ಟೈಪ್ ಇಸಿ ಹಿಡಿದು ಪೂರ ದಂಡಿ ಹಿಡಿದನ್ನು ಹೋಗೋದು. ಈ ಥರ 300 ರೌಂಡ್ ಮಾಡಿದಿರಿ ನಾನು. 300 ರೌಂಡ್ ಮಾಡಿದ ಬಳಿಕ ನನಗೆ ಅಗದಿ ಒಂಥರ ಆತ್ಮಿಕ ಶಾಂತಿ ಸಿಕ್ಕಂಗಾಯ್ತು. ಮತ್ತು ನಾನು ಅದೊಂದು ಏನು ತಿಳ್ಕೊಂಡಿದ್ದೀರಿ, ಅದೊಂದು ಗುಡಿ ನಾನು ಪ್ರದರ್ಶನ ಹಾಕಕತ್ತಿದ್ದೀನಿ ಅಂತ ಈ ಥರ ಭಾವನೆ ನನ್ನೊಳಗೆ. ಇವತ್ತು 1 ಪ್ರದರ್ಶನ ಹಾಕಿದ್ದೀನಿ, ನಾಳೆ 2 ಪ್ರದರ್ಶನ, ಈ ಥರ 300 ರೌಂಡ್ ಹಾಕಿದ್ದೀರಿ. ಆಮೇಲೆ ನಮ್ಮ ಮನೆಯೊಳಗೆ ಡೈಲಿ ಯೋಗ ಮಾಡೇ ಬಾವಿಗೆ ಹೋಗಿದ್ದೆ ರೀ. ಆಮೇಲೆ ನನಗೆ ವಿಚಾರ ಬಂತು, ನಾನು ಬಾವಿಯೊಳಗೂ ಸ್ವಲ್ಪ ಯೋಗ ಟ್ರೈ ಮಾಡಬೇಕು ಮಾಡ್ಬೇಕಂತೇಳಿ ಇದು ಮಾಡ್ಬೇಕಂತಕೊಂಡು ನೋಡ್ಕೊಂಡು ಹೋದರೆ ಶವಾಸನದ ಸ್ವಲ್ಪ ಬರುತ್ತೆ ಅಂತ ಶವಾಸನ ಸಕ್ಸಸ್ ಆಯ್ತು ರೀ. ಈಗ ಈ ಥರ ಸ್ವಲ್ಪ ಬಿಟ್ಟದ್ದು ಮತ್ತು ಆಮೇಲೆ ಮತ್ತು ಪದ್ಮಾಸನ ನೋಡಿದೆ ರೀ, ಪದ್ಮಾಸನ ಸಕ್ಸಸ್ ಆಯ್ತು ನನಗೆ. ಆಮೇಲೆ ಗೋಮುಖಾಸನ, ಗರುಡಾಸನ, ಈ ಥರ ಎಲ್ಲ ಆಸನಗಳು ನನಗೆ ಸಕ್ಸಸ್ ಆದವು ರೀ. ಇನ್ಮೇಲೆ ಅದರೊಳಗನ್ನೇ ಸ್ವಲ್ಪ ಟಫ್ ಅಂದರೆ ಜಲಸ್ತಂಭ. ಜಲಸ್ತಂಭ ಅಂದ್ರೆ ವಿದೌಟ್ ಮೂಮೆಂಟ್ ನಿಲ್ಲುದ್ರಿ, ನೀರಿನೊಳಗೆ ವಿದೌಟ್ ಮೂಮೆಂಟ್ ನಿಲ್ಲೋದು. ಅದು ಸ್ವಲ್ಪ ಇನ್ನೂ ಮಟ್ಟ ಯಾರಿಗೆ ಇದಾಗಿಲ್ಲರಿ ಅದು. ಅದು ಅದನ್ನು ನಾವು ಟ್ರೈ ಮಾಡಿದರೆ ಅದು ಸಕ್ಸಸ್ ಆಯ್ತು ನನಗೆ. ಅದು ಸಕ್ಸಸ್ ಆಯ್ತು. ಅದಕ್ಕೆ ಜಲಸ್ತಂಭ ಅಂತ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ನಾನು ಒಬ್ಬರು ಘಟವ್ರ ಬಗ್ಗೆ ಇದ್ದಾಗ ನಾನು ಒಂದು ಒಬ್ಬ ಸರ್ ಕಡೆ ಯೋಗಕ್ಕೆ ಹೋಗಿದ್ದೆ. ನಾ ಅವರು ಹಿಮಾಲಯದಾಗ ಇದ್ದು ಬಂದಿದ್ದರು. ಅವ್ರನ್ನ ಕೇಳಿದ್ರೆ ನಾನು ನೀರಿನಾಗ ಅಜ್ಜರ ನೀರಿನಾಗ ನಿಲ್ತೇನೆ ರೀ, ಅದಕ್ಕೆ ಅದಕ್ಕೆ ಜಲಸ್ತಂಭ ಅಂತಾರಪ್ಪ. ಮತ್ತು ಅದನ್ನು ಸಹ ಇಲ್ಲಿ ಯಾರು ಮಾಡೋದಿಲ್ಲ, ಹಿಮಾಲಯದಾಗ ಮಾಡ್ತಾರೆ ಮಾತ್ರ ಅದನ್ನು. ಅವರು ಅಲ್ಲೇನು ಋಷಿ ಮುನಿಗಳದ್ದು ಏನಿರ್ತಾರಲ್ಲ ಅವ್ರು ಮಾಡ್ತಾರೋ, ಇದನ್ನು ಯಾರಿಗೆ ಸಾಧ್ಯ ಆಗಲಿ, ನಿನಗೆ ಸಾಧ್ಯ ಆಗೈತಿ, ನೀನು ಇದನ್ನು ಮಾಡ್ಕೊಂಡು ಹೋಗ್ಬ ಅಂತ ಹೇಳಿದರು ಅವರು. ಆಮೇಲೆ ಇದನ್ನೆಲ್ಲ ಆದ್ಕೊಂಡ್ಲೇ ಮತ್ತೆ ನಾನು ಮಕ್ಕಳಿಗೆ ಯಾಕೆ ಸ್ವಿಮ್ಮಿಂಗ್ ಕಲಿಸಬಾರ್ದು ಅನ್ನೋದು ನನಗೊಂದು ವಿಚಾರ ಬಂತು ರೀ. ಹಂಗಾರೋ ಪರ್ಫೆಕ್ಟ್ ಆಗಿದೆ ನಾನು ನೀರಿನೊಳಗೆ ಇದಾಗಿದೆ ಅಂತೇಳಿ. ಆಮೇಲೆ ನಮ್ಮೂರು ಸುತ್ತಮುತ್ತ ಹುಡುಗರು ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸ್ಕೊಂತ ಹೋದರೆ ಅದು ಇಲ್ಲಿ ಮಟ್ಟ ಒಂದು 600 ಮಕ್ಕಳಿಗೆ ನಾನು ಸ್ವಿಮ್ಮಿಂಗ್ ಕಲಿಸಿದ್ದೀನಿ. ಆಮೇಲೆ ನಮ್ಮ ಊರವ್ರು ಅದು ನಾನು ಘಟವ್ರ ಬಗ್ಗೆ ಇದ್ದಾಗೇ ಗೋಕಾಕ್ ಹೊಸ ಡಾಕ್ಟರ್ ಮಕ್ಕಳಿಗೆಲ್ಲ ಘಟವ್ರ ಎಲ್ಲ ಡಾಕ್ಟರ್ ಮಕ್ಕಳಿಗೆ ನಾನೇ ಸ್ವಿಮ್ಮಿಂಗ್ ಕಲಿಸಿದ್ದೀನಿ ರೀ. ಹರಗಣ್ಣವರು ಪೂಜೆ ಪತ್ತ ಡಾಕ್ಟರ್ ಹಿಂಗಾಗಿ ಅದು ಗೋಕಾಕ್ ಗೋಡಿಗೆ ನಮ್ಮ ಹೊಸಮನೆ ಡಾಕ್ಟರ್ಗೆ ಗೊತ್ತಾಯ್ತು ಇವ್ರು ಕಲಿಸ್ತಾ ಇದ್ದಾರೆ. ಆ ಗೋಕಾಕದಿಂದ ತಮ್ಮ ಮಕ್ಕಳನ್ನ ಇಬ್ಬರನ್ನು ಮುಂಜಾನೆ 6 ಗಂಟೆಗೆ ಬಸ್ಸಿಗೆ ಕುಣಿಸಿ ಘಟವ್ರ ಕಳಿಸಿ ಬಾವಿಗೆ ಹೋಗಿ ಅವ್ರಿಗೆಲ್ಲ ಸ್ವಿಮ್ಮಿಂಗ್ ಕಲಿಸಿ ಡೈಲಿ ಮತ್ತೆ 8 ಗಂಟೆಗೆ ವಾಪಸ್ ಹೋಗ್ತಿದ್ದಾರೆ. ಈ ಥರ ನನಗೊಂಥರ ಪೂರ್ತಿ ಮನಃಶಾಂತಿ ಅಂದರೆ ಏನು ರೀ, ಮಕ್ಕಳ ಜೋಡಿನ ಹೆಚ್ಚಿರ್ತೀನಿ ನಾನು. ದೊಡ್ಡವ್ರು ಕೂಡ ಹೆಚ್ಚು ಮಿಕ್ಸ್ ಆಗೋದಿಲ್ಲ, ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸೋದು ಇದನ್ನು ಮಾಡೋದು. ನಾನು ಅಪೇಕ್ಷೆನೂ ಏನೂ ಇಲ್ಲ ರೀ, ಬರೀ ಒಂದು ಅವ್ರು ಟೂಬ್ ತೊಗೊಂಬರೋದು, ಸ್ಕೂಟರ್ ಟೂಬ್ ಒಂದು ತೊಗೊಂಬಂದ್ರೆ ಅವ್ರು ಇದನ್ನು ಮಾಡ್ಕೊಂಡು ಸ್ಟಾರ್ಟಿಂಗ್ ಒಂದಿಟ್ಟು ಪಾಲಕರಿಗೆ ಬರ್ರಿ ಅಂತೀನಿ ನಾನು. ಭಾಳ ಹುಡುಗರು ಒಮ್ಮೆ 10-12 ಹುಡುಗರು ಬರ್ತಾರಲ್ರಿ, ಆ ಟೈಮ್ದಾಗ ಸ್ವಲ್ಪ ಪಾಲಕರು ಬರ್ರಿ, ಆಮೇಲೆ ಸರಿಯಾಗಿ ಆತಂದ್ರೆ ಅವ್ರು ನಡೀತೈತೆ ಅಂತ ಬಿಡ್ರಿ. ಆ ಥರ ಮಾಡ್ಕೊಂಡು ಹೋಗಿದ್ದೀನಿ ರೀ ನಾನು.
2: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದ್ಲು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ

0: ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿಂದ, ಮಲ್ಲಿಕಾರ್ಜುನ್ ಮನ್ಸೂರರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
1: ಸರಿ, ಒಂದು ಜಲಯೋಗವನ್ನ ತಾವು ತಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಲಿತಾ ಹೋಗ್ತೀರಾ, ಈಜನ್ನ ಕಲಿತಾ ಹೋಗ್ತೀರಾ, ಅದರಲ್ಲೇ ಯೋಗವನ್ನ ಕೂಡ ಅಭ್ಯಾಸ ಮಾಡ್ತೀರಾ, ಅಂದ್ರೆ ಇವಾಗ ಏಕಲವ್ಯನ ತರ ತಾವು ಈ ಒಂದು
2: ಜಲಯೋಗವನ್ನು ಒಪ್ಕೊಂತೀನಿ.
1: ಸರಿಗ, ಪ್ರತಿನಿತ್ಯ ಎಷ್ಟು ಗಂಟೆಗಳ ಕಾಲ ಇದು ಒಂದು ಅಭ್ಯಾಸವನ್ನ ಮಾಡ್ತೀರಾ ಅಂತ?
2: ನಾನು ಒಂದು ಮುಂಚೆ 3 ತಾಸು ಮಾಡ್ತಿದ್ದೇನೆ ಪ್ರತಿದಿನ, 3 ತಾಸು ಯೋಗ, ಸ್ವಿಮ್ಮಿಂಗ್ ಯೋಗ ಎರಡು ಮಾಡ್ತಿದ್ದೆ. ಇವಾಗ ಆದ್ರೂ 1.5 ತಾಸು ಮಾಡ್ತೀನಿ ನಾನು, ಒಂದು ಅರ್ಧ ಒಂದೂವರೆ ತಾಸು ಬಾವಿ ಒಳಗೆ ಇರ್ತೀನಿ ರೀ. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ 8:30-9 ಮಟ್ಟ ಅಲ್ಲೇ.
1: ಯಾವೆಲ್ಲ ಯೋಗಗಳನ್ನ ಮಾಡ್ತೀರಾ ಸರ್ ಇದರಲ್ಲಿ, ಜಲಯೋಗದಲ್ಲಿ?
2: ಅದ್ರೊಳಗದ ಹೇಳಿದಲ್ರಿ ನಿಮಗೆ, ಅದ ನಾನು ಮಾಡೋದಂದ್ರೆ ಪೆಲ್ಲ ಶವಾಸನ ಹಾಕ್ತೇನೆ ರೀ. ಶವಾಸನ ಮುಗಿದ ಕೂಡಲೇ ಜಲಸ್ತಂಭ ರೀ, ಜಲಸ್ತಂಭ ಆದ ಕೂಡಲೇ ಗರುಡಾಸನ, ಗರುಡ ಗೋಮುಖ ಆಸನ ರೀ, ಆಮೇಲೆ ಪವನ್ ಮುಕ್ತಾಸನ, ಆಮೇಲೆ ಪರ್ವತಾಸನ, ಆಮೇಲೆ ಈ ತರ ಇನ್ನೊಂದು 10-15 ಇದನ್ನ ನಾನೆಲ್ಲ ಇದನ್ನ ಮಾಡ್ಕೊಂಡು ಆಸನಗಳೆಲ್ಲ ಬಂಗ್ ಒಳಗಿದ್ದೇನೆ.
1: ಅಂದ್ರೆ ನಾವು ನೆಲದ ಮೇಲೆ ಮಾಡುವ ಆಸನಗಳನ್ನ ತಾವು ಜಲದ ಮೇಲೆ
2: ಮಾಡ್ತೇನೆ ಮೇಡಮ್? ಮತ್ತೆ ನನಗೆ ಅದರಿಂದ ಏನಾಗುತ್ತೆ ರೀ, ಆ ನೀರಿನೊಳಗೆ ಮಾಡೋದು, ನೆಲದೊಳಗೆ ಮಾಡಿದ್ರೆ ಮೈಂಡ್ ಸ್ವಲ್ಪ ಬೇರೆ ಕಡೆ ಹೋದ್ರು ಏನಾಗೋದಿಲ್ಲ, ನೀರಿನೊಳಗೆ ಮಾತ್ರ ಪೂರಾ ಕಾನ್ಸ್ಟೆಂಟ್ ಮನಸ್ಸು ಪೂರಾ ಅಲ್ಲಿದ್ದಾಗನೆ ನಾನು ಮಾಡಕ್ ಸಾಧ್ಯ ಆಗ್ತೈತೆ. ಅದರಿಂದ ನನಗೊಂದ್ರಿ ಇದು, ಮತ್ತಾದ್ರು ಉಸಿಲು ಬಹಳ ಸ್ಲೋ ಉಸಿಲು ತಗೊಳ್ಳೋದ್ರಿಂದ ಅದ್ರ, ಮತ್ತೆ ಆ ಟೈಮ್ದಾಗ ನಾನು ಯೋಗ ಮಾಡೋ ಹೊತ್ತಿನಾಗ ಮೂಗಿನಿಂದ ಒಟ್ಟು ಉಸಿರಾಡೋದಿಲ್ರಿ, ಬೇಕಂದಾಗ ಬಾಯಿ ಸ್ವಲ್ಪ ತೆಗೆದು ತಗೊಳ್ಳೋದು ಇದನ್ನ ಮಾಡೋದು. ಇದಕ್ಕಿಂತ ನನಗೆ ಪೂರಾ ಮನಶಾಂತಿ, ಮತ್ತು ಉಸಿರು ಲೇಟ್ ತೆಗೆ ಇದನ್ನ ಮಾಡ್ಕೊಳ್ಳೋದ್ರಿಂದ ಒಂಥರ ಶಾಂತಿ ಇದಾಗುತ್ತೆ ಮೇಡಮ್.
1: ಸರಿ, ಒಂದು ಜಲಯೋಗ ಮಾಡೋದ್ರಿಂದ ಯಾವೆಲ್ಲ ರೋಗಗಳಿಗೆ ಒಂದು ಪರಿಣಾಮ ಸಿಗುತ್ತೆ ಅಂತ?
2: ಇದಕ್ಕೆ ನನಗೆ ಜಲಯೋಗದಿಂದ ಎಲ್ಲ ರೋಗಗಳು ಕಡಿಮೆ ಆಗ್ತಾವಂತ ನನ್ನ ಅನಿಸಿಕೆ ರೀ. ಅಂದ್ರೆ ಯಾವ ಬೇಕಾದ ರೋಗನು ಅಂದ್ರೆ ನಾವು ಯೋಗದಿಂದ ಎಲ್ಲ ಆಗ್ತಾವ್ರಿ, ಅದೋ ನೀರಿನೊಳಗೆ ಮಾಡೋದ್ರಿಂದ ತೀರಾ ಮತ್ತೆ ಇದು ಕಡಿಮೆ ಆಗುತ್ತೆ.
1: ಸರಿ, ಜಲಯೋಗ ಮಾಡಬೇಕು ಅಂದ್ರೆ ಯಾವ ರೀತಿ ಮೊದಲು ರೆಡಿ ಆಗ್ಬೇಕು ಅಂತ?
2: ರೆಡಿ ಅಂದ್ರೆ ಅದಕ್ಕೇನು ರೀ, ಮನಸ್ಸು 100% ಮನಸ್ಸು ಬೇಕು ನೋಡ್ರಿ ಮಾಡಬೇಕು. ಇವಾಗಾದ್ರೂ ನಾನು ಎಲ್ಲರಿಗೂ ಹೇಳ್ತೀನಿ, ನಾನು ಜಲಯೋಗ ಮಾಡ್ರಿ, ಕಲೀರಿ, ಕಲಿಸ್ತೇನೆ ಮಾಡ್ರಿ ಅಂತೇಳಿ. ಅದಕ್ಕೆ ಯಾರು ನನಗೆ ಇದನ್ನ ಕೊಡ್ತಾ ಇಲ್ಲ ರೀ, ಅವ್ರು ಇಷ್ಟು ಟೈಮ್ ಆಗೋದಿಲ್ರಿ ನಮಗೆ, ನಮ್ಮ ಮತ್ತೆ ನಮ್ಮ ಬೇರೆ ಕೆಲಸ ಇರ್ತಾವ್ರಿ, ಈ ತರ ಏನ್ರಿ ನಾವು ಕಲಿತಿರ್ತಾರೆ, ಆದ್ರೆ ಮುಂದೆ ಕಂಟಿನ್ಯೂ ಮಾಡೋದಿಲ್ಲ ರೀ. ಅದರಿಂದ ಈಗಾದ್ರೂ ನಾನು ಎಲ್ಲರಿಗೂ ಅದನ್ನೇ ರಿಕ್ವೆಸ್ಟ್ ಮಾಡ್ಕೊತೀನಿ, ಜಲಯೋಗ ಕಲೀರಿ, ನನ್ನ ಹಿಂದೆ ಒಬ್ಬರು ಬೇಕಂತೇಳಿ. ಆದ್ರೆ ಇವಾಗ ಒಬ್ರು ನಮ್ಮ ಬ್ರದರ್ ಕ್ಲಾಸ್ಮೇಟ್ ಒಬ್ರು ನಿಪ್ಪನ್ ಒಳಗೆ ಇರ್ತಾರೆ, ಗಂಗಾಧರ್ ಪಾಟೀಲ್ ಅಂತೇಳಿ, ಅವ್ರು ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ ಅದನ್ನ. ಅವ್ರು ಮಣ್ಣು ಹೇಳಿದ್ರು ನನಗೆ, ಸರ್ ನನಗೂ ಸ್ವಲ್ಪ ಎಲ್ಲ ನೀವು ಮಾಡೋದೆಲ್ಲ ನನಗೆ ಇದಾಗಿದೆ ರೀ, ಅದನ್ನ ನಾನು ಸ್ವಲ್ಪ ಟ್ರೈ ಮಾಡತ್ತೇನೆ, ನಾನು ಸಕ್ಸಸ್ ಆಗಾಕತ್ತೇನೆ ರೀ ಅದ್ರೊಳಗೆ ಅಂತ ಹೇಳಿದಾರೆ. ಅವರಿಂದ ಅವರೊಬ್ರು ತಯಾರಾಗ್ತಾರೆ ನೋಡ್ರಿ ಇವಾಗೆಲ್ಲ.
1: ಅಂದ್ರೆ ಈಗ ಜಲಯೋಗ ಮಾಡಬೇಕು ಅಂದ್ರೆ ಮೊದಲಿಗೆ ಈಜು ಅನ್ನುವುದು
2: ಮೊದಲು ಈಜು ಬರ್ಬೇಕು ರೀ. ಈಜು ಬರಬೇಕು ಅಂದ್ರೆ ಈಜ್ ಅಂದ್ರೆ ಅದು ಮೇಡಮ್ ಏನದೇ ರೀ, ಇಲ್ಲ ಈಗ ಒಂದು 5-10 ನಿಮಿಷ ಈಜ್ ಅಂದ್ರೆ ಅದಾಗೋದಿಲ್ಲ. ಹಿಂಗೆ ನಾವು 1 ತಾಸು ಗಂಟೆ ನಾನು ಹೇಳಿದಲ್ರಿ, 3 ತಾಸು ಅಂತ ಆ ತರ ಮಾಡಿದ್ರೆ ನಮಗೆ ಇದಾಗುತ್ತೆ ಅದು.
1: ಸರಿ, ಈಗ ಜಲಯೋಗ ಮಾಡಬೇಕು ಅಂದ್ರೆ ಅದಕ್ಕೆ ಏನಾದ್ರೂ ಮೂಲ ಮಂತ್ರ ಅಂತ ಏನಾದ್ರೂ ಇದೆಯಾ?
2: ಏನು ಮನಸ್ಸು ಒಂದೇ ನೋಡ್ರಿ, ಅದಕ್ಕೆ ಮಂತ್ರ ಪದ ಏನಿಲ್ಲ, ಮನಸ್ಸು ಒಂದೇ ದೊಡ್ಡದು, ಮನಸ್ಸು ಮಾತ್ರ ಬಹಳ ಬೇಕಿರೋದು.
1: ಸರ್, ತಾವು ಈ ಒಂದು ಜಲಯೋಗವನ್ನ ಕಳೆದ 38 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೀರಾ, ಹಾಗೇನೆ ಈಗ 10 ಹಲವಾರು ದಾಖಲೆಗಳನ್ನ ಕೂಡ ಮಾಡಿದ್ದೀರಾ, ಆ ದಾಖಲೆಗಳ ಬಗ್ಗೆ ಮಾತಾಡೋದಾದ್ರೆ?
2: ಅದೇ ಯೋಗ, ನಾನು ಸ್ವಿಮ್ಮಿಂಗ್ ಅದ್ರೊಳಗೆ ಜಲಯೋಗ ಮಾಡ್ತಾ ಇದ್ದೆ ರೀ, ನಾನು ಯಾರಿಗೂ ಹೇಳಿದ್ದಿಲ್ಲ ನಾನು ಮಾಡ್ತೀನಿ, ಪ್ರಚಾರ ಅಂತ ಏನೂ ಇದ್ದಿದ್ದಿಲ್ಲ. ಬಟ್ ನಮ್ಮದೇ ಆದ್ರೆ ಒಂದು ಸ್ಕೂಲ್, ಓಮ್ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಅಂತ ನಮ್ದು ಒಂದು ಸ್ಕೂಲ್ ಅದ ಇರೋದು, ಅದಕ್ಕೆ ಸ್ಟಾರ್ಟಿಂಗ್ ಅದಕ್ಕೆ ಬೆಂಗಳೂರಿಂದ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿ ಮೈದರ್ ಅಂತನೋ ಒಬ್ಬರು ಬಂದ್ರು. ಅವ್ರು ಏನ್ ಮಾಡ್ತಿದ್ರು ರೀ, ಮಂತ್ಲಿ ಒಂದು 4 ದಿವಸ ಇಲ್ಲಿ ಬಂದ ಟೀಚರ್ಗೆಲ್ಲ ಟ್ರೈನಿಂಗ್ ಕೊಡೋದು, ಮಕ್ಕಳಿಗೆ ಯಾವ ಥರ ಇರಬೇಕು ಅನ್ನೋ ಗೈಡೆನ್ಸ್ ಕೊಡೋದು ಮಾಡ್ತಿದ್ರು ರೀ. ಅವ್ರು ಬಂದೊಳಗೆ ನಮ್ಮನ್ನೊಳಗೆ ಇರ್ತಿದ್ರು ಅವರು, ನಮ್ಮನ್ನೊಳಗೆ ಇದ್ದೊಳಗ್ರೆ ಅವ್ರಿಗೆ ಸ್ವಲ್ಪ ನನಗೆ ಅವ್ರೇನಂದ್ರಿ, ನಮಗೂ ಸ್ವಲ್ಪ ಯೋಗ ಹೇಳ್ಕೊಡ್ರಿ ಅಂತಂದ್ರೆ ಅವ್ರಿಗೆ ಯೋಗ ಹೇಳ್ಕೊಡ್ತಾ ಇದ್ದಾರೆ. ಅದೇ ಟೈಮ್ದಾಗ ನಮ್ಮ ಬ್ರದರ್ ಮಹೇಶ್ ಬೆಲ್ಲದ ಅಂತ ನಮ್ಮ ಬ್ರದರ್ ಲಾಸ್ಟ್ ಬ್ರದರ್, ಅವ್ರ ಮಗ ಓಮ್ ಅಣ್ಣ ಅವರು ಅಲ್ಲೇ ನಮ್ಮ ನಮ್ಮನೆಯೊಳಗೆ ಇದ್ದ ಸುಟಿ ಇತ್ತು ಅಂದ್ಕೂಡ ನಮ್ಮಲ್ಲಿ ಬಂದಿದ್ರೆ ಅವ ಏನಂದ್ರೆ ಅವ್ರಿಗೆ ಎಕ್ದಮ್ಮನ ಮೈದರಿಗೆ ಇಲ್ರಿ ನಮ್ಮ ದೊಡ್ಡಪ್ಪರವನ್ನೆಲ್ಲ ಬಾವಿ ಒಳಗೆ ಮಾಡ್ತಾರ್ರಿ ಅಂತ ಅಂದ್ರು. ಹೌದ್ರಿ ಅಂತಂದ್ರು ಹೌದ್ರಿ ಅಂತ ಅಂದ್ಕೂಡ ಅವ್ರು ಏನು ಮಾಡಿದ್ರಿ

0: ಬಂದು ನೆಕ್ಸ್ಟ್ ಡೇನೇ ಬಂದು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡ್ರು. ಅದನ್ನು ವಿಡಿಯೋ ಮಾಡಿಕೊಂಡು ಅವ್ರ ಅಸಿಸ್ಟೆಂಟ್ ಶ್ವೇತಾ ಅಂತ ಒಬ್ರು ಇದ್ದರು ರೀ, ಅವ್ರಿಗೇನು ಹೇಳಿದ್ರು, ಶ್ವೇತಾ ನೋಡು ಸರ್ ಇಷ್ಟೆಲ್ಲ ಮಾಡ್ತಾರೆ, ಅದನ್ನೇನು ಪಬ್ಲಿಕ್ನ ಮಾಡಿಲ್ಲ, ಇದೊಂದು ದೊಡ್ಡ ವಿದ್ಯೆನ ಇದು, ಅದಕ್ಕೆ ಇದನ್ನು ಯೂಟ್ಯೂಬ್ ಮತ್ತು ಫೇಸ್ಬುಕ್ನಾಗ ಮಾಡೋನು, ಸ್ವಲ್ಪ ಎಲ್ಲ ಕರೆಕ್ಟ್ ಅದಕ್ಕೆ ರೆಕಾರ್ಡಿಂಗ್ ಅದು ಹಾಕಿ ಇದನ್ನು ರೆಡಿ ಮಾಡು, ಇವತ್ತೇ ಮಾಡಿಬಿಡೋಣ ಅಂತ. ಅದಕ್ಕೆ ಅವಳೆಲ್ಲ ರೆಕಾರ್ಡಿಂಗ್ ಅದು ಮಾಡಿ ಅದನ್ನು ಯೂಟ್ಯೂಬ್ಗೆ ಹಾಕಿದ್ದಳು ರೀ. ಯೂಟ್ಯೂಬ್ಗೆ ಹಾಕಿದ್ರೊಳಗೆ ಅದು ಯೂಟ್ಯೂಬ್ದಾಗ ಎಲ್ಲರೂ ನೋಡಿಕೊಂಡು, ನಮ್ಮ ತಂಗಿ ಗಡಿಂಗ್ಲಜಕ್ಕೆ ನಮ್ಮ ಸಿಸ್ಟರ್ ಇರ್ತಾರೆ, ಅವ್ರು ಹಳೆ ಇದ್ದವ್ರು ಅದನ್ನು ನೋಡಿ ಅವ್ರಿಗೂ ಖುಷಿ ಆಗ್ತದೆ. ಅದು ಅವರು ಬಾಂಬೆಕ್ ಎ ಬಿ ಪಿ ಮಾಜಾ ಅಂತೇಳಿ ಒಂದು ಟಿ ವಿ ಬರುತ್ತೆ ರೀ, ಅವರಿಗೆ ಅದನ್ನು ಕಳಿಸಿದ್ರು. ಅವರು ಅವ್ರೇನು ಹೇಳಿದ್ರು ರೀ, ನೆಕ್ಸ್ಟ್ ಡೇ ಮತ್ತೆ ಫೋನ್ ಮಾಡಿ ನಾವು ಸ್ವಲ್ಪ ಡಿಟೇಲ್ ನನಗೆ ಕಳಿಸ್ರಿ, ಯೋಗ ಡೇನೂ ಬಂದಿದೆ June 21st ಅದನ್ನು ನಾನು ನಮ್ಮ ಎ ಬಿ ಪಿ ಮಾಜಾದೊಳಗೆ ಅದನ್ನು ಬ್ರಾಡ್ಕಾಸ್ಟ್ ಮಾಡ್ತೇನೆ ಅಂಥೇಳಿ ಇದನ್ನು ಮಾಡಿದೆ. ಅದನ್ನು ಬ್ರಾಡ್ಕಾಸ್ಟ್ ಮಾಡಿದ್ರು ಅವರು, ಬ್ರಾಡ್ಕಾಸ್ಟ್ ಮಾಡಿದ್ದು ಅದು ಅವರೇ ಒಂದೇ ಸಲ ಮಾಡಲಿಲ್ಲ ರೀ ಅವತ್ತು. ನಮ್ಮ ಏನು ನಮ್ಮ ಸಂಬಂಧ ಗೊತ್ತಿದ್ದವ್ರದ್ದೈತೆ ಅಂತೇಳಿನೂ ಅದು ಇಡೀ ದಿವಸ ಎಲ್ಲ ಒಂದು 7-8 ಸಲ ಮಾಡಿದ್ದಾರೆ ಅದನ್ನು. ಅದನ್ನು ಹಿಂಗಾಗಿ ಭಾಳ ಜನ ನೋಡಿದರು. ಅದನ್ನು ನಮ್ಮ ಮರಾಠಿ ಪುಡಾರಿ ಪೇಪರ್ ಅವರು ಅದನ್ನು ನೋಡ್ಕೊಂಡು ನನಗೆ 21st ಸಾಯಂಕಾಲ ನನಗೆ ಫೋನ್ ಬಂತು ರೀ ಅವ್ರದ್ದು, ಸರ್ ಹಿಂಗೆ ನಮಗಿದ್ದೆ ಬೆಳಗಾವಿಯಿಂದನೂ ಬಂತು ರೀ ಅದು. ಅವ್ರು ನನಗೆ ಹಿಂಗೆ ಇರ್ರಿ, ನಾಳೆ ನಿಮ್ಮ ಪೇಪರ್ ನಮ್ಮ ಪುಡಾರಿ ಪೇಪರ್ನ ಫ್ರಂಟ್ ಪೇಜ್ನಾಗ ನಿಮ್ಗೆ ಹಾಕೋದು ಮಾಡಿ, ನಮ್ಮ ಸರ್ ಹೇಳ ಬಾಂಬೆಯಿಂದ ಫೋನ್ ಮಾಡಿ ಹೇಳ್ಯಾರ ರೀ. ಅದಕ್ಕೆ ಸ್ವಲ್ಪ ಎಲ್ಲ ಡಿಟೇಲ್ ಕೇಳ್ತೇನೆ ರೀ, ಬರೀ ಫೋನ್ನಾಗೇನೆ ಒಂದು 1/2 ತಾಸು ಎಲ್ಲ ನಾನು ಇಂಟರ್ವ್ಯೂ ತೊಗೊಂಡ್ರಿ. ಇಂಟರ್ವ್ಯೂ ತೊಗೊಂಡು ಆಮೇಲೆ ಅವರ ನೆಕ್ಸ್ಟ್ ಡೇನೇ ಅದು ಏನಾಯ್ತು ರೀ, ಪುಡಾರಿ ಪೇಪರ್ನ ಫ್ರಂಟ್ ಪೇಜ್ನಾಗ ನಂದು ಬಂತು. ಅದು ನಾನು ಬಂತು ಕೊಡಲೇ ಅದನ್ನೇನು ಅದೇ ಅದು ಎಲ್ಲರಿಗೂ ಭಾಳ ಇದಾಗಿತ್ತು ಅದು. ಆಮೇಲೆ ಅದನ್ನು ನನಗೆ ಏನೂ ಗೊತ್ತಿಲ್ಲ, ಅವರು ಜಯಸಿಂಗ್ಪುರದಾಗ ಸುನೀಲ್ ದಾದಾ ಪಾಟೀಲ್ ಅಂತೇಳಿ ಅವಾರ್ಡ್ ಕೊಡ್ತಾರ್ದ ಅವರು, ಅವ್ರು ಅದನ್ನು ನೋಡಿ ನನಗೆ ಪರಿಚಯ ಇಲ್ಲ ಏನೂ ಇಲ್ಲ, ನನ್ನ ಅಡ್ರೆಸ್ ಇತ್ತಲ್ರಿ ಅದ್ರೊಳಗೆ ಎ ಬಿ ಪಿ ಮಾಜಾದವ್ರ ಅಡ್ರೆಸ್ ಇತ್ತು. ನನ್ನ ಅಡ್ರೆಸ್ಗೆ ಒಂದು ರಿಜಿಸ್ಟರ್ ಪೋಸ್ಟ ಬಂತು ಒಂದು 4-5 ದಿವಸ ಬಿಟ್ಟು, ಅದ್ರೊಳಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿ ಕಳಿಸಿದ್ರು ಅವರು. ಅದನ್ನು ಮತ್ತೆ ನಮ್ಮಲ್ಲಿ ವೈಸ್ ಪ್ರಿನ್ಸಿಪಾಲ್ ರಾಜು ಮಹಿಪತ್ ಅಂತ ಅದಾರ್ರಿ, ಅವ್ರು ಏನು ಮಾಡಿದ್ರು, ಅವ್ರು ಕರ್ಕೊಂಡು ಅದನ್ನ ಅವ್ರು ಏನು ಬೇಕೆಲ್ಲ ಪೇಪರ್ಸ್ ಎಲ್ಲ ರೆಡಿ ಮಾಡಿ ಅವ್ರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಾರೆ. ಅದು ಮುಂದೆ ಒಂದು ತಿಂಗಳು ಬಿಟ್ಟು ಅವರಿಂದ ಒಂದು ನನಗೆ ಮತ್ತೆ ಫೋನ್ ಬಂತು ರೀ, ಸರ್ ನಿಮ್ಮದು ಮಹಾರಾಷ್ಟ್ರ ಬುಕ್ ಆಫ್ ರೆಕಾರ್ಡ್ನಾಗ ಸಿಲೆಕ್ಟ್ ಆಗಿದ್ರಿ, ಮತ್ತು ಇದ್ರದ್ದೆಲ್ಲ ಅವಾರ್ಡ್ಸ್ ಎಲ್ಲ ಇಲ್ಲಿ ಬಂದರೆ ಚಲೋ ಆಕೈತಿ, ಇಲ್ಲಾದ್ರೆ ನಾನು ಪೋಸ್ಟ್ ಮಾಡ್ತೇನೆ ರೀ ಅಂತಂದು, ನನಗೂ ಏನು ಅಷ್ಟು ಇದ್ದಿಲ್ಲ ರೀ, ನೀವು ಪೋಸ್ಟ್ ಕಳಿಸಿ ಸರ್ ಅಂತಂದೆ. ಅವ್ರು ನಾನು ಮಹಾರಾಷ್ಟ್ರ ಬುಕ್ ಆಫ್ ರೆಕಾರ್ಡ್ ಆಗಿದ್ದು ರೆಕಾರ್ಡ್ ಎಲ್ಲ ಪೇಪರ್ಸ್ ಎಲ್ಲ ಅವ್ರು ಕಳಿಸಿದ್ರು. ಅವ್ರು ಮತ್ತೊಂದು ಫೋನ್ ಮಾಡಿ ಏನಂದ್ರೆ, ಸರ್ ಇನ್ನೂ ಅವಾರ್ಡ್ಗಳು ಭಾಳ ಅದಾವೆ ರೀ, ಮತ್ತು ಈ ಥರ ಯಾರಿಲ್ಲ ನಿಮಗೆ ಇದಾಗ್ತಾವೆ, ಮತ್ತು ಒಂದು 3 ತಿಂಗಳು ಬಿಟ್ಟು ಒಂದೊಂದು ಅವಾರ್ಡ್ ಮಾಡ್ತಾನೆ, ನಿಮ್ದು ಓಕೆ ಐತೇನು ರೀ ಅಂತ ಹೇಳಿ ಆಯ್ತು ರೀ ಅಂತ ಹೇಳಿದೆ. ಆಮೇಲೆ 3 ತಿಂಗಳು ಬಿಟ್ಟು ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ದಾಗ ಆಯ್ತು ರೀ, ಆಮೇಲೆ ನೆಕ್ಸ್ಟ್ ಏಷ್ಯನ್ ಬುಕ್ ಆಫ್ ರೆಕಾರ್ಡು, ಆಮೇಲೆ ವರ್ಲ್ಡ್ ರೆಕಾರ್ಡು, ಆಮೇಲೆ ಅದು ಈ ಥರ ನಮ್ಮ ಕರ್ನಾಟಕದ ಗೊತ್ತಾಯ್ತು, ಕರ್ನಾಟಕದ ಅವ್ರಿಗೂ ಗೊತ್ತಾಗಿ ಅವರು ಕರ್ನಾಟಕ ಅಚಿವರ್ಸ್ ಬುಕ್ ಆಫ್ ರೆಕಾರ್ಡನ್ನು ಮಾಡಿದ್ರು ರೀ. ಅಂದರೆ ನನಗೂ ನಾನು ಏನದು ನಾನು ಏನು ಮಾಡೋಕೆ ಹೋಗಿ ಏನಾಗೈತೆ, ನನಗೆ ಇಷ್ಟು ಖುಷಿ ಆಯ್ತಲ್ಲ ರೀ. ಆಮೇಲೆ ಇದು ಬಾಂಬೆಗೆ ಒಂದು ಇದಿದೆ ರೀ, ನಮ್ಮ ಅವ್ರಿಗೆ ಗೊತ್ತಾಗಿ ಅವರು ಅಮೇರಿಕಾದ ಸೆಂಟ್ರಲ್ ಅಮೇರಿಕಾದಿಂದ ಒಂದು ಇದು ಡಾಕ್ಟರೇಟ್ ಪ್ರೊಸೆಸ್ ಐತ್ರಿ, ನಿಮಗೆ ಕಳಿಸೋ ವ್ಯವಸ್ಥೆ ಮಾಡ್ತವ್ರಿ ಅಂತೇಳಿ ಅವರೆಲ್ಲ ನನ್ನ ಪೇಪರ್ಸ್ ಏನೇನು ಬೇಕೆಲ್ಲ ತೊಗೊಂಡು ಅದು ಡಾಕ್ಟರೇಟು ಗೌರವ ಡಾಕ್ಟರೇಟು ಬಂತು ರೀ ನನಗೆ ಅದು ಸೆಂಟ್ರಲ್ ಅಮೇರಿಕಾದಿಂದ, ಯೂನಿವರ್ಸಿಟಿ ಆಫ್ ಸೆಂಟ್ರಲ್ ಅಮೇರಿಕಾದಿಂದ. ಈ ಥರ ಒಂದು 7-8 ರೆಕಾರ್ಡ್ ಆಗಿದವ್ರು ಎಲ್ಲರೂ. ಇವಾಗಾದ್ರೂ ನನ್ನ ಇವಾಗ ಏನಿದೆ ರೀ, ನೆಕ್ಸ್ಟ್ ಮಹೇಶ್ ಗೊಜಗೋಜಿ ಮತ್ತು ಮಲ್ಲಿಕಾರ್ಜುನ್ ಪಾಟೀಲ್ ಅಂತೇಳಿ ಈಗ ನಮಗೆ ಸಪೋರ್ಟ್ ಕೊಟ್ಟು ಆ ಧರ್ಮಸ್ಥಳದ ಅವ್ರು ನಿರಂತರ ಒಂದು ಪತ್ರಿಕೆ ಬರ್ತಿದ್ರು, ಅವ್ರಿಗೆಲ್ಲ ಇವರು ಒಂದು ಲೇಖನ್ ಬೆಳೆದು ಕಳಿಸಿದ್ರಿ, ಅದಕ್ಕೆ ಏನು ಬೇಕು ಅದನ್ನೆಲ್ಲ ಫೋಟೋ ಅದನ್ನೆಲ್ಲ ಮಲ್ಲಿಕಾರ್ಜುನ್ ಪಾಟೀಲ್ ರೆಡಿ ಮಾಡಿ ಕೊಟ್ಟರಿ, ಅದು ನಿರಂತರ ಬುಕ್ನಾಗ ಬಂತ್ರಿ. ಅದು ಅವ್ರಿಗೆ ಗೊತ್ತಾಗಿ ಧರ್ಮಸ್ಥಳ ಧರ್ಮಾಧಿಕಾರಿ ಅವ್ರಿಗೆ ಗೊತ್ತಾಗಿ ಅವರು ನಮ್ಮನ್ನು ಖುದ್ದು ಎಲ್ಲರನ್ನೂ ಕರೆಸಿ ಅವರು ಫ್ರೀ ಇರಕ್ಕೆ ನಮಗೆಲ್ಲ ವ್ಯವಸ್ಥೆ ಮಾಡಿ ಒಂದು ಸಂದರ್ಶನ ಕೊಟ್ಟು ನನಗೊಂದು ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ. ಅದು ವರ್ಷಕ್ಕೊಬ್ಬರಿಗೆ ಗಿಫ್ಟ್ ಕೊಡ್ತಾರೆ, ಒಂದು ಶಾಲು ಒಂದು ಕಾಯಿನ್ ಕೊಟ್ಟು ಕಳಿಸಿದ್ದಾರೆ.
1: ಸರ್, ತಾವು ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿ ಈಜನ್ನ ಕಲಿತ್ರಿ, ಈಜಿನ ಜೊತೆ ಜೊತೆಗೆ ಯೋಗವನ್ನ ಮಾಡ್ತಾ ಇಂದು ಈ ಮಟ್ಟದಲ್ಲಿ ಬೆಳೆದು ನಿಂತಿದ್ದೀರಾ. ಸರ್, ತಮ್ಮ ಮುಂದಿನ ಯೋಜನೆಗಳೇನು ಅಂತ?
0: ನಾನು ಕೊನೆ ಉಸಿರು ಮಟ್ಟ ಯೋಗ ಮಾಡ್ಕೊಂತಿರ್ತೇನೆ ರೀ, ಮತ್ತು ನನಗೆ ಎಷ್ಟು ಸಾಧ್ಯತೆ ಇಲ್ಲ ಅಷ್ಟು ಜಲಯೋಗನೂ ನಾನು ಕಂಟಿನ್ಯೂ. ಈ ವಯಸ್ಸಾಗಿದ್ದು ಬಿಡಂತ ಒಬ್ಬೊಬ್ರು ಅಂತಾರೆ, ಎಷ್ಟು ಈ ವಯಸ್ಸಿನಾಗ ಎದಕ್ರಿ ಆರಾಮ್ ಮನೆಯಾಗಿರ್ರಿ, ಆದ್ರೂ ನಾನು ಜಲಯೋಗ ಮಾಡ್ಕೊಂತಿರ್ತೇನೆ ರೀ. ನಂದು ಒಂದು ಏನು ದೊಡ್ಡ ಆಸೆ ಅಂದರೆ ಇದನ್ನು ಕಲಿಸ್ಬೇಕು ಅನ್ನೋದು ಐತ್ರಿ ನನಗೆ. ಸ್ವಿಮ್ಮಿಂಗ್ ಅಂತ ಇವಾಗ ಹುಡುಗರು ಮಕ್ಕಳು ಕಲಿಯಕ್ಕೆ ಬರ್ತಾರೆ, ಯೋಗ ಜಲಯೋಗ ಅಂತ ಕಲಿಸ್ಬೇಕು ಅನ್ನೋದು ಭಾಳ ಉದ್ದೇಶ ಇದೆ ರೀ. ಅದು ಯಾರು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇಲ್ಲ, ಇನ್ನು ಗೊಜಗೊಜಿ ಸರ ಏನು ಮನಸ್ಸು ಮಾಡ್ರೆ ಅವ್ರಿಗೆ ಕಲಿಸ್ಬೇಕು ನೋಡ್ರಿ.
1: ಸರ್, ಜಲಯೋಗದ ಜೊತೆ ಜೊತೆಗೆ ದೇಹ ದಾನವನ್ನು ಕೂಡ ಮಾಡ್ತೀರಾ? ತಾವು ದಂಪತಿಗಳಿಬ್ರು, ಅದರ ಬಗ್ಗೆ ಹೇಳಿ ಸರ್.
0: ನಾನು ಸಂಕೇಶ್ವರ್ ಬ್ರಾಂಚ್ ಬಲ್ಲಬಗಡ ಕೋಆಪರೇಟಿವ್ ಸಂಕೇಶ್ವರ್ ಬ್ರಾಂಚ್ ನಾಗ ಕೆಲಸ ಮಾಡ್ತಿದ್ದೊಳಗೆ ಮಾಲಿಂಪುರದೊಳಗೆ ನಮ್ಮ ರಿಲೇಷನ್ ರೀ ಪಶ್ಚಾಪುರ್ ಅಂತ ಹೇಳಿ ಅವರೊಬ್ರು ಡಾಕ್ಟರ್ ಪಶ್ಚಾಪುರ್ ಅಂತ ಹೇಳ್ರಿ, ಅವರು ದೇಹದಾನ ಮಾಡಿದ್ರಿ, ಇಲ್ಲ ಕೇಳಿಗೆ ಕೊಟ್ಟಿದ್ರು ಅವರು, ಅದು ಏನ್ರಿ ಒಂದು 20 ವರ್ಷ ಹಿಂದೆ. ಅವಾಗ ನನ್ನ ಮನಸ್ಸಿಗೆ ಬಂತಿರ ಅದು, ನಾನು ದೇಹದಾನ ಮಾಡಬೇಕು ಕೇಳಿಗೆ, ನಮ್ಮ ಇದ್ರೊಳಗೆ ಕೇಳಿನ ದಾನ ಮಾಡ್ಬೇಕು ಅನ್ನೋದು ವಿಚಾರ ಇತ್ತು ರೀ. ಆಮೇಲೆ ಈಗ ಒಂದು 10 ವರ್ಷ 5-6 ವರ್ಷ ಹಿಂದೆ ಕೇಳಿಗೆ ಇಲ್ಲೇ ಬಂದು ಜೆ ಎನ್ ಎಂ ಸಿ ಒಳಗನೆ ಅದ್ರ ಇದನ್ನ ಮಾಡ್ಕೊಂಡು ಎಲ್ಲ ಫಾರ್ಮ್ ಫಿಲ್ಅಪ್ ಮಾಡಿ ಕೊಟ್ಟು ಆದರೆ ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಒಂದು ಎಕ್ಸ್ಟ್ರಾ ಫಾರ್ಮ್ ಕೊಡ್ರಿ, ನಮ್ಮ ಮಿಸ್ಸೆಸ್ ಹೂ ಅಂದರೆ ಅವ್ರದ್ದು ಸೈವ್ ಮಾಡಿ ನಾವು ಫಿಲ್ಅಪ್ ಮಾಡಿ ಕಳಿಸ್ತೀನಿ ರೀ. ಆಯ್ತು ಸರ್ ವೈರಿ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ನಾ ಎಲ್ಲ ಕೊಟ್ಟೆ ರೀ, ಆಮೇಲೆ ಐ ಡೊನೇಟು ಮಾಡಿದೆ ರೀ. ಆಮೇಲೆ ಒಂದು ಫಾರ್ಮ್ ಓದಿ ನಮ್ಮ ಮಿಸ್ಸೆಸ್ ನಾನು ಕೇಳಿದೆ, ನಾನು ಬಾಡಿ ಡೊನೇಟ್ ಮಾಡಿ ಬಂದೇನು, ನೀವು ಮಾಡ್ತೀನಿ ಅದು ಸೈ ಎಲ್ಲಿ ಮಾಡ್ಬೇಕು ಹೇಳ್ರಿ, ಅಷ್ಟೇ ನನಗೆ ಉಳ್ಕಿದ್ದೇನು ಹೇಳ್ಬೇಡ್ರಿ ಅಂತಂದ್ರು. ಅವಳು ಸೈ ಮಾಡಿದಳು. ಹಿಂಗಾಗಿ ಇಬ್ಬರು ದಾನ ಮಾಡಿದ್ದಕ್ಕೆ ಅದು ಸುನಿಲ್ ದಾದಾ ಪಾಟೀಲ್ ಅವ್ರಿಗೆ ಗೊತ್ತಾಗಿ ನೆಕ್ಸ್ಟ್ ತಮ್ಮ ಅಡಿಷನ್ ಬುಕ್ನಾಗ ನಮ್ಮ ಇಬ್ಬರು ಗಂಡ ಹೆಂಡತಿ ಫೋಟೋ ಪ್ರಿಂಟ್ ಮಾಡಿ ಕಳಿಸಿದ್ರು.

0: ಸರ್, ಪ್ರತಿನಿತ್ಯ ತಾವು 2-3 ಗಂಟೆಗಳ ಕಾಲ ಆಧ್ಯಾತ್ಮಿಕವಾಗಿ ಪುರಾಣಗಳನ್ನ, ಸಂಸ್ಕೃತಿ ಪುಸ್ತಕಗಳನ್ನ, ಹಾಗೇನೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಅನೇಕ ಪುಸ್ತಕಗಳನ್ನ ಓದ್ತೀರಾ, ಅದ್ರ ಬಗ್ಗೆ ಮಾತಾಡೋದಾದ್ರೆ?
1: ನಾನು ಈಗ ರಿಟೈರ್ಡ್ ಆಗಿ 14 ವರ್ಷ ಆಯ್ತು ರೀ. ಇವಾಗ ರಿಟೈರ್ಡ್ ಆಯ್ದು ದಿವಸದಿಂದ ನಾನು ಇನ್ನೊಂದು ಹೇಳ್ತೀನಿ ಮೇಡಮ್. ನಾನು ಓಂ ನಮ ಶಿವಾಯ ತಾರೀಖ್ ಹಾಕೋದು 108 ಸಲ ದಿವಸ ಡೈಲಿ 100 ಓಂ ನಮ ಶಿವಾಯ ಬರ್ಕೊಂತ ಬಂದಿರ್ ನಾನು. ಆ ಬರ್ಕೊಂತ ಅಂದ್ರೆ ಅದ್ರೊಳಗೆ ಇಷ್ಟು ಶಕ್ತಿ ಅದೇ ಇರಲಿಲ್ಲ ಓಂ ನಮ ಶಿವಾಯದೊಳಗೆ. ನನಗೆ ಮೊದಲು ಸ್ವಲ್ಪ ನನ್ನ ಸಿಟ್ಟಿನ ಸ್ವಭಾವ ಇದ್ದೆ ರೀ, ಈಗೆಲ್ಲ ನಂಗೆ ಸಿಟ್ಟು ಹೋಗಿದೆ ರೀ, ಎಲ್ಲ ಇದು ಹೋಗಿದೆ, ಭಾಳ ಶಾಂತ ಇರ್ತೇನೆ ನಾನು. ಅದರಿಂದ ಅದನ್ನು ನೋಡಿ ನನ್ನ ಮಿಸ್ಸಸ್ಸು ನಾನು ಬರ್ತೇನೆ ಅಂತಂದಳು ರೀ. ಆಮೇಲೆ ನಮ್ಮ ಈಗೇನು ನಮ್ಮ ಬ್ರದರ್ ಬುಕ್ ಬರ್ದಾರ ರೀ, ಮಹೇಶ್ ಗೋಜಿಯವ್ರು, ನಾನು ಬರ್ತೇನಂತ ಈಗ 1 ವರ್ಷ ಆತ ಅವರು ಬರ್ತಾ ಇದ್ದಾರೆ ರೀ ಡೈಲಿ ತಾರೀಖ್ ಹಾಕಿ. ಅದಲ್ಲದೆ ಮೊನ್ನೆ ನಮ್ಮ ಶಿವರಾತ್ರಿದೊಳಗೆ ನಮ್ಮ ಊರೊಳಗೆ ಕಲ್ಮೇಶ್ವರ ಜಾತ್ರೆ ಇರ್ತದೆ ರೀ, ಆ ಟೈಮ್ದಾಗ ಸರು ನಾವು ಮಾಡ್ಕೊಂಡು ಅದನ್ನೆಲ್ಲ ಪ್ರಿಂಟ್ ಮಾಡಿ ರೆಡಿ ಮಾಡಿ ಕೊಟ್ಟು ಬರೀ ಎಲ್ಲ ಬಂದವ್ರಿಗೆಲ್ಲ ಓಂ ನಮ ಶಿವಾಯ ಬರೆಯಕ್ಕೆ ಕೊಟ್ಟು ರೀ. ಅದೇನು ರೀ, ಅವತ್ತು ಒಂದು 800 ಜನ ಓಂ ನಮ ಶಿವಾಯ ಬರೆದು ಕೊಟ್ಟರು ನಾನು. ಅದ್ರಾಗ ಅವ್ರ ಮಗಳು 108 ಬೆಟರ್ ನಾ 1008 ಬರಿತಾನೆ ಅಂತ 1008 ಒಂದು 3 ಜನ ಹುಡುಗಿಯರು ಬರೆದು ಕೊಟ್ಟರು ಅದನ್ನು. ಅದರಿಂದ ನನಗೆ ಭಾಳ ಅಂದ್ರೆ ಭಾಳ ಮನಸ್ಸು ಚೇಂಜ್ ಆಗಿದೆ. ಅದು ಮತ್ತು ನಾನು ಇವಾಗಾದ್ರೂ ಡೈಲಿ 2-3 ಟೈಮ್ಸ್ ಮೆಡಿಟೇಷನ್ ಮಾಡ್ತಾನೆ ರೀ, ಬೆಳಿಗ್ಗೆ 15, ಆಮೇಲೆ ಮಧ್ಯಾಹ್ನದಾಗ 15 ರೀ, ಆಮೇಲೆ ರಾತ್ರಿ 15 ನಿಮಿಷ, ಮತ್ತು ಸಾಯಂಕಾಲ ವಾಕಿಂಗ್ ತಪ್ಪಲ್ದ ವಾಕಿಂಗ್ ರೀ ಮಾಡ್ಕೊತಿದ್ದೀನಿ ರೀ. ಹಿಂಗಾಗಿ ನನಗೆ ಓದೋದು, ನಾನು ಸ್ವಲ್ಪ ಓದೋದನ್ನು ಹುಚ್ಚಿದ್ದೆ ರೀ, ಓದ್ಕೊಂತಾನೇ ಇರ್ತೀನಿ ಬುಕ್ ಓದೋದು ಇದನ್ನು ಮಾಡೋದು.
0: ಸರ್, ಇನ್ನೊಂದು ವಿಚಾರ ಅಂದರೆ ತಾವು ಮಧ್ಯವರ್ಜನ ಶಿಬಿರದಲ್ಲೂ ಕೂಡ ಭಾಗವಹಿಸ್ತೀರಾ, ಅದರ ಒಂದು ಅನುಭವವನ್ನು ಹಂಚಿಕೊಳ್ಳೋದಾದ್ರೆ?
1: ನನಗೆ ಅದು ಮಧ್ಯವರ್ಜನ ಗುರುಗ ನನಗೆ ಬಂದು ಕೇಳ್ಕೊಂಡ್ರೆ ಅವರು ನಮ್ಮ ಅದ್ರೊಳಗೆ ಒಂದು ಡೈಲಿ 1 ತಾಸು ಯೋಗ ಹೇಳ್ಕೊಡ್ತಿರೇನ್ರಿ ಅಂತ ಕೇಳ್ಕೊಂಡು ಭಾಳ ಖುಷಿಲೆ ಒಪ್ಕೊಂಡೆ ನಾನು. ಅದು ಕಬ್ಬೂರೊಳಗೆ ನಮ್ಮಂದಿದೆ ಧರ್ಮಸ್ಥಳದ ಇದೆ ರೀ, ಅದು ಕಬ್ಬೂರೊಳಗನ್ನ ನಮ್ಮದೇ ಒಂದು ಅನುಭವ ಮಂಟಪ ಇದೆ ರೀ, ಬಸಲಿಂಗಪ್ಪ ಗುರಪ್ಪ ಬೆಲ್ಲದ ಅಂತೇಳಿ ಅನುಭವ ಮಂಟಪ ಒಂದು ಬೆಲ್ಲ ಅನುಭವ. ಆ ಅನುಭವ ಮಂಟಪದಾಗ ಅದು ಇಟ್ಕೊಂಡಿದ್ದೀರಿ ರೀ. ಆವಾಗ ಅವರು ನೀವು ನಮ್ಮಲ್ಲಿ ಸ್ವಲ್ಪ ಯೋಗ ಹೇಳ್ಕೊಟ್ರೆ ಅಂದ್ಕೊಳ್ಳಿ ಖುಷಿ ಖುಷಿ ಒಪ್ಕೊಂಡ್ರಿ. ನಾನು ಅವ್ರು 8 ದಿವಸ ಏನು ಯೋಗ ಹೇಳ್ಕೊಟ್ಟಿರಲ್ಲ, ನನಗೆ ಇಷ್ಟು ಖುಷಿ ಆತಲ್ರಿ, ಆ ಕುಡುಕರನ್ನೇ ಎಷ್ಟು ಚೆನ್ನಾಗಿ ಯೋಗ ಮಾಡ್ತಿದ್ದಾರೆ, ನಮ್ಮ ಜನಕ್ಕೆ ಏನಾಗಿದೆ ಅಂತೇಳಿ ನನಗೆ ಭಾಳ ಫೀಲ್ ಆಯ್ತು ಅಂತಾರೆ ಇವ್ರು. ನಾನು ನಮ್ಮ ಊರಾಗಾದರೂ ಎಲ್ಲರಿಗೂ ಹೇಳ್ತೀನಿ ನಾನು, ಸ್ವಲ್ಪ ಬರ್ರಿ ಯೋಗ ಮಾಡಿರಿ, ಇದನ್ನು ಮಾಡಿರಿ, ಆಕಡೆ ಡಿಲಕ್ಸ್ ಕೊಡ್ರಿ ಅಂತಂದ್ರೆ ಯಾರು ಇದನ್ನು ಮಾಡ್ತಾರೆ, ಸ್ಪಂದನೆ ಮಾಡ್ತಾ ಇಲ್ಲರಿ ಸರ್ ಮೇಡಮ್ ಅದಕ್ಕೆ.
0: ಸರ್, ಈ ಯೋಗದ ಬಗ್ಗೆ ಇಷ್ಟೆಲ್ಲ ಒಂದು ಕಾಳಜಿಯನ್ನು ಹೊಂದಿದ್ದೀರಾ, ಅದರಲ್ಲೇ ಜಲಯೋಗವನ್ನು ಕೂಡ ಮಾಡ್ತಾ ಇದ್ದೀರಾ, ನಮ್ಮ ಹಿರಿಯರಿಗೆ, ಹಿರಿಯ ನಾಗರಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್, ಈ ಒಂದು ವಯಸ್ಸಿನಲ್ಲೂ ಕೂಡ ತಾವು ಇಷ್ಟು ಒಂದು ಉತ್ಸಾಹದಿಂದ ಇದ್ದೀರಲ್ವಾ?
1: ಮೇಡಮ್, ನಮ್ಮ ವಯಸ್ಸಿನವ್ರಿಗೆ ನಾನು ಹೇಳೋದು ಇಷ್ಟೇನಲ್ರಿ, ರಿಟೈರ್ಡ್ ಆದ ಕೂಡಲೇ ಅವ್ರು ಏನಂತಾರೆ, ನನ್ನ ಕೆಲಸ ಮುಗೀತು, ನಂದು 5 ಆಯ್ತು, ನಾನೇನು ಖಾಲಿನೇನ, ನನಗೆ ಟೈಮ್ ಪಾಸ್ ಆಗೋದಿಲ್ಲ, ಈ ಥರ ವಿಚಾರ ಮಾಡ್ತಾರಲ್ಲ, ಆ ಥರ ವಿಚಾರ ಮಾಡಬಾರ್ದು. ಪೂರಾ 1 ನಿಮಿಷ ಖಾಲಿ ಇಲ್ಲದೆ ಅವ್ರು ಸರ್ ಒಮ್ಮೆ ನನಗೆ ಕೇಳಿದ್ರು ನೀವು ರಿಟೈರ್ಡ್ ಟೈಮ್ ಹೆಂಗೆ ಟೈಮ್ ಎಷ್ಟು ಹೆಂಗೆ ಇದನ್ನು ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಹೇಳೋದಂದ್ರೆ ಇವಾಗ ಮೊದಲು ಟೈಮ್ ಸಾಲ್ತೈತಿ, ಇವಾಗ ಟೈಮ್ ಸಾಲೋದಿಲ್ಲ ರೀ ನನಗೆ, ಆ ಥರ ಎಂಗೇಜ್ ಆಗಿರ್ತೇನೆ ರೀ, ಓದೋದಾಗ ಏನು ಬರೀದು ಅದು ಕೂಡಲೇ ವಾಕಿಂಗ್ ಹೋಗೋದು, ವಾಕಿಂಗ್ ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು, ಜಲಯೋಗ ಮಾಡೋದು, ಮತ್ತು ನಂದು ಊಟ ಆಗದೆ ಲಿಮಿಟ್ ರೀ, ಇಷ್ಟ ಉಣ್ಬೇಕಂದ್ರೆ ಕಂಡೀಷನ್ ಹಾಕಿ ಊಟ ಇದೆ ರೀ ನಂದು, ನಾಷ್ಟಾನು ಇಷ್ಟೇ ಮಾಡಬೇಕು, ಇದೇ ಟೈಮ್ದಾಗ ನಾಷ್ಟ ರೀ, ಮಧ್ಯಾಹ್ನ ಊಟನೂ 1 ರೊಟ್ಟಿ ಸ್ವಲ್ಪ ಅಣ್ಣ ರೀ, ಆಮೇಲೆ ಸಾಯಂಕಾಲ ಸ್ವಲ್ಪ ನಂದು ಚುನುಮರಿ ತಿನ್ನೋದು ಉಳಿದೆ ರೀ, ಸ್ವಲ್ಪ ಚುನುಮರಿ ಉಳ್ಕಿದ್ದೇನಿಲ್ಲ ಚುನುಮರಿ, ಆಮೇಲೆ ಒಂದು ಸ್ವಲ್ಪ ಹಣ್ಣು ತಿನ್ನುತ್ತೇನೆ ರೀ, ಆಮೇಲೆ ರಾತ್ರಿ 1 ರೊಟ್ಟಿ ರೀ, ಆಮೇಲೆ ಇದನ್ನು ಅಣ್ಣನೇ ಏನು ಉಣ್ಣದಿಲ್ಲ ರಾತ್ರಿ ನಾನು, ಇದೇ ಥರ ನಾನು ಇದು ಮಾಡ್ಕೊಂಡು ಬಂದಿದ್ದೀನಿ. ಹೀಗಾಗಿ ನಾನು ವೇಟ್ ಆಗಲಿ ನಂದು ಇದನ್ನಾಗಲಿ ಅಗದಿ ಕರೆಕ್ಟ್ ಪರ್ಫೆಕ್ಟ್ ಆಗಿ ಇದನ್ನು.
0: ಸರ್, ಇಂದಿನ ಯುವ ಜನತೆ ಅನೇಕ ದುಶ್ಚಟಗಳಿಗೆ ಬಲಿಯಾಗ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್, ತಮ್ಮ ಅಭಿಪ್ರಾಯ?
1: ಅದು ನಂದನ್ನೋದೇನ್ರಿ, ದುಶ್ಚಟಗಳಿಗೆ ಅವರು ಈ ಥರ ನಾನು ಹೇಳಿದಲ್ರಿ, ಮುಂಜಾನೆ ಬೆಳಗ್ಗೆ ಎದ್ದ ಕೂಡಲೇ ಯೋಗ, ಆಮೇಲೆ ಸ್ವಿಮ್ಮಿಂಗು, ಆಮೇಲೆ ಬಂದಿದ್ದು ಪೂಜಾ, ಲಿಂಗ ಪೂಜಾ, ನಂದೇನು ಕರೆ ರೆಗ್ಯುಲರ್ ನಾಷ್ಟ ಓದೋದು ಬರೆಯೋದು ಓಂ ನಮ ಶಿವಾಯ ಬರೆಯೋದು ಈ ಥರ ತೊಡಗಿರೋ ರೀ, ಆ ಚಟಗಳಿಗಂತೀಗ ಅವ್ರಿಗೆ ಸಾಧ್ಯ ಇಲ್ಲ ರೀ, ಅವ್ರ ಕಾಲೇ ಕುಂತು ಚಟಗಳು ಗಂಟು ಬರ್ತಿದ್ದಾರೆ ರೀ, ಅದಕ್ಕೆ ಆ ಥರ ಆಗಬಾರ್ದು. ಅವರು ಈ ಥರ ನಾನೇನು ನಂದು ಟೈಮ್ ಟೇಬಲ್ ಹೇಳ್ತಾರಲ್ಲ, ಈ ಥರ ಸ್ವಲ್ಪ ರೀ ಅವರು ಅಡ್ಜಸ್ಟ್ ಆಗಿ ಇದನ್ನು ಮಾಡಿದ್ರೆ ಇದಾಯ್ತು ರೀ. ಆಮೇಲೆ ನಮ್ಮದು ಈ ಥರ ಅವರು ತಮ್ಮದೇ ಆದ್ರೂ ಒಂದು ಇತ್ರೊಳಗೆ ಹೋಗ್ಬೇಕು ರೀ, ಅವರು ನನ್ನ ಕಾಲೇ ಇದ್ದೀನಿ, ನಂದು ಇದ್ದೀನಿ, ನನ್ನ ಕಡೆ ದುಡ್ಡು ಐತಿ, ಆಮೇಲೆ ಹಿಂಗೈತಿ ಹೀಗೈತಿ ವಿಚಾರ ಮಾಡಿ ಚಟಗಳು ಗಂಟು ದಯಮಾಡಿ ಯಾರು ಚಟಗಳು ಗಂಟು ಬೀಳ್ಬೇಡ್ರಿ, ನಿಮ್ದು ಏನಿದೆ ಇಲ್ಲ ಅದ್ರೊಳಗೆ ಬರೀ ಓಂ ನಮ ಶಿವಾಯದೊಳಗೆ ಇದನ್ನು ಮಾಡಿಕೊಡ್ರಿ, ನೀವು ನಿಮಗೆ ಪೂರ್ತಿ ಮನಃಶಾಂತಿ ಸಿಗುತ್ತೆ, ನೀವು ಆರಾಮೂ ಇರ್ತೀರಿ.
0: ಸರ್, ತಮ್ಮ ಈ ಎಲ್ಲ ಸಾಧನೆಗಳಲ್ಲಿ ತಮ್ಮ ಕುಟುಂಬದವರ ಸಹಕಾರ ಯಾವ ರೀತಿ ಇದೆ, ತಮ್ಮ ಕುಟುಂಬದ ಪರಿಚಯವನ್ನು ಮಾಡಿಕೊಡಿ ಸರ್.
1: ಹೇಳ್ಬೇಕಂದ್ರೆ ರೀ, ನಮ್ದು ಜಾಯಿಂಟ್ ಫ್ಯಾಮಿಲಿ, ನಾವು 4 ಜನ ಬ್ರದರ್ಸ್, 2 ಸಿಸ್ಟರ್ಸ್, ಎಲ್ಲರೂ ಕುಡ್ಕೊಂಡು ಇವತ್ತಿಗೆ ಕುಡ್ಕೊಂಡದೇವ್ ರೀ. ನಮ್ಗೆ 4 ಮಂದಿಯೊಳಗೆ 10 ಮಕ್ಳು ಅದಾರೆ, ನನಗೆ 3 ಜನ, ನಮ್ಮ 2ನೇ ಬ್ರದರ್ಗೆ 3 ಜನ, ಆಮೇಲೆ 3ನೇ ಬ್ರದರ್ಗೆ 2 ಗಂಡು ಹುಡುಗರು, 4ನೇ ಬ್ರದರ್ ಮಹೇಶ್ ಬೆಲ್ಲದ ಅವ್ರಿಗೆ 1 ಹುಡುಗಿ 1 ಹುಡುಗ ರೀ, ಟೋಟಲ್ 10 ಒಳಗೆ ಈಗ 9 ಜನ ಲಗ್ನ ಆಗಿದ್ದಾರೆ, ಇನ್ನೊಬ್ಬ ಹುಡುಗ ಅದಾನ ಅವನು ಬಿ ಓದ್ತಾ ಇದ್ದಾನೆ ರೀ, ಒಂದಿದನ್ನು ಎಲ್ಲನೂ ಕುಡ್ಕೊಂಡು ನಮ್ಗೆ ಅವ್ರು ಬೆಂಗಳೂರಾಗಿದ್ದರೂ ಅವ್ರ ಮಗಳ ಮದುವೆ ಕಬ್ಬೂರಾಗ ಹುಕ್ಕೇರಿ ಒಳಗೂ ಭಾಳ ಚೆನ್ನಾಗಿ ಮಾಡಿದ್ರು ರೀ ಎಲ್ಲ ಮದುವೆ. ಮತ್ತು ಎಲ್ಲರೂ ಏನು ನಮ್ಮ ಅಂತಣ್ಣ ನಸೀಬೋ ಹಿರಿಯರ ಆಶೀರ್ವಾದ ಗೊತ್ತಿಲ್ಲ ರೀ, ಎಲ್ಲರಿಗೂ ಚಲೋ ಚಲೋ ಮಂತನ ಸಿಕ್ಕವ್ರಿ. ಮತ್ತೆ ಈಗ ಏನು ಸುಸ್ತಿಯವರು ಬಂದಾರಲ್ರಿ, ಅವರು ಎಲ್ಲ ಭಾಳ ಚೆನ್ನಾಗಿದ್ದಾರೆ ರೀ, ಅದು ಹಿರಿಯರ ಆಶೀರ್ವಾದ ರೀ. ಮತ್ತೆ ನಮಗೆ ಎಲ್ಲರೂ ಕೂಡಿದಾಗ ಒಂದು 60-70 ಜನ ಆಗ್ತೀವಿ ರೀ ನಾವು, ಎಲ್ಲರೂ ಕೂಡ್ತಾರೆ ನಮ್ಮ ಮಕ್ಕಳು ಮಗಳು ಎಲ್ಲರೂ ಬಂದಾಗ ದೀಪಾವಳಿಗೆ ಮತ್ತೆ ಗಣೇಶ ಚತುರ್ಥಿಗೆ ಹೆಚ್ಚಾಗಿ ಎಲ್ಲರೂ ಬರ್ತಾರೆ.
0: ಸರ್, ತಾವು ಹೇಳ್ತಾ ಇದ್ದೀರಾ ಇಂದಿನ ಕಾಲದಲ್ಲಿ ಈ ಒಂದು ಅವಿಭಕ್ತ ಕುಟುಂಬವನ್ನು ಕಾಣುವುದೇ ಅತ್ಯಂತ ವಿರಳವಾಗಿದೆ, ಅಂಥದ್ರಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ಇರ್ತೀವಿ ಅಂತ ಹೇಳ್ತಾ ಇದ್ದೀರಾ. ಈಗ ಹೆಚ್ಚಾಗಿ ಅವಿಭಕ್ತ ಕುಟುಂಬದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಜನ, ಅವಿಭಕ್ತವಾಗಿ ತಾನಾಯ್ತು ತನ್ನ ಗಂಡ ತನ್ನ ಮಕ್ಕಳು ಅಂತ ಇರಬೇಕು ಅಂತ ಇಷ್ಟಪಡ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್?
1: ಆ ಥರ ವಿಚಾರ ಮಾಡಬಾರ್ದು ರೀ, ಏನು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಅದನ್ನ ಯಾವುದು ತಲೆಗೆ ಹಾಕೊಳ್ಳದ್ರೆ ಶಾಂತ ಸ್ವಭಾವದಿಂದ ಎಲ್ಲರೂ ನಮ್ಮವರು ಎಲ್ಲರೂ ನಮ್ಮದು ಅನ್ನೋದು ಒಂದು ಥರ ಇದ್ರಲ್ಲಿ ಹೋದ್ರೆ ಅದ್ರೊಳಗೆ ಏನು ಸುಖ ಸಿಗುತ್ತಲ್ಲ, ಅದೇ ಅದ್ರೊಳಗೆ ಸುಖ ಸಿಗೋದಿಲ್ಲ ರೀ. ಅದನ್ನ ಜನ ಏನು ಮಾಡ್ಕೊಂತಾರೆ ರೀ, ನಮ್ಮ ತಮ್ಮ ಹಂಗಂದ ನಮ್ಮ ತಂಗಿ ಹಿಂಗಂದ ಹಿಂಗೆ ಏನೇನು ವಿಚಾರ ಮಾಡಬಾರ್ದು. ಆಯಿತು ಶಾಂತ್, ಅವ್ರೇನಂದ್ರೂ ಅನ್ಲಿ ಅಂತ್ಕೊಂಡು ಅದೇನು ತಲೆಯಾಗಿ ತೆಗೆದು ವಿಚಾರ ಮಾಡಿದೆ. ಈಗ ನಾನು ಮನೆಯೊಳಗೆ ನಾನೇ ಹಿರಿಯ ಅದನ್ನಲ್ರಿ, ನಾನು ನನ್ನ ಹೆಂಡತಿನ ಎಲ್ಲ ಜಕ್ಕೊಂಡು ಹೊಂಟಿದೇವು ರೀ. ಅದು ಏನಂದ್ರೆ ಯಾರು ಏನಂದ್ರೂ ಏನು ಮಾಡ ಏನು ಹೆಚ್ಚು ಕಡಿಮೆ ಬರುತ್ತಿರೋದು, ಬಂದ್ರೂ ಏನಿದ್ದು ಏನು ಮಾಡ್ಕೊಂಡು ಭಾಳ ಚೆನ್ನಾಗಿದ್ದವ್ರು, ಈಗ ಭಾಳ ಖುಷಿ ಖುಷಿ ಇದ್ದವ್ರು ಎಲ್ಲರೂ. ಅದರಿಂದ ಭಾಳ ನನಗೊಂಥರ ನಮ್ಮ ಮಂತನ ಬಗ್ಗೆ ನನಗೆ ಹೆಮ್ಮೆ ಇದೆ.
0: ಸರ್, ಈಗ ತಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ?
1: ಅದು ನಮ್ಮ ಬಾಲ್ಯನ ಬೇರೆ ಇತ್ತು ಅವಾಗ. ಅವಾಗ ಏನು ಟಿವಿ ಇದ್ದಿದ್ದಿಲ್ಲ, ಮೊಬೈಲ್ ಇದ್ದಿದ್ದಿಲ್ಲ, ಇದ್ದಿದ್ದಿಲ್ಲ. ಆರಾಮ ಗಿಡ ಹತ್ತೋದು, ಓಡಾಡೋದು, ಮಾಡೋದು, ಕುಂಟಿಲ್ಪಿ ಆಡೋದು, ಜೋಕಾಲಿ ಆಡೋದು, ಈ ಥರ ಎಲ್ಲ ಇತ್ತು ರೀ. ಇವಾಗೆಲ್ಲ ಏನಿಲ್ಲ ರೀ, ಇದನ್ನ ಒಂಥರ ನನಗೆ ಬೇಜಾರಾಗಿ ಹೋಗಿದ್ದಾರೆ. ಇದನ್ನು ಈ ಮಕ್ಕಳು ಮಾಡೋದು ನೋಡಿ ಮತ್ತೆ ಅನ್ನಕ್ಕೂ ಬರೋದಿಲ್ಲ ರೀ, ಅದನ್ನ ಸಹನ್ ಮಾಡ್ಕೊಂಡು ಸುಮ್ಮನೆ ಇರಬೇಕು. ನಾವು ಅವಾಗಿದ್ದಾಗ ಹಳದಕ್ಕೂ ನೀರು ತರೋದು, ಬಾವಿಯಿಂದ ನೀರು ಜಕ್ಕೊಂಬರೋದು, ಒಂಥರ ಎಲ್ಲ ಭಾಳ ಇದೈತ್ರಿ. ಇವಾಗ ಅದು ಏನೂ ಇಲ್ಲ, ಬರೀ ಮೊಬೈಲು ಟಿವಿ, ಅದನ್ನ ಬಿಟ್ಟರೆ ಮತ್ತೊಂದು ಏನೂ ಇದನ್ನಿಲ್ಲ ರೀ. ಅದರಿಂದ ನಾವು ಬೇಜಾರಾಗತ್ತೆ, ಖರೆ ಯಾಕೆ ಯಾರಿಗೆ ಅನ್ನಕ್ಕೆ ಬರೋದಿಲ್ಲರಿ, ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಇರೋದು, ನೋಡ್ಕೊಂಡು ಸುಮ್ಕೊಂಡು ಸುಮ್ಮನೆ ಇರೋದು.
0: ಸರ್, ತಮ್ಮ ಮುಂದಿನ ಯೋಜನೆಗಳೇನು ಅಂತ?
1: ನನ್ನ ಮುಂದಿನ ಯೋಜನೆ ಅಂದರೆ ಏನು ರೀ, ಇದು ಜಲಯೋಗ ಬಗ್ಗೆನೇ ಸ್ವಲ್ಪ ಹೆಚ್ಚು ಪ್ರಚಾರ ಆಗಬೇಕು, ಇದರಿಂದ ಎಲ್ಲರೂ ಸ್ವಲ್ಪ ನಾವು ಕಲಿಬೇಕು ಅನ್ನೋದು ಉದ್ದೇಶದಿಂದ ಬರಬೇಕು. ಅದಲ್ಲದೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಯವರು ನಮ್ಮ ಯೋಗಾಸುರು ಏನು ಮಾಡಿದ್ರಲ್ರಿ, ಇದರಿಂದ ಸ್ವಲ್ಪ ಯೋಗದ ಹೆಚ್ಚಾಗೈತಿ, ಜಲಯೋಗದ ಇನ್ನೂ ಇಲ್ಲರಿ. ಅದ್ರ ಸ್ವಲ್ಪ ಜಲಯೋಗದ ಬಗ್ಗೆ ಹೆಚ್ಚಾಗಬೇಕು. ಆ ಮೋದಿಯವ್ರ ತನಕ ನಾನು ಜಲಯೋಗದ ಮುಟ್ಟಬೇಕು ಅನ್ನೋದು ನಂದು ಒಂದು ಹಿರಿಯ ಆಸೆ ಇದೆ ರೀ. ಅದನ್ನ ತಾವೆಲ್ಲ ಕೂಡ ಸಹಕರಿಸಬೇಕಂತ ನಾನು ಕೇಳ್ಕೊಂತೀನಿ.
0: ಸರ್, ತಮ್ಮ ಮುಂದಿನ ಯೋಜನೆಗಳು ಫಲಕಾರಿಯಾಗಲಿ ಅನ್ನೋದು ನಮ್ಮ ಕೈಯಲ್ಲಿ ಬೀಳು ಧ್ವನಿಯ ಹಾರೈಕೆ. ಸರ್, ತಮ್ಮ ಸಾಧನೆ ಹೀಗೆ ಮುಂದುವರಿಯಲಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ತಮ್ಮ ಒಂದು ಜೀವನದ ಬಗ್ಗೆ ಹಾಗೆ ತಮ್ಮ ಸಾಧನೆಯ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
1: ನಮಸ್ಕಾರ.

ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಪ್ರಕಾಶ್ ಬಸಲಿಂಗಪ್ಪ ಬೆಲ್ಲದವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ, KLE ಚಿತ್ರಮಾಲಾ ಕಾರ್ಯಕ್ರಮ.

ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ. ಇದು 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ಮಹಿಳೆ, ಅವಳ ಸಾಧನೆ, ಅವಳ ಕನಸು, ಅವಳ ನಲಿವು, ಅವಳ ಸೇವೆ, ಈ ಎಲ್ಲ ವಿಷಯವಾಗಿ ಬೆಳಕು ಚೆಲ್ಲುವಂತಹ ವೇದಿಕೆಯೇ ಮಹಿಳಾ ವೇದಿಕೆ. ನಿಮ್ಮೊಂದಿಗೆ ಎಂದಿನಂತೆ ನಾನು ಅನುಪಮ. ಇಂದಿನ ಕಾರ್ಯಕ್ರಮದಲ್ಲಿ ಕನಸುಗಳನ್ನ ಕಾಣುವುದಷ್ಟೇ ಅಲ್ಲ, ತಾನು ಕಂಡಂತಹ ಕನಸುಗಳನ್ನ ಬೆನ್ನೇರಿ ಹೋಗುವಂತಹ ಆತ್ಮವಿಶ್ವಾಸವನ್ನು ಹೊಂದಿರುವಂತಹ ವೃತ್ತಿಯಿಂದ ಸಹ ಪ್ರಾಧ್ಯಾಪಕರು, ಹಾಗೆಯೇ ಪ್ರವೃತ್ತಿಯಿಂದ ಕವಿ ಮನಸ್ಸನ್ನು ಹೊಂದಿರುವಂತಹ ಉದಯೋನ್ಮುಖ ಕವಿಯತ್ರಿ ಮಂಜುಶ್ರೀ ಬಸವರಾಜ್ ಹಾವಣ್ಣನವರು. ಮಂಜುಶ್ರೀ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್. ತಮಗೂ
0: ಮೇಡಮ್, ಕಾರ್ಯಕ್ರಮದ ಮೊದಲಿಗೆ ತಮ್ಮ ಪರಿಚಯ, ಹಾಗೇನೆ ತಮ್ಮ ತಂದೆ ತಾಯಿ ಬಗ್ಗೆ.
1: ನನ್ನ ಪರಿಚಯ ಹೇಳ್ಬೇಕಾದ್ರೆ, ನನ್ನ ಹೆಸರು ಮಂಜುಶ್ರೀ ಬಸವರಾಜ್ ಹಾವಣ್ಣವರು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಳಗಾವಿಯಲ್ಲಿ ಮೇಡಮ್, ಕನ್ನಡ ಮೀಡಿಯಂ ಮಾಧ್ಯಮದಲ್ಲಿ ಓದಿದ್ದೀನಿ. ಮತ್ತೆ ನನ್ನ ತಂದೆ ತಾಯಿ ಬಂದು, ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ನನ್ನ ತಂದೆಯವರು ಇದೇ JNMC ಕಾಲೇಜಲ್ಲಿ ಕೆಲಸ ಮಾಡಿದ್ರಿ. ಈ ಜಾಗ ಬರಕ್ ನಂಗೆ ಇನ್ನೂ ಖುಷಿ ಆಗತೈತಿ. ಆಮೇಲೆ ತಾಯಿ ಮನೆ ಕೆಲಸ ಮಾಡ್ತಾರ, ಇಬ್ರು ತಮ್ಮ ಇದಾರ ರೀ, ಅವರು ಕೆಲಸ ಮಾಡ್ತಾರ. ನಾನು ಸನ್ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವ್ರ ಕಾಲೇಜಲ್ಲಿ ಸಹ ಪ್ರಾಧ್ಯಾಪಕಿ ಕೆಲಸ ಮಾಡ್ತೇನೆ.
0: ಮೇಡಮ್, ತಮ್ಮ ಬಾಲ್ಯ ಜೀವನ ಹೇಗಿತ್ತು?
1: ಬಾಲ್ಯ ಜೀವನ ಅಂದ್ರೆ, ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಮೇಡಮ್. ಬಹಳಷ್ಟು ಏನಂತೀನೋ, ಚಿಕ್ಕವರಿರ್ಬೇಕಾದ್ರೆ ಆಧ್ಯಾತ್ಮ ಕಡೆ ನನ್ ಬಹಳ ಒಲವು ಇತ್ತು ಮೇಡಮ್. ಸಣ್ಣವಳಿದ್ದಾಗನೇ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿಯವ್ರ ಭಜನೆ ಅದು ಇದು ಅಂತ ಅದ್ರ ಕಡೆ ಬಹಳಷ್ಟು ಒಲವು ಇರೋದ್ರಿಂದ, ಬಾಲ್ಯ ಹೆಂಗಿತ್ತು ಅನ್ನೋದಕ್ಕಿಂತ ಬಾಲ್ಯನು ವಚನಗಳ ಓದ್ತಾನೆ ಹೋತು ಅಂತ ಹೇಳ್ಬೋದು ಮೇಡಮ್ ನಾನು ನಿಮಗೆ. ಆ ಥರ ನನ್ನ ಬಾಲ್ಯ. ಮತ್ತು ಅದು ಬಿಟ್ಟರೆ ಕೆಲವೇ ಕೆಲವು ಜನ ಸ್ನೇಹಿತರಿದ್ರು, ನನಗೆ ಅಷ್ಟೊಂದು ಸ್ನೇಹ ಇರಲಿಲ್ಲ. ನನಗೆ ಒಳ್ಳೆ ಸ್ನೇಹಿತರಿದ್ರು, ಒಳ್ಳೆ ಬಾಲ್ಯ ಇತ್ತು, ಅಜ್ಜಿಯವರಿಗೆಲ್ಲ ಹೋಗ್ತಿದ್ವಿ. ಈ ಥರ ನನ್ನ ಬಾಲ್ಯ ಇತ್ತು ಅಂತ ಹೇಳ್ಬೋದು ಮೇಡಮ್.
0: ಅಂದರೆ ವಿದ್ಯಾಭ್ಯಾಸ ಎಲ್ಲ ಬೆಳಗಾವಿಯಲ್ಲಿ?
1: ಬೆಳಗಾವಿಯಲ್ಲಿ ವಿದ್ಯಾಭ್ಯಾಸ ಇಲ್ಲ ಮೇಡಮ್.
0: ತಮ್ಮ ಹವ್ಯಾಸ ಏನು?
1: ಹವ್ಯಾಸ ಮೇಡಮ್, ಬರವಣಿಗೆ ನನ್ನ ಮೂಲ ಹವ್ಯಾಸ. ಅದು ಬಿಟ್ಟರೆ ನಾನು ರಂಗೋಲಿ ಬಿಡಿಸ್ತೀನಿ, ಡ್ರಾಯಿಂಗ್ ಪೆನ್ಸಿಲ್ ಸ್ಕೆಚ್ ಅಂತೀವಲ್ಲ, ಬರಹಗಳೆಲ್ಲ ಮಾಡ್ತೀನಿ, ಪೇಂಟಿಂಗ್ಸ್ ಎಲ್ಲ ಮಾಡ್ತೀನಿ ಮೇಡಮ್. ಇದು ನನ್ನ ಹವ್ಯಾಸ. ಹಾಡೋದು ಒಂದು ಹವ್ಯಾಸ ಮೇಡಮ್ ನಂದು.
0: ಈಗ ನೀವು ಹಾಡೋದು ಹವ್ಯಾಸ ಅಂತ ಹೇಳಿದ್ರಿ, ಹಾಡನ್ನೆಲ್ಲಾದ್ರೂ ಕಲಿತಾ ಇದ್ದೀರಾ?
1: ಇಲ್ಲ ಮೇಡಮ್, ಆಸಕ್ತಿಯಿಂದ ಬಾಯಿಂದ ಬಾಯಿಗೆ ಕೇಳಿ ನಾನು ಅವ್ರ ತರ ಹಾಡೋಣ ಅಂತೇಳಿ. ನಾನು ಮೊದಲೇ ಹೇಳಿದಂಗೆ, ನಾನು ಬಸವ ಮಂಟಪಕ್ಕೆಲ್ಲ ಹೋಗ್ತಿದ್ದೆ ಅಲ್ಲ, ಅಲ್ಲಿ ವಚನ ಗಿಚನ ದೊಡ್ಡವರೆಲ್ಲ ಹಾಡೋದು ನೋಡಿ ನಾನು ಹಾಡೋದು ಕಲ್ತೀನಿ ಮೇಡಮ್. ಕ್ಲಾಸ್ ಅಂತ ಎಲ್ಲೂ ಕಲ್ತಿಲ್ಲ.
0: ಈಗ ಒಂದು ಹಾಡು ಅನ್ನೋದಾದ್ರೆ ಯಾವ ಒಂದು ಹಾಡನ್ನು ಹೇಳಿ?
1: ಒಂದು ವಚನ ಅನ್ಬೋದಾ ಮೇಡಮ್? ವನ

0: ಎಂಬುದು. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು.
1: ತುಂಬ ಚೆನ್ನಾಗಿ ಹಾಡು ಹೇಳ್ತೀರ. ಇವಾಗ ನೀವು ಈ ಆಧ್ಯಾತ್ಮದ ಕಡೆ, ಈ ಶರಣ ಸಾಹಿತ್ಯದ ಕಡೆ ತಮಗೆ ಒಲವು ಹೇಗೆ ಬಂತು ಅಂತ?
0: ಶರಣ ಸಾಹಿತ್ಯದ ಕಡೆ ನನಗೆ ಒಲವು ಯಾವಾಗ ಬಂತು ಅಂದ್ರೆ ಮೇಡಮ್, ಅದಕ್ಕೆ ಮೂಲ ಕಾರಣ ನಮ್ಮ ಮನೆ ಹತ್ರ ಇರೋ ಹಿರಿಯರು ಅಂತ ಹೇಳ್ಬೋದು. ನಾನು ಅವ್ರನ್ನ ಎಲ್ಲೇ ಹೋದ್ರೂ ನೆನೆಸ್ತೀನಿ ಮೇಡಮ್. ಅಂದರೆ ಶ್ರೀಮತಿ ಶರಣೆ ಅಮ್ಮನವ್ವ, ಶ್ರೀಮತಿ ಶರಣೆ ಅವ್ವಕ್ಕ ಅಂತ ಹೇಳಿ, ನಾನು 4ನೇ 5ನೇ ಕ್ಲಾಸ್ ಇರಬೇಕಾದ್ರೆ ಮೇಡಮ್ ನಮ್ಮ ಮನೆ ಹತ್ರ ಬಸವ ಮಂಟಪ ಅಂತ ಶುರುವಾಯ್ತು. ತಮಗೆ ಗೊತ್ತಿರೋ ಹಂಗೆ ಲಿಂಗಾಯತ ಸಂಘಟನೆ ಎಲ್ಲರೂ ಗೊತ್ತಿರೋ ವಿಚಾರ. ಆ ಲಿಂಗಾಯತ ಸಂಘಟನೆ ಹುಟ್ಟಿರೋದೇ ಮಾಳಿಗಲ್ಲಿ ಅನ್ನೋದು ಕೆಲವೇ ಕೆಲವು ಜನಕ್ಕೆ ಗೊತ್ತಿದೆ ಮೇಡಮ್. ಅಲ್ಲಿ ಬಸವ ಮಂಟಪ ಅಂತ ಕಟ್ಟಿದ್ರು ಒಂದು ಜಾಗದಲ್ಲಿ. ಆ ಬಸವ ಮಂಟಪ ಕಟ್ಟಿದ್ಮೇಲೆ ಅಲ್ಲಿ ಅಜ್ಜಿಗಳು ಹೋಗ್ಬೇಕಾದ್ರೆ ನಾನು ಅವ್ರ ಜೊತೆ ಹೋಗ್ತಿದ್ದೆ. ಅಲ್ಲಿ ಏನ್ ಅನ್ಬೇಕು ಏನ್ ಅನ್ಬಾರ್ದೆಲ್ಲ ಗೊತ್ತಿರ್ಲಿಲ್ಲ ಮೇಡಮ್. ಹೋದ್ಮೇಲೆ ಅಲ್ಲಿ ಕಸ ಹೊಡೆಯೋದು, ನೆಲ ಒರೆಸೋದು, ರಂಗೋಲಿ ಹಾಕೋದು, ಪ್ರಸಾದ ಕೊಡ್ತಿದ್ರಲ್ಲ, ಹಿಂಗಾಗಿ ಹೋಗ್ತಿದ್ದೆ ನಾನು. ಅಲ್ಲಿ ಹೋಗಿ ಹೋಗಿ ಅವ್ರ ವಚನ ಅನ್ನೋದು ಕೇಳಿ ಕೇಳಿ ಆ ವಚನಗಳ ಪ್ರಭಾವ ನನ್ನ ಮೇಲೆ ಬಹಳ ಬಿತ್ತು ಮೇಡಮ್. ನಾನು ಕಲಿಬೇಕು ನಾನು ಅನ್ಬೇಕು, ಆಧ್ಯಾತ್ಮದ ಒಲವು ನನಗೆ ಜಾಸ್ತಿನ ಆಗ್ಬಿಡ್ತು ಮೇಡಮ್. 3ನೇ 4ನೇ ಕ್ಲಾಸ್ ಇದ್ದಾಗೇನೆ ನಾನು ಬಸವ ಮಂಟಪಕ್ಕೆ ಹೋಗಿ ಶುರು ಮಾಡಿದ್ದೇನೆ. ಅದಕ್ಕಾಗಿ ನಂಗೆ ಆಧ್ಯಾತ್ಮ ಬಹಳನ ಒಲವು ಆಗ್ಬಿಡ್ತು ಮೇಡಮ್.
1: ಇವಾಗ ನೀವು ಸಾಕಷ್ಟು ವಚನಗಳನ್ನ ಹೇಳ್ತೀರಾ, ನಿಮ್ಮ ಮೇಲೆ ಈ ಶಿವಶರಣರ ತತ್ವಗಳು ಯಾವ ರೀತಿ ಪರಿಣಾಮವನ್ನು ಬೀರಿದೆ?
0: ಶಿವಶರಣ ತತ್ವಗಳ ಮೇಲೆ ಹೇಗೆ ಪರಿಣಾಮ ಬೀರಿದೇವೆ ಅಂದ್ರೆ ಮೇಡಮ್, ಎಷ್ಟೋ ಸತಿ ನಾವು ನಡೀತಿರ್ತೀವಿ, ಆ ದಾರಿ ಸರಿಯೋ ತಪ್ಪು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಆ ದಾರಿ ಸರಿಯೋ ತಪ್ಪು ಅನ್ನೋ ದೀಪವನ್ನು ಹಿಡಿದು ಯಾವ್ದಂದ್ರೆ ವಚನ ಸಾಹಿತ್ಯ. ಎಷ್ಟು ಸತಿ ನಾವು ತಪ್ಪನ್ನ ಮಾಡ್ತಾ ಇರ್ತೀವೋ, ಆತ್ಮಸಾಕ್ಷಿ ಅಂತ ಒಂದು ಇರುತ್ತಲ್ಲ, ಆತ್ಮಸಾಕ್ಷಿ ವಿರೋಧವಾಗಿ ನಡ್ಕೊಳಕತ್ರೆ ಒಂದು ವಚನ ನೆನಪಾಗ್ಬಿಡುತ್ತೆ. ಹೌದಲ್ಲ, ಯಾರಿಗೋ ಒಂದೇನೋ ಕೆಟ್ಟದ್ದು ಮಾತಾಡ್ತೀರಿ, ನುಡಿದರೆ ಮುತ್ತಿನ ಹಾರದಂತಿರಬೇಕನ್ನೋ ವಚನ ಓದಿ ಮತ್ತೊಬ್ಬರ ಮನಸ್ಸಿಗೆ ಗಾಸಿಯಾಗೋ ಹೆಂಗ್ ಮಾತಾಡೋದ್ರಿ? ಈ ತರ ಯಾವುದೋ ಒಂದು ಹೆಜ್ಜೆಯಲ್ಲಿ ಪ್ರತಿ ವಚನನು ನೆನಪಾಗ್ಬಿಡುತ್ತೆ. ಹಾ, ಈ ವಚನ ನಾವು ಅಂತೀವಲ್ಲ, ಅಂದ ತಪ್ಪು ಮಾಡೋ ತಪ್ಪಲ್ಲ. ಹಾಗೆ ವಚನ ಹೆಂಗಿರುತ್ತಂದ್ರೆ ನಾವು ನಡೆಯೋ ತಪ್ಪು ದಾರಿಗಳೆಲ್ಲ ಸರಿ ಆಗೋಕೊಂದು ದಾರಿ ಅಂತ. ಯಾಕಂದ್ರೆ ಶರಣರ ದಾರಿಯಲ್ಲಿ ನಡಿಬೋದಷ್ಟೇ, ಶರಣರಾಗಲು ಅದು ಸಾಧ್ಯನೇ ಇಲ್ಲ. ಅವ್ರು ತೋರಿಸಿದ ದಾರಿ ನಡೀಲಿಕ್ಕೆ ಒಂದು ದಾರಿ ದೀಪ ಅಂತ ಹೇಳ್ಬೋದ್ರಿ. ಎಡುವಾಗಲ್ಲ ವಚನಗಳು ನನಗೆ ಸಹಾಯ ಮಾಡ್ತಾವ. ಎಷ್ಟು ಸತಿ ಎಲ್ಲವೂ ಒಂಥರ ಹೆಂಗಾಗತ್ತಂದ್ರೆ ಏನು ಇಲ್ಲಪ್ಪ ಬದುಕು ಅನಿಸ್ಬಿಡುತ್ತೆ. ಆ ಕ್ಷಣದ ವಚನ ಸಾಹಿತ್ಯ ಇಲ್ಲ, ಏನೋ ಇದೆ ಬದುಕು, ನಶ್ವರ ಅಲ್ಲ, ಏನೋ ಇದೆ, ತನಗೋಸ್ಕರ ಪರರಿಗೋಸ್ಕರ ಅದು ಬದುಕಿದೆ ಅಂತ. ಆಗ ನಮ್ಗೆ ವಚನ ಸಾಹಿತ್ಯ ಅಕ್ಕಮಾದಿ ತಾಯಿಯವ್ರ ವಚನ ಇರ್ಬೋದು, ಆಮೇಲೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೋಡೆ ಎಂತಯ್ಯ ಅಂತ ವಚನ ಇದೆ. ಯಾರೂ ನನಗೆ ಏನು ಅಂದಾಗ ಆ ವಚನದ ಸಾಲ ನೆನಪಾಗ್ಬಿಡುತ್ತೆ. ಹೌದಲ್ಲ, ಪ್ರಪಂಚದಲ್ಲಿ ಎಲ್ಲರೂ ಅನ್ನೋರೇ ಇರ್ತಾರಲ್ಲ, ಹೊಗಳೋರೇ ಇರೋದಿಲ್ಲ ಅಲ್ಲ. ಆ ಥರ ಪ್ರತಿಯೊಂದು ವಚನ ಒಂದೊಂದು ಘಟ್ಟದಲ್ಲಿ ನನಗೆ ಸಹಾಯ ಮಾಡುತ್ತೆ. ಅದು ವಚನ ಸಾಹಿತ್ಯ ನನ್ನಲ್ಲಿ ಬಹಳ ಬದಲಾವಣೆ ತಗೊಳಕ್ ಬಂತು. ಎಲ್ಲವನ್ನು ಹಾ ಹಿಂಗಿಪ್ಪ ಸ್ವೀಕಾರ ಮಾಡೋ ಮನೋಭಾವನೆ ನಂಗೆ ಆಧ್ಯಾತ್ಮ ವಚನದಿಂದನೇ ಬಂತು ಮೇಡಮ್.
1: ಇವಾಗ ನಾವು ಈಗ 12ನೇ ಶತಮಾನದ ಈ ವಚನ ಸಾಹಿತ್ಯವನ್ನ ಈಗ ನಾವು ಆಧುನಿಕ ಸಮಾಜದಲ್ಲಿ ಅದನ್ನ ಅಳವಡಿಸಿ ನೋಡೋದಾದ್ರೆ ಯಾವ ತರ ಅಂತ ಹೇಳ್ತೀರಿ?
0: ಎಲ್ಲ ವಚನಗಳನ್ನ ಅಳವಡಿಸೋದು ಸ್ವಲ್ಪ ಕಷ್ಟ ಮೇಡಮ್. ನಡೆದಂತೆ ನುಡಿಯೋದು, ನುಡಿದಂತೆ ನಡೆಯೋದು, ಅದು ಬಹಳ ಕಷ್ಟ. ಆದ್ರೆ ಕೆಲವೊಂದು ವಚನಗಳನ್ನ ನಾವು ನಡಿಬಹುದು, ನುಡಿನೂಬಹುದು. ಕೆಲವೊಂದು ವಚನಗಳು ಬಹಳ ಗಂಭೀರವಾಗಿರುತ್ತೆ, ಅದರಂತೆ ನಡ್ಕೊಳ್ಳೋದು ಈ ಪ್ರಪಂಚದಲ್ಲಿ ಕಷ್ಟ ಆಗ್ಬಿಡುತ್ತೆ ಮೇಡಮ್. ಯಾಕಂದ್ರೆ ಸಾರಿ ಅಷ್ಟು ಸರಳ ಅಲ್ಲ, ಕತ್ತಿ ಅಲಗ ಮೇಲೆ ನಡೀತೀವಂತೀವಲ್ಲ, ಆ ತರ ವಚನ ಸಾಹಿತ್ಯ. ಅದಕ್ಕೆ ನಾನೇನ್ ಹೇಳೋದಂದ್ರ

0: ಕಾರ್ಯಕ್ರಮ ವಿದು ಮಹಿಳಾ ವೇದಿಕೆ, ನಿಮ್ಮೊಂದಿಗೆ ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ, ಇದು 90.4 FM. ನಮ್ಮೊಂದಿಗಿದ್ದಾರೆ ಮಂಜುಶ್ರೀ ಹಾವಣ್ಣನವರ್. ಮೇಡಮ್, ಈಗ ತಮಗೆ ಕಾವ್ಯಾಸಕ್ತಿ ಅನ್ನೋದು ಹೇಗೆ ಬಂತು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ತಾವೊಬ್ಬ ಇಂಜಿನಿಯರಿಂಗ್, ಹಾಗೇನೇ MBA ಪದವಿದರೆ, ಮತ್ತೆ ನೀವು ಬೋಧಿಸುವಂತಹ ವಿಷಯ ಅಕೌಂಟೆನ್ಸಿ. ಇವಾಗ ಲೆಕ್ಕಾಚಾರ ಮತ್ತು ಇಲ್ಲಿ ಸಾಹಿತ್ಯಕ್ಕೂ ತದ್ವಿರುದ್ಧ ಇದೆ. ಇಂತಹ ಸಂದರ್ಭದಲ್ಲಿ ನಿಮಗೆ ಈ ಸಾಹಿತ್ಯದಲ್ಲಿ ಆಸಕ್ತಿ ಅನ್ನೋದು ಹೇಗೆ ಬಂತು?
1: ಮೇಡಮ್, ಮೊದಲೇ ಹೇಳಿರೋಂಗೆ ನಾನು ಕನ್ನಡ ಮೀಡಿಯಂ ಓದಿದವಳು, ಹಿಂಗಾಗಿ ನನ್ನ ಭಾಷೆ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ ಮೇಡಮ್. ಅದ್ರ ಜೊತೆಗೆ ಇಲ್ಲಿ ಇದೇ JNMC ಕಾಲೇಜಲ್ಲಿ ಕೆಲವೊಂದು ಮ್ಯಾಗ್ಝಿನ್ಸ್ ಅಂತ ಬರ್ತಾ ಇದ್ವಿ, ತಮಗೆ ಗೊತ್ತಿರ್ಬೋದು ಮೇಡಮ್. ಕಾಲೇಜ್ ಮ್ಯಾಗ್ಝಿನ್ಸ್ ಅಂತ ಬಂದಾಗ ನಮ್ಮ ಅಪ್ಪಾಜಿ ಇಲ್ಲೇ ಕೆಲಸ ಮಾಡೋದ್ರಿಂದ ಅವನು ಮನೆಗೆ ತಗೊಂಡ್ಬರ್ತಿದ್ರು. ಅವಾಗ ಎಲ್ಲರೂ ಬರೆಯೋದು ನೋಡಿ, ಕೇಳಿ, ಓದಿ, ಹೌದಲ್ಲ ಕನ್ನಡ ಸಾಹಿತ್ಯ ಭಾಳಿದೆ, ತಿಳ್ಕೊಳ್ಳೋಕ್ಕೂ ಭಾಳಿದೆ, ಬರೆಯೋಕ್ಕೂ ಭಾಳಿದೆ, ಓದೋಕ್ಕೂ ಭಾಳಿದೆ ಅಂತ ಬರೆಯೋ ಹವ್ಯಾಸ ನನಗೆ 7ನೇ 8ನೇ ಕ್ಲಾಸಿಂದನೇ ಬಂತು ಮೇಡಮ್. ಅದು ಹವ್ಯಾಸ ಅನ್ನೋದಕ್ಕಿಂತ ಇಷ್ಟಪಟ್ಟೆ ಮೇಡಮ್ ನಾ ಬರೆಯೋದನ್ನ. ಇಲ್ಲಪ್ಪ ಬರೆಯೋಣ ಏನಾದ್ರು ಅಂತ. ಅದು 7ನೇ 8ನೇ ಕ್ಲಾಸಿಗೆ ನನ್ನ ಹವ್ಯಾಸ ಅದು. ಸುಮ್ಮನೆ ಬರೀತಿದ್ದೆ ಮೇಡಮ್, ಯಾವುದು ಒಂದು ನಿರ್ದಿಷ್ಟವಾದ ಇದೇ ಹಿಂಗೆ ಅಂತ ನನಗೇನು ಗೊತ್ತಿರಲಿಲ್ಲ. ಆಮೇಲೆ ಏನಾಯ್ತು, ಸ್ವಲ್ಪ ದಿನ ಆದ್ಮೇಲೆ ನನಗೊಂದು ವೇದಿಕೆ ಸಿಕ್ಕಿತ್ತು ಮೇಡಮ್. ಅದು ಫೇಸ್ಬುಕ್ ಥ್ರೂ ಒಂದು ವೇದಿಕೆ ಸಿಕ್ಕಾಗ ಪ್ರತಿಭಾ ಕಳ್ಳಿಮಠನ್ ಅವರು ನನ್ನನ್ನು ಕಾವ್ಯಕೂಟ ಬಳಗಕ್ಕೆ ಪರಿಚಯ ಮಾಡಿಕೊಟ್ರು ಮೇಡಮ್. ಅಲ್ಲಿ ಶ್ರೀಮತಿ ಆಶಾ ಎಮ್ಕನ್ಮಾಡಿ ಅಂತ ಗೊತ್ತಿರ್ಬೋದು ತಮಗೆಲ್ಲ, ಆಶಾ ಎಮ್ಕನ್ಮಾಡಿ ಅಮ್ಮವರು ನನಗೆ ಇದನ್ನು ಹಿಂಗೆ ಬರೀಬೇಕು, ಅದನ್ನು ಹಂಗೆ ಬರೀಬೇಕು, ತಿದ್ದಿ ತೀಡಿ ಸಾಹಿತ್ಯದಲ್ಲಿ ಇನ್ನೂ ಆಸಕ್ತಿ ಬರೋಂಗೆ ಮಾಡಿದ್ರು ಮೇಡಮ್. ಈಗ ಹೆಂಗಿದೆ ಅಂದರೆ, ದಿವಸಕ್ಕೆ ಏನಾದರೂ ಒಂದು ಬರೆಯೋನ ಓದನ್ನ ಅಷ್ಟು ಓದುತ್ತನ ಸಮಾಧಾನ ಆಗೋದಿಲ್ಲ, ಆ ಥರ ಸಾಹಿತ್ಯ ನನ್ನಲ್ಲಿ ಹಾಸು ಹೊಕ್ಕಾಗ್ಬಿಟ್ಟಿದ್ರು ಮೇಡಮ್.
0: ಈಗ ತಮ್ಮ ಈ ಸಾಹಿತ್ಯಕ್ಕೆ ತಮ್ಮ ಗುರುಗಳು ಅಂತ ಅನ್ನೋದಾದ್ರೆ ಯಾರನ್ನ ಗುರುಗಳು ಅಂತ ತಾವು?
1: ಎಲ್ಲಾ ವಿಷಯಕ್ಕೂ ಒಬ್ರು ತಿದ್ದವ್ರು ತೀಡೋರು ಇರ್ತಾರ್ರಿ ಮೇಡಮ್.
0: ಹೌದಾ?
1: ಹಂಗ ಸಾಹಿತ್ಯ ವಿಷಯ ಬಂದಾಗ ಶ್ರೀಮತಿ ಆಶಾ ಅಂಕನಮಡಿ ಅವರೇ ನನ್ನ ಗುರು ಅಂತ ಹೇಳ್ಬೋದು. ಹಾಗೆ ಆಧ್ಯಾತ್ಮ ವಿಷಯ ಬಂದಾಗ ಡಾಕ್ಟರ್ ಚನ್ನವೀರ ವೇದಮೂರ್ತಿ ಪಂಡಿತ್ ಅವರು, ಅವ್ರ ಜೊತೆ ಶರಣರಾದ ಆನಂದ್ ಗುಡ್ಸನ್ನನ್ ಅವರು ಅಂತಿದ್ದಾರೆ. ಅವ್ರ ಆಧ್ಯಾತ್ಮಿಕ ವಿಷಯ ನನ್ನ ತಿದ್ದಿ ತೀಡ್ತಾರೆ. ಎಷ್ಟೋ ಪ್ರಶ್ನೆ ಹುಟ್ಟುತ್ತೆ ಮೇಡಮ್. ಈ ಒಂದು ವಚನ ಒತ್ತಿನಾದ್ರೂ ಸುಮ್ಮನೆ ಒಪ್ಕೊಳ್ಳಲ್ಲ ನಾನು, ಯಾವುದೋ ಒಂದು ಏನೋ ಒಂದು ಸುಮ್ಮನೆ ಯಾವುದನ್ನು ಒಪ್ಕೊಳ್ಳಲ್ಲ, ಇದು ಯಾಕನ್ನೂ ಪ್ರಶ್ನೆ ಹುಟ್ಟುತ್ತೆ. ವಿಮರ್ಶೆ ಮಾಡಿ ಒಪ್ಕೋತೀನಿ ನಾನು ಯಾವುದೇ ವಿಷಯನ. ಹೆಂಗಾಗತ್ತೆ ಅಂದ್ರೆ ಮೇಡಮ್, ಸಾಲುಗಳು ಬರೀ ಮೂಡಿಸ್ತಾ ಹೋಗ್ಬಾರ್ದು. ಆ ಸಾಲಿಗೊಂದು ಅರ್ಥ ಬೇಕಲ್ಲ, ಓದೋಕ್ಕೂ ಅರ್ಥ ಬೇಕು, ಬರೆಯೋದಕ್ಕೂ ಅರ್ಥ ಬೇಕು. ಹಿಂಗಾಗದು ಯಾಕೇನೋ ಪ್ರಶ್ನೆ ಬಂದಾಗ, ಸಾಹಿತ್ಯದ ವಿಷಯ ಏನೋ ಪ್ರಶ್ನೆ ಬಂದಾಗ ಆಶಾಮನವರದನ್ನು ಬಗೆಹರಿಸ್ತಾರೆ. ಈ ತರ ಆಧ್ಯಾತ್ಮ ಪ್ರಶ್ನೆ ಬಂದಾಗ ಚನ್ನವೀರ ಗುರುಗಳು ಮತ್ತು ಆನಂದ ಗುಡಿಸನ್ ಅವರು ಅದನ್ನು ಬಗೆಹರಿಸ್ತಾರೆ. ಅವರೇ ನನ್ನ ಗುರುಗಳು ಅಂತ ಹೇಳ್ಬೋದು ಮೇಡಮ್.
0: ಈಗ ತಮಗೆ ಯಾವ ತರಹದ ಬರಹಗಳು ಇಷ್ಟ ಆಗುತ್ತೆ?
1: ಬರಹಗಳಂದ್ರೆ ಮೇಡಮ್, ಸಮಾಜ ಮುಖ್ಯವಾಗಿ ಇರ್ಬೇಕು ಬರಹಗಳು. ಓದಿದ ಮೇಲೆ ಸ್ವಲ್ಪ ಬದಲಾವಣೆ ಅಂತ ಆಗಿರ್ಬೇಕು. ಈಗ ಒಂದು ಉದಾಹರಣೆಗೆ ಹೇಳೋದಾದ್ರೆ ಮೇಡಮ್, ನಾನು ನಮ್ಮ ತಾಯಿಯವರು ಒಂದ್ಸತಿ ಮಾರ್ಕೆಟ್ ಸಂತೆಗೆ ಹೋಗಿದ್ವಿ ಮೇಡಮ್. ಸಂತೆಗೆ ಹೋದಾಗ ಏನಾಯ್ತು, ಜನಸಂದಣಿ ಮೇಡಮ್, ದೀಪಾವಳಿ ಸಮಯ ಅಲ್ಲ, ಈ ದ್ವಿಚಕ್ರ ವಾಹನಗಳಿರ್ತಾವಲ್ಲ ಹೆಂಗ್ ಬೇಕಂಗ್ ನಿಲ್ಸ್ ಹೋಗ್ಬಿಟ್ಟಿರ್ತಾರ ಮೇಡಮ್. ಅವಾಗ ಏನಾಗುತ್ತೆ, ಅದ ಕಾಲುರಿ ಅಂತೀವಲ್ಲ, ಫುಟ್ ರೆಸ್ಟ್, ಅದೆಲ್ಲರೂ ತೆಗೆದಿಟ್ಟೆ ಹೋಗ್ಬಿಟ್ಟಿರ್ತಾರ. ಎಷ್ಟು ಜನಸಂದಣಿ ಇತ್ತಂದ್ರೆ, ಅಮ್ಮ ನಾನು ಬರೋ ಗದ್ದಲದಲ್ಲಿ ಅಮ್ಮನಿಗದ್ ಬಡದ್ ಬಿಡ್ತಾರೆ. ಕಾಲಿಗೆ ಬಡದಾಗ ನನಗ್ ಬಹಳ ಬೇಸರ ಆಗ್ಬಿಡುತ್ತೆ. ಇದೇ ತರ ಎಲ್ಲರೂ ಮಾಡ್ತಾರಲ್ಲ, ಯಾಕಿದನ್ನು ಮುಚ್ಚ ಹೋಗ್ಬಾರ್ದು ಎಲ್ಲಾರು. ಅವತ್ತಿ ಸಂಜೆ ಬರೆದೊಂದು ಲೇಖನ ಬರ್ದೆ ಮೇಡಮ್, ಕಾಲೂರೆ ಅಂತ. ಕಾಲೂರೆ ಲೇಖನ ಬರೆದಾಗ ಬಹಳ ಜನ ಅದಕ್ಕೆ ಸ್ಪಂದನೆ ಮಾಡಿದ್ರು. ಹೌದು ಮೇಡಮ್, ನಾವು ಹಿಂಗೆ ಮಾಡ್ತೀವಿ, ನಾವು ಓದಿದ್ಮೇಲೆ ನಾವು ಬದಲಾಗ್ತೀವಿ, ಮುಚ್ಚ ಹೋಗ್ತೀವಿ ಅದನ್ನ ಇನ್ಮೇಲೆ. ಎಷ್ಟೋ ಜನ ಕಾಲ್ ಮಾಡಿ ಹೇಳಿದ್ರೆ ಮೇಡಮ್ ಇಲ್ಲ ನಾವು ಮುಚ್ಚ ಹೊಂಟೀವಿ ಅಂತ. ಈ ತರ ಸ್ಪಂದನೆ ಆಗುವಂತ ಬರಹಗಳು ಬಹಳ ಇಷ್ಟ. ಅದು ಬಿಟ್ರೆ ನಾನು ಹಳ್ಳಿ ಸೈಡ್ ಸೊಗಡಿನ ಬರೆಯೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹಳ್ಳಿ ಸೈಡ್ ಗುಳ್ಳವ ಅಂತ ಮಾಡ್ತಾರೆ, ಗೊತ್ತಿರ್ಬೇಕು ಮೇಡಮ್ ತಮ್ಮಗೆ. ಹಾ, ಆ ತರ ಏನೋ ಒಂದು ಕಲೆ ಅಥವಾ ಹಳ್ಳಿ ಆಗಿ ಹೋಗಿರೋದನ್ನ ಪರಿಚಯ ಮಾಡುವಂತವು. ಆದ್ರೆ ಏನೋ ಒಂದು ಬರೆದ್ರು ಅದರಿಂದ ಏನಾದ್ರು ಸ್ವಲ್ಪ ಆದ್ರೂ ಬದಲಾವಣೆ ಆಗಿರ್ಬೇಕು. 10 ಜನ ನಂದು ಓದಿ ಬದಲಾಗ್ತಾರಲ್ಲ ಗೊತ್ತಿಲ್ಲ, ಒಂದಿಬ್ರಾದ್ರೂ ಬದಲಾಗ್ಬೇಕು ಅನ್ನೋದು ನನ್ನ ಇಷ್ಟ ಮೇಡಮ್. ಅದಕ್ಕೋಸ್ಕರ ಬದಲಾವಣೆ ತರಂತ ಬರಹಗಳನ್ನ ಇಷ್ಟಪಡ್ತೀನಿ.
0: ಅಂದ್ರೆ ಸಾಮಾಜಿಕ ಕಳಕಳಿ ಉಳ್ಳಂತ,
1: ಸಾಮಾಜಿಕ ಕಳಕಳಿ ಉಳ್ಳಂತ ಬರಹಗಳು ನನಗೆ ಇಷ್ಟ ಮೇಡಮ್.
0: ಬರೆಯೋದು ಅವನ್ನೇ ಬರೀತಿದ್ರು,
1: ಬರೆಯೋದು ಅವನೇ ಬರೀತಿದ್ರು ಮೇಡಮ್.
0: ಮೇಡಮ್, ಈಗ ತಾವು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಬೆಳಗಾವಿ ಇದರ ಲೋಕೋ ಘಟಕದ ಅಧ್ಯಕ್ಷರಾಗಿರ ಹಾಗಿದ್ರೆ, ಈಗ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರೋದ್ರಿಂದ ತಮಗೊಂದು ಪ್ರಶ್ನೆ ಅಂದ್ರೆ, ಈಗ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪೋಷಕರ ಹಾಗೇನೆ ಈ ಶಿಕ್ಷಕರ ಪಾತ್ರ ಏನು ಅಂತ ಹೇಳ್ತೀರಾ? ತಾವು ಒಬ್ಬ ಶಿಕ್ಷಕರಾಗಿ
1: ಪೋಷಕ ಶಿಕ್ಷಕರ ಪಾತ್ರ ಏನು ಅಂದ್ರೆ, ಮೊದಲು ನಾವು ಮಕ್ಕಳಲ್ಲಿ ಪರಿಪೂರ್ಣತೆ ಬಯಸೋದು ಬಿಡ್ಬೇಕ್ರಿ ಮೇಡಮ್. ಪರ್ಫೆಕ್ಟ್ ಅನ್ನೋ ಪದ ಎಲ್ಲೂ ಇರಲ್ಲ ಮೇಡಮ್ ಪ್ರಪಂಚದಲ್ಲಿ. ತಪ್ಪು ತಡೆಗಳಾಗ ಸಹಜನೇ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಹಲಸಿನ ಹಣ್ಣಿನ ಸಿಹಿ ಬೇರೆ, ಮಾವಿನ ಹಣ್ಣಿನ ಸಿಹಿ ಬೇರೆ, ಎರಡು ಸಿಹಿ ಒಂದೇ ಅಲ್ಲ. ನಾವೇನ್ ಮಾಡ್ತಾ ಇದೀವಿ, ಎಲ್ಲಾ ಹಣ್ಣಲ್ಲಿ ಮಾವಿನ ಹಣ್ಣಿನ ಸಿಹಿನೇ ಹುಡುಕ್ತಾ ಇದೀವಿ, ಎಲ್ಲಾ ಹಣ್ಣಲ್ಲಿ ಹಲಸಿನ ಸಿಹಿನೇ ಹುಡುಕ್ತಾ ಇದೆ. ಅದು ತಪ್ಪಲ್ಲ, ಯಾವ ಹಣ್ಣು ತಿಂತೀವಿ ಅದ್ರ ಸಿಹಿ ಬೇರೆ ಇರುತ್ತೆ. ಹಂಗ ಮಕ್ಕಳಲ್ಲೂ ಅಷ್ಟೇ, ಅವ್ರವ್ರ ಸಿಹಿ, ಅವ್ರವ್ರು ಏನಂತ ತಿನ್ನೋದು ಅಭಿರುಚಿ, ಅವರಲ್ಲಿರೋ ಪ್ರಬುದ್ಧತೆ, ಅವರಲ್ಲಿರೋ ಜಾನ್ಮೆ, ಅದು ಬೇರೆ ಬೇರೆನೆ ಇರುತ್ತೆ. ಅದ್ರ ತಾಯಿ ತಂದೆಗೆ ಅದು ಬೇಕಾಗಿಲ್ಲ, ಶಿಕ್ಷಕರಿಗೂ ಅದು ಬೇಕಾಗಿಲ್ಲ. ಬೇರೆಯವ್ರು ಏನ್ ಮಾಡ್ತಾರೋ, ನನ್ನ ಮಗುನು ಅದನ್ನೇ ಮಾಡ್ಬೇಕು. ಈ ಒತ್ತಡದಿಂದ ಮಕ್ಕಳ ಮಾನಸಿಕ ಸ್ಥಿತಿನೂ ಕೆಟ್ಟ ಹೋಗುತ್ತೆ ಮೇಡಮ್. ಯಾಕೆ ನಾವು ಬೇರೆಯವ್ರ ಜೊತೆ ಹೊಲಿಸ್ಕೋಬೇಕು ನಮ್ಮ ಮಕ್ಕಳ? ಬೇಡಲ್ಲ, ನಮ್ಮ ಮಕ್ಕಳ ಪ್ರಬುದ್ಧತೆನೇ ಬೇರೆ, ನಮ್ಮ ಮಕ್ಕಳ ಹವ್ಯಾಸಗಳೇ ಬೇರೆ, ನಮ್ಮ ಮಕ್ಕಳ ಆಸಕ್ತಿನೇ ಬೇರೆ, ಅದಕ್ಕೆ ನಾವು ಒತ್ತು ಕೊಡಬಹುದಲ್ಲ. ಎಲ್ಲರೂ

0: ಪಿಟಿ ಉಷಾ ಮೇಡಮ್ ತರ ಓಡೋರೆ ಆದ್ರೆ ಲತಾ ಮಂಗೇಶ್ಕರ್ ಅಮ್ಮನವ್ರ ತರ ಹಾಡೋರು ಯಾರು? ಅಲ್ಲ, ಲತಾ ಮಂಗೇಶ್ಕರ್ ಅಮ್ಮನ ತರ ಹಾಡೋಡೆ ಆದ್ರೆ ಸಚಿನ್ ತೆಂಡೂಲ್ಕರ್ ತರ ಬ್ಯಾಟ್ ಮಾಡೋರು ಯಾರು? ಅಲ್ಲ, ಅವ್ರವ್ರಿಗೆ ಅವ್ರು ಬೇರೆ ಇರ್ತಿ. ಎಲ್ಲರೂ ಅಬ್ದುಲ್ ಕಲಾಂ ಸರ್ ಆಗ ಸಾಧ್ಯ ಇಲ್ಲಲ್ಲ. ಹಂಗೆ ಪ್ರತಿ ಮಕ್ಕಳಲ್ಲಿ ಅವ್ರದೇ ಆದ ಒಂದು ಜ್ಞಾನ, ಅವ್ರದೇ ಆದ ಬುದ್ಧಿಮಟ್ಟ, ಅವ್ರದೇ ಆದ ಒಂದು ಜಾನ್ಮೆ ಇರುತ್ತೆ. ಆ ಜಾನ್ಮೆಗೆ ನಾವು ಪ್ರಾಮುಖ್ಯತೆ ಕೊಟ್ಟು ಅದನ್ನ ಪೋಷಿಸಕ್ಕೆ ಏನ್ ಮಾಡ್ಬೇಕಲ್ಲ, ಅದ್ರ ಕಡೆ ನಾವು ಗಮನ ಹರಿಸ್ಬೇಕು ಮೇಡಮ್ ಅಂತೇಳಿ ನಾನು ಎಲ್ಲಾ ತಂದೆ ತಾಯಿ ಹೇಳೋದು. ಬಹಳ ಪರಿಪೂರ್ಣತೆ ಬಳಸ್ಬೇಡ್ರಿ. ಯಾಕೋ ಅಷ್ಟು ಬಯಸ್ತೀರಿ ನೀವು ಪರಿಪೂರ್ಣತೆ? ಇರೋದನ್ನೇ ಬೆಳೆಸ್ತಾವ ಪರಿಪೂರ್ಣತೆ ಬೇರೆ ಮೇಡಮ್. ಇದರಿಂದ ಏನಾದ್ರೂ ಬಯಸ್ತೀವಲ್ಲ ಅದು ಪರಿಪೂರ್ಣತೆ ಬೇಡ. ಏನಿದ್ರೆ ಬೆಳೆಸ್ತಾ ಹೋಗೋನು, ಪರಿಪೂರ್ಣತೆ ಆಮೇಲೆ ಆಗತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್.
1: ಅವ್ರಿಗೆ ಅಭಿರುಚಿ ಆಸಕ್ತಿ ಏನಿರುತ್ತೋ
0: ಅದನ್ನು ಬೆಳೆಸೋ ಪ್ರಯತ್ನ ಪಡೋಣ. ಅಲ್ಲ,
1: ಮಕ್ಳು ಮಕ್ಕಳಾಗೆ ಬೆಳಿಲಿ.
0: ಮಕ್ಕಳಾಗೆ ಬೆಳಿಲಿ, ಆದ್ರೆ ಅದು ಮಕ್ಳು ಮಕ್ಕಳಾಕಿತ ನನ್ ಮಗುನ ಹೆಸರು ಮಾಡ್ಲಿ ಅನ್ನೋದೊಂದು ಇರುತ್ತಲ್ಲ.
1: ಅಂದ್ರೆ ನಾನ್ ಮೊದ್ಲು ಹೆಸರು ಮಾಡಕ್ಕಾಗಿಲ್ಲ
0: ಆಗಿಲ್ಲ. ನನ್ನ ಕನಸುಗಳೆಲ್ಲ ನನ್ನ ಮಕ್ಕಳ ಮೇಲೆ ಹೇರಿಸಿ ಒತ್ತಡ ಬೇಡ. ಆ ಮಕ್ಕಳ ಕನಸು ಏನಿದೆ ಅಲ್ಲ ಅದಕ್ಕೆ ನಾವು ಮುಖ್ಯತೆ ಕೊಡೋಣ. ಅದಕ್ಕೆ ಪ್ರಾಮುಖ್ಯತೆ ಕೊಡೋಣ. ಅವ್ರು ಆ ಮಕ್ಕಳ ಕನಸನ್ನ ನಾವು ನನಸು ಮಾಡಕ್ ಶುರು ಮಾಡೋಣ. ಅದು ನನ್ನ ಆಸೆ ರೀ ಮೇಡಮ್.
1: ಈಗ ತಾವು ಸಾಕಷ್ಟು ಕವನಗಳನ್ನ ಕಥೆಗಳನ್ನ ಈ ಮಹಿಳೆಯರ ಬಗ್ಗೆ ಬರ್ತಿದ್ದೀರಾ. ಹಾಗಿದ್ರೆ ಒಬ್ಬ ಮಹಿಳೆಗೆ ಆತ್ಮವಿಶ್ವಾಸ ಅನ್ನೋದು ಎಷ್ಟು ಮಟ್ಟಿಗೆ ಬೇಕು ಅಂತ?
0: ಎಷ್ಟು ಮಟ್ಟಿಗೆ ಆತ್ಮವಿಶ್ವಾಸ ಬೇಕಂದ್ರೆ ಮೇಡಮ್, ಜೀವನದಲ್ಲಿ ಎಲ್ಲಾ ಮುಗ್ದಿತ್ತಂದ್ರು ನಾ ಬದುಕ್ತೀನಿ ಅನ್ನೋ ಆತ್ಮವಿಶ್ವಾಸ ಇರಬೇಕು. ಯಾಕಂದ್ರೆ ಹೆಣ್ಮಕ್ಳು ಹೆಂಗಿದೆ, ಎಲ್ಲೂರಿಗೆ ಅವ್ರದೊಂದು ಸ್ಥಾನಮಾನಕ್ಕೆ ಬೆಲೆ ಅಂತ ಎಲ್ಲೂ ಸಿಗಲ್ಲ ಮೇಡಮ್. ಬೆಲೆ ನಾವು ಕಂಡುಕೊಳ್ಬೇಕಾಗ, ಬೇರೆಯವರು ಬೆಲೆ ಕೊಡ್ತಾರು ನಮ್ಗೆ ಸ್ಥಾನಮಾನ ಕೊಡ್ತಾರಂದ್ರೆ ಅದು ಎಂದಕ್ಕೂ ಸಾಧ್ಯ ಇಲ್ಲ ಮೇಡಮ್. ಯಾಕಂದ್ರೆ ಸಮಾಜದ ಬುದ್ಧಿಮಟ್ಟ ಹೆಂಗಿದೆ ಒಂದ್ ಹೆಂಗ್ಸಲ್ಲ, ಏನ್ ಮಾಡಕ್ ಸಾಧ್ಯ ಐತಿ?
1: ಮಹಿಳೆ ಅಂದ್ರೆ ಹೀಗೆ ಅಂತ
0: ಹಿಂಗೆ
1: ಒತ್ಕೊಂಡ್ ಬಂದು
0: ಒತ್ಕೊಂಡ್ ಬಂದಾಗ್ಬಿಟ್ಟಿದೆ ಇವಳು ಹಿಂಗೆ ಇರಬೇಕು ಅಂತ. ಆ ಹಿಂಗೆ ಇರಬೇಕನ್ನೋ ಚೌಕಟ್ಟನ್ ದಾಟಿ ನಾವು ಮಾಡ್ಬೇಕಾಗ. ಹಂಗಂತ ಬಂಧನ ಮುಕ್ತರಾಗಿ ಬದುಕ್ತಿವಂತ ಹಂಗಲ್ಲ ಮೇಡಮ್. ಯಾಕಂದ್ರೆ ಹೊಲಕ್ಕೆ ಬೇಲಿ ಯಾಕೆ ಹಾಕ್ತಾರಂದ್ರ ಯಾರೂ ಅದನ್ನ ನಾಶ ಮಾಡಬಾರ್ದು ಅಂತ. ನಮ್ಮದೇ ಒಂದು ಸಮಯ ಅಂತ ಇರುತ್ತೆ, ಆ ಸಮಯದೊಳಗೆ ಇರು ಬಂಧನ ಒಳಗ
1: ಇರುವ
0: ಚೌಕಟ್ಟಿನಲ್ಲಿ ನಾವೇನಾದ್ರೂ ಮಾಡ್ಬೇಕು. ಆ ಚೌಕಟ್ಟು ಮೀರಿ ನಾನು ಹೋಗ್ತೀನಿ ಅಂದ್ರೆ ಅದಾಗುದಿಲ್ಲ ಮೇಡಮ್. ಆ ಚೌಕಟ್ಟಲ್ಲಿ ನಮ್ಮಿಂದ ಏನು ಸಾಧ್ಯನೋ ಅದನ್ನ ನಾವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ಮಹಿಳೆಯರು ಹೆಂಗಿರುತ್ತೆ, ಒಂದು ಸ್ಪಂದನೆ ಅಂತ ಬೇಕಾಗತ್ತೆ. ಈಗ ಯಾರಿಗೋ ಏನೋ ಕಷ್ಟ ಆಗ್ತಿರ್ತಂದ್ರೆ ಬೇರೆ ಏನೂ ಬೇಡ, ಕೇಳೋರ್ ಬೇಕಲ್ಲ, ಅಷ್ಟ ಕೇಳೋ ಕಿವಿ ಬಹಳ ಮುಖ್ಯ. ಆ ಹೆಣ್ಣಿಗೆ ನಾವು ಏನ್ ಮಾಡ್ತೀವ ಅದು ಮುಖ್ಯ ಅಲ್ಲ. ಆದ್ರೆ ಏನೋ ಈ ನಮ್ ಮನೇಲಿ ಏನಾದ್ರೂ ತ್ರಾಸ ಹಾಕತ್ರು ನಮ್ ತಾಯಿಯವ್ರಿಗೆ ಕೇಳೋರ್ ಬೇಕಲ್ಲ. ಆ ಕೇಳೋ ಕೆಲಸ ಒಂದ್ ಹೆಣ್ಣಿಂದ ಮತ್ತೊಂದು ಹೆಣ್ಣ ಮಾಡಕ್ ಸಾಧ್ಯ. ಯಾಕಂದ್ರೆ ಇವಳಿಗೆ ಗೊತ್ತಿರುತ್ತೆ ಏನ್ ನೋವು ಆಗತ್ತೆ ಅಂತೇಳಿ. ಆ ಕೇಳೋ ಕಿವಿ ನಾವಾಗಬೇಕಷ್ಟ. ಆ ಕೇಳೋ ಕಿವಿ ನಾವಾಗದಾಗ ಬದಲಾವಣೆ ಆಗ್ಯಾಗತ್ತೆ. ಆ ಕೇಳೋ ಕಿವಿನೂ ನಾವಿಲ್ಲ, ಸಹಾನುಭೂತಿನೂ ಇಲ್ಲ, ಬಂಧನೇನು ಇಲ್ಲ ಅಂದ್ರೆ ಹೆಂಗಾಗತ್ತೆ ಮೇಡಮ್? ಒಂದೇನ ಅಷ್ಟೇ ಬಯಸ್ತಾಳ, ಜಾಸ್ತಿ ಏನು ಬಯಸಲ್ಲ. ನೋವಿಗೆ ಸ್ಪಂದನೆ, ಬಿದ್ದಾಗ ಎಬ್ಸುವ ಒಂದು ಭಾವನೆ, ಸಾಂತ್ವನದ ನುಡಿಗಳು ಒಂದು ನಾಲ್ಕು, ಅಷ್ಟು ಮಾತ್ರ ಒಂದು ಹೆಣ್ಣು ಬಯಸ್ತಾಳೆ.
1: ಖಂಡಿತ ಮೇಡಮ್. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಸಾಕಷ್ಟು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದೀನಿ ಅಂತ, ಯಾವೆಲ್ಲ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀರಾ?
0: ಮೇಡಮ್, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಎಲ್ಲಾ ತರದ ಕವಿಗೋಷ್ಠಿಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಸಮ್ಮೇಳನ, ಮೊನ್ನೆ ತಾನೇ ಅರಳಿಕಟ್ಟಿರೋ ಒಂದು ಸಾಹಿತ್ಯ ಸಮ್ಮೇಳನ, ಅಲ್ಲಿ ಭಾಗವಹಿಸಿದ್ದೇನೆ. ಬಹಳಷ್ಟು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀನಿ ಮೇಡಮ್.
1: ಇಷ್ಟೆಲ್ಲ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀನಿ ಅಂತ ಹೇಳಿದ್ರಲ್ಲ, ತಮಗೆ ಸಂತೃಪ್ತಿ ತಂದು ಕೊಟ್ಟಂತಹ ಒಂದು ಕವಿಗೋಷ್ಠಿ ಅಂದ್ರೆ ಯಾವುದು?
0: ಈ ಪ್ರಶ್ನೆ ಬಹಳ ಕಷ್ಟ ಮೇಡಮ್ ಉತ್ತರ ಕೊಡೋದು. ಅದು ಹೆಂಗಿರುತ್ತೆ, ಎಲ್ಲವೂ ನನ್ನೇ ಮಕ್ಳು ಅಂದ್ರೆ ನನ್ ಮಕ್ಳಲ್ಲಿ ಭೇದ ಭಾವ ಹೆಂಗಿರುತ್ತೆ? ಆ ಮಗನು ನಂದ, ಈ ಮಗನು ನಂದ ಅಂತೀವಲ್ರಿ, ಸೇಮ್ ಹಂಗ. ಯಾವ ಪ್ರಶ್ನೆಗೆ ಉತ್ತರ ಇದೆ ಅಂತ ಹೇಳಕ್ ಆಗೋದಿಲ್ಲ. ಪ್ರತಿ ಕವಿಗೋಷ್ಠಿಯಲ್ಲೂ ಬೇರೆ ತರ ಜನ, ಕೇಳು ಕಿವಿಗಳು ಬೇರೆ, ಮನಸ್ಥಿತಿಗಳು ಬೇರೆ. ಆ ಸ್ಥಳದಲ್ಲಿ ಅದಕ್ಕೇನ್ ಸರಿ ಹೊಂತೀವಿ ಅದನ್ನು ಓದಿರ್ತೀವಲ್ಲ, ಅದಕ್ ತಕ್ಕಂಗ್ ಜನಸ್ಪಂದನೆ ಮಾಡಿರ್ತಾರೆ. ಹಿಂಗಾಗಿ ಯಾವುದು ಶ್ರೇಷ್ಠ ಅಂತಲ್ಲ ಮೇಡಮ್, ಬಟ್ ಆದ್ರೆ ಎಲ್ಲವೊಂದು ಹೊಸ ಅನುಭವ ಅಂತ ಹೇಳ್ಬೋದು ಅಷ್ಟೇ. ಇದು ಶ್ರೇಷ್ಠ, ಅದು ಶ್ರೇಷ್ಠ ಅಂತ ಎಲ್ಲವೂ ಶ್ರೇಷ್ಠನೇ ಮೇಡಮ್.
1: ಇದು ಆಧ್ಯಾತ್ಮದ ಬಗ್ಗೆ ತಮಗೆ ಇಷ್ಟೊಂದು ಒಲವಿದೆಯಲ್ಲ, ಅದ್ರ ಬಗ್ಗೆ ಏನಾದ್ರೂ ಕವನ ಏನಾದ್ರೂ ಬರ್ದಿದ್ದೀರಾ?
0: ಹಾ ಮೇಡಮ್, ಬರ್ದಿದ್ದೀನಿ. ಧರ್ಮಗುರು, ವಿಶ್ವಗುರು, ಜಗದ ಜ್ಯೋತಿ ಬಸವಣ್ಣವರ ಮೇಲೆ ಒಂದು ಕವನ ಬರ್ದಿದ್ದೀನಿ ಮೇಡಮ್ ನಾನು. ಕವನದ ಶೀರ್ಷಿಕೆ ಜಗದ ಜ್ಯೋತಿ. ಪುಣ್ಯ ಪಾವನ ದರೆಯೊಳು ಮನುಜ ಜನ್ಮವ ತಳೆದು, ಪುಣ್ಯ ಪಾವನ ದರೆಯೊಳು ಮನುಜ ಜನ್ಮವ ತಳೆದು, ಅನುಭಾವ ಕಂದನಾಗಿ ಅನುಭಾವದ ಕಂದನಾಗಿ ವಿಶ್ವಮಾನವನಾದ ಭುವಿಯೋ ಸಮತೆಯ ಸಾರಿದ ಅಭಿಜಾತ, ಭುವಿಯೋಳು ಸಮತೆಯ ಸಾರಿದ ಅಭಿಜಾತ, ಕಾಯಕ ತತ್ವದ ರೂವಾರಿ, ಕಾಯಕ ತತ್ವದ ರೂವಾರಿ, ಕಾಯಕದ ಕರ್ತೃವಾದ ಅಂಗಭಾವವ ಅಳಿಸಿ ಲಿಂಗಭಾವವ ಬೆಳೆಸಿ ಅರುಹಿನ ಕುರುಹ ಕರದೊಳಿತ್ತು ಧರ್ಮದ ಗುರುವಾದ ಸೂತಕಗಳ ಕಳೆದವ ಜಗದ ಓರೆಕೋರೆಗಳ ತಿದ್ದಿ ತ್ರೀಡಿದವ ವಿಶ್ವ ಕಲ್ಯಾಣವಗೈದವ ಕ್ರಾಂತಿಯೋಗಿಯಾದವ ಸತ್ಯ ಸದಾಚಾರದಿ ನಡೆನುಡಿಯಲೊಂದಾದವ ಶರಣ ಸಂಕುಲದ ಆದಿ, ಶರಣ ಸಂಕುಲದ ಆದಿ, ಅನುಭವ ಮಂಟಪದಿ, ಅನುಭವ ಮಂಟಪದಿ ಆಧ್ಯಾತ್ಮದ ಪ್ರಭೆಯ ಬೀರುತ್ತ ಜಗದ ಜ್ಯೋತಿಯಾದ, ಅನುಭವ ಮಂಟಪದಿ ಆಧ್ಯಾತ್ಮದ ಪ್ರಭೆಯ ಬೀರುತ್ತ ಜಗದ ಜ್ಯೋತಿಯಾದ. ಶರಣು ಶರಣಾರ್ಥಿ.
1: ಮಹಿಳೆಯರ ಬಗ್ಗೆ ಏನಾದ್ರೂ ಕವನ ಏನಾದ್ರೂ ಬರ್ತಿದ್ದೀರಿ?
0: ಹಾ ಮೇಡಮ್, ಬರ್ದಿದ್ದೀನಿ. ದೇವದಾಸಿ ಪದ್ಧತಿ ಬಗ್ಗೆ ತಮಗೆ ಗೊತ್ತಿರ್ಬೋದಲ್ರಿ ಮೇಡಮ್. ದೇವದಾಸಿ ಪದ್ಧತಿ ಕುರಿತಾಗಿ ಒಂದು ಕವನ ಬರೆದಿದ್ದೇನೆ ಮೇಡಮ್ ನಾನು. ಕವನದ ಶೀರ್ಷಿಕೆ ಮನವಿದು ಸ್ಮಶಾನ. ಭುವಿಯೊಳು ಜನ್ಮ ತಳೆದೆ ಯಾವ ಭೇದವಿಲ್ಲದೆ, ಭುವಿಯೊಳು ಜನ್ಮ ತಳೆದೆ ಯಾವ ಭೇದವಿಲ್ಲದೆ, ಬಾಹ್ಯ ಅಂಗಗಳಿಂದ ಹೆಣ್ಣೆಂದರಲ್ಲ, ಬಾಹ್ಯ ಅಂಗಗಳಿಂದ ಹೆಣ್ಣೆಂದರಲ್ಲ, ಯಾರದು ಹರಕೆಗೆ ಕಾಮದಾಟಕ್ಕೆ ಬಲಿಯಾಗಿಹೆ, ಯಾರದ ಹರಕೆಗೆ ಕಾಮದಾಟಕ್ಕೆ ಬಲಿಯಾಗಿಹೆ. ಮುತ್ತಿನ ಹೆಸರಿನಲ್ಲಿ ಹೊಸಿತ್ತಿರುವರು ಆಸೆಗಳ, ಮುತ್ತಿನ ಹೆಸರಿನಲ್ಲಿ ಹೊಸಿತ್ತಿರುವರು ಆಸೆಗಳ. ತಿಲಕವಾಗದೆ ಕುಂಕುಮವದು ಹನಿ ತುಂಬ ಚದುರಿದೆ, ತಿಲಕವಾಗದೆ ಕುಂಕುಮವದು ಹನಿ ತುಂಬ ಚದುರಿದೆ. ಕೆದರಿದ ಮುಂಗುರುಳುಗಳಿಂದ ಕಣ್ಣೀರಲ್ಲಿ ನಿಂದ ಕಣ್ಣುಗಳು, ಕೆದರಿದ ಮುಂಗುರುಳುಗಳಿಂದ ಕಣ್ಣೀರಲ್ಲಿ ಮಿಂದ ಕಣ್ಣುಗಳು ನಿರಾಸೆಯಿಂದಿನಿಕ್ಕಿವೆ. ಸಾಗರದಷ್ಟು ಕನಸುಗಳು ಮನದೊಳಗೆ ಹುದುಗಿ ತನ್ನೊಳಗೆ ಸತ್ತು ಬದುಕಿದೆ. ಮನವಿದು ಕನಸುಗಳ ಸ್ಮಶಾನವಾಗಿದೆ. ಧನ್ಯವಾದಗಳು ಮೇಡಮ್.
1: ಅಂದ್ರೆ ನಿಮ್ಮ ಎಲ್ಲ ಕಲ್ಪನೆಯಲ್ಲಿ ಕವನಗಳು ತುಂಬಾ ಅದ್ಭುತವಾಗಿ ಮೂಡಿದೆ.
0: ಧನ್ಯವಾದಗಳು ಮೇಡಮ್.
1: ಈಗ ನೀವು ಶೈಕ್ಷಣಿಕ ಸೇವೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ, ಹಾಗೇನೆ ಸಮಾಜಮುಖಿಯಾಗಿ ಕೆಲವಷ್ಟು ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡಿದ್ದೀರಾ. ಈಗ ಇವೆಲ್ಲವುಗಳನ್ನ ನಿಭಾಯಿಸಿಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಬಹುತೇಕ ಮಟ್ಟಿನ ತಾಕಲಾಟ ಅನ್ನೋದಿರುತ್ತೆ, ಯಾವ ತರ ಇದನ್ನೆಲ್ಲ ನಿಭಾಯಿಸಿಕೊಂಡು ಹೋಗ್ತೀರಾ?
0: ಮುಖ್ಯವಾಗಿ ಇದಕ್ಕ ಹೇಳ್ಬೇಕಂದ್ರೆ ಮೇಡಮ್, ಈ ಪ್ರಶ್ನೆಗೆ ಉತ್ತರ ಅಂತ ಹೇಳಿ, ನನಗೆ ಸಹಕಾರ ಪ್ರೋತ್ಸಾಹ ಮಾಡೋರು ಬಹಳ ಜನ ಇದ್ದಾರೆ. ಈಗ ಹೆಂಗ್ ಹೇಳ್ಬೋದು ಅಂದ್ರೆ, ಈಗ 2-3 ತಾಸು ಆನ್ಲೈನ್ ಪ್ರೋಗ್ರಾಮ್ ನಾನು ಮಾಡ್ತಿದ್ದೆ ಕೊರೋನಾ ಟೈಮಲ್ಲಿ ನಿರೂಪಕಿಯಾಗಿ. ಆವಾಗ 2-3 ತಾಸು ಎಲ್ಲವನ್ನು ಬಿಟ್ಟು ಆನ್ಲೈನ್ ಪ್ರೋಗ್ರಾಮ್ ಮಾಡೋದಷ್ಟು ಸನ್ನಿವಿಷ್ಯ ಅಲ್ಲ ಮೇಡಮ್. ಆವಾಗ ನನಗೆ ಮನೆಯವರಿಂದ ಸಹಕಾರ ಬಹಳ ಸಿಗ್ತಿತ್ತು. 3 ಗಂಟೆ ನನ್ನ ಮಗಳು ಕೂತಲ್ಲೇ ಕೂತಿರೋದು, ಏನು ಮಾಡ್ದ, ನಮ್ಮ ಮನೆಯವ್ರ ಸಹಕಾರ ಬೇಕಲ್ಲ ಮೇಡಮ್. ಅದೇ ತರ ಹಂಗೆ ನನ್ನ ಮನೆಯವ್ರ ಸಹಕಾರ ಬಹಳ ಇದೆ ಮೇಡಮ್. ಹಿಂಗಾಗಿ ನಾನು ಯಾವ್ದು ತಾಕಲಾಟ ಅಂತ ಅನ್ಸೋದಿಲ್ಲ. ಅದೇ ರೀತಿ ನಾನು ಕೆಲಸ ಮಾಡೋ ಜಾಗದಲ್ಲೂ ಅಷ್ಟೇ ಮೇಡಮ್. 2 ದಿನ 3 ದಿನ ರಜೆ ಯಾರು ಕೊಡ್ತಾರೆ ಮೇಡಮ್? ಆದ್ರೂ ಇಂತ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ನನಗೆ ಹಲವಾರು ಜನ ಈ ನನ್ನ ಜೊತೆ ಕೆಲಸ ಮಾಡೋರು ಇರ್ಬೋದು. ಈ ನನ್ನ ವಿಭಾಗ ಅಂತ ಹೇಳ್ಬೋದು, ವಿದ್ಯುತ್ ಮತ್ತು ವಿದ್ಯುನ್ಮಾನ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತೀನಿ ಮೇಡಮ್. ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ನನ್ನ ಕ್ಲಾಸ್ಗಳನ್ನ ನನ್ನ ಲ್ಯಾಬ್ಗಳನ್ನೆಲ್ಲ ಅವರು ತಗೊಂಡು ನನಗೆ ಸಹಾಯ ಮಾಡ್ತಾರೆ ಮೇಡಮ್. ಇದರಿಂದ ಏನಾಗುತ್ತೆ, ಯಾವುದು ತಾಕಲಾಟ ಅಂತ ಅನ್ಸೋದಿಲ್ಲ, ಎಲ್ಲವೂ ಅದಾಗದೇ ಆಗೋಗ್ಬಿಡುತ್ತೆ ಮೇಡಮ್.
1: ಎಲ್ಲವನ್ನು
0: ಖುಷಿಯಿಂದ ಮಾಡ್ಕೊಂಬ. ಮತ್ತೆ ನಾನು ಹೆಂಗ್ ಮೇಡಮ್, ಇದು ನಾನು ಬಯಸಿದ್ದಲ್ಲ, ಯಾರು ಒತ್ತಾಯ ಪೂರ್ವಕವಾಗಿ ನನಗೆ ಇದನ್ನ ಮಾಡಂತ ಅಂದಿಲ್ಲ. ಯಾವ್ದನ್ನ ಕಷ್ಟಪಟ್ಟು ಮಾಡ್ತೀವಿ ಮೇಡಮ್, ಬಹಳ ತ್ರಾಸಾಗತ್ತೆ. ಯಾವ್ದನ್ನ ಇಷ್ಟಪಟ್ಟು ಮಾಡ್ತಿಲ್ಲ, ಯಾವುದು ತ್ರಾಸಾಗೋದಿಲ್ಲ ಮೇಡಮ್. ಇದು ನಾನು ಬಯಸಿದ ಜೀವನ, ನನಗೆ ಬೇಕಿತ್ತಿದ್ದು, ನಾನು ಆರಿಸಿದ್ದೀನಿ, ಇದನ್ನ ಆರಿಸಿದ್ದೀನಿ ಅಂದ್ಮೇಲೆ ನಾನು ಸರಿಯಾಗಿ ಮಾಡ್ಕೊಂಡು ಹೋಗ್ಲೇಬೇಕಲ್ಲ ಮೇಡಮ್. ಹಂಗಾಗಿ ತಕ್ಲಾಟ ಅಂತೇನು, ಮತ್ತೆ ನಾನು ಅದಕ್ಕಂತ ಸಮಯ ಕೊಡ್ತೀನಿ ಮೇಡಮ್. ಹಿಂಗಾಗಿ ನಂಗೆ ಅದನ್ನ ತೊಂದರೆ ಅಂತ ಅನ್ಸೋದಿಲ್ಲ, ಎಲ್ಲವೂ ನಿಭಾಯಿಸ್ಕೊಂಡು ಹೋಗುತ್ತೆ ಮೇಡಮ್.
1: ಹಾಗಿದ್ರೆ ನಿಮ್ಮ ಮುಂದಿನ ಭವಿಷ್ಯದ ಕನಸೇನು?
0: ನನ್ನ ಭವಿಷ್ಯದ ಕನಸು ಅಂದ್ರೆ ಮೇಡಮ್, ಸಮಾಜಕ್ಕೆ ಏನಾದ್ರೂ ಒಂದು ಮಾಡಿ ಹೋಗು, ಏನಾದೊಂದು ಕೊಡುಗೆ ಅಂತ ಕೊಡ್ಬೇಕು. ಯಾಕಂದ್ರೆ ಹೆಂಗಿದೆ ಮೇಡಮ್, ಬದುಕು ಬಂದ್ವಿ ಹೋದ್ವಿ ಅಂತ ಆಗಬಾರ್ದು. ಮನುಷ್ಯ ಜನ್ಮದಲ್ಲಿ ಬಂದೇವು ಅಂದ್ರೆ ಏನಾದೊಂದು ಸಾರ್ಥಕತೆ ಬೇಕಲ್ಲ. ಈಗ ನನ್ನ ಮನೆಗಷ್ಟೇ ನಾನು ಉಪಯೋಗ ಆಗಿ ಅನ್ನೋದಕ್ಕಿಂತ ಸಮಾಜಕ್ಕೆ ಏನಾದರೂ ಒಂದು ಉಪಯೋಗ ಆಗುವಂತ ಕೆಲಸ ಮಾಡಿ ನನ್ನಿಂದ 4 ಜನಕ್ಕೆ ಸಹಾಯ ಆಗ್ಬೇಕು ಅನ್ನೋದು ನನ್ನ ಆಸೆ ಮೇಡಮ್. ಅದಕ್ಕೋಸ್ಕರ ಏನು ಪೂರ್ವ ಸಿದ್ಧತೆ ಅಂತ ಏನು ಮಾಡ್ಕೊಂಡಿಲ್ಲ ನಾನೇನು. ಆದ್ರೂ ನನಗೊಂದು ಆಸೆ ಇದೆ, ಸಮಾಜಕ್ಕೆ ಏನಾದರೂ ಒಂದು ಮಾಡೋಣ, ಏನಾದೊಂದು ಕೊಡುಗೆ ಮಾಡೋಣ ಅಂತ ಬೈಕೆ ಇದೆ ಮೇಡಮ್ ನನಗೆ.
1: ನಿಮ್ಮ ಎಲ್ಲ ಕನಸುಗಳು ನನಸಾಗ್ಲಿ, ನಿಮ್ಮ ಸಾಹಿತ್ಯಿಕ ಸೇವೆ ಹೀಗೆ ಮುಂದುವರಿಲಿ, ಹಾಗೇನೆ ಮುಂದಿನ ಮುಂಬರುವ ದಿನಗಳಲ್ಲಿ ನಿಮ್ಮಿಂದ ಮತ್ತಷ್ಟು ಸಾಹಿತ್ಯಿಕ ಕೃತಿಗಳು ಮೂಡಿ ಬರಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು.
0: ತಮಗೂ ಧನ್ಯವಾದ ಮೇಡಮ್. ನನ್ನ ಇಷ್ಟು ಸಣ್ಣ ಸೇವೆನ ನೀವು ಇಲ್ಲಿ ಕರೆದು ಕೂಡಿಸಿ ಅದಕ್ಕೊಂದು ಗೌರವ ಕೊಟ್ಟಿಲ್ಲ ಮೇಡಮ್, ತಮಗೂ ಧನ್ಯವಾದಗಳು.
1: ಕೇಳಿದ್ರಲ್ಲ ಸ್ನೇಹಿತರೆ, ಮಹಿಳಾ ವೇದಿಕೆ ಕಾರ್ಯಕ್ರಮವನ್ನ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಮಂಜುಶ್ರೀ ಬಸವರಾಜ್ ಹವಣನವರ್. ಮತ್ತೊಂದು ಕಾರ್ಯಕ್ರಮ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ಪ್ರೀತಿಯಿಂದ ಕೇಳ್ತಾ ಇರಿ KLE ವೇಣುಧ್ವನಿ. ಇದು 90.4 FM. ನಮಸ್ಕಾರ.

ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
3: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
4: ಚಿಕ್ಕೋಡಿಯ ಕೆಎಲ್ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಕೆಎಲ್ಇ ಸಿಇಟಿ. 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.
0: ರೈತ ಬಾಂಧವರ ಗಮನಕ್ಕೆ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಮತ್ತು ಗೊಬ್ಬರಗಳ ಸಂರಕ್ಷಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಹಾಗೂ ಮೇಲು ಗೊಬ್ಬರ ಹಾಕುವ ಸಂದರ್ಭಗಳಲ್ಲಿ ಸಮತೋಲನ ರಸಗೊಬ್ಬರಗಳನ್ನು ಬಳಸುವುದು. ಉದಾಹರಣೆಗೆ, ಹೆಸರು ಬೆಳೆಗೆ 10 20 ಒದಗಿಸುವ ರಸಗೊಬ್ಬರ ಹಾಕುವಾಗ ಯೂರಿಯಾ ಮಾತ್ರ ಬಳಸದೆ 20-20-0-13-100 kg, 16-20-0-complex 100 kg ಅಥವಾ 12-32-16-complex 60 kg ಬಳಸಿದರೆ ಪೂರಕ ಪೋಷಕಾಂಶಗಳನ್ನು ಒದಗಿಸದಂತಾಗುತ್ತದೆ. ಇದೇ ರೀತಿ ವಿವಿಧ ಬೆಳೆಗಳಿಗೆ ಯೂರಿಯಾ ಒಂದೇ ಬಳಸದೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಒಳ್ಳೆಯ ಇಳುವರಿ ಪಡೆಯಿರಿ. ಯೂರಿಯಾ ಗೊಬ್ಬರ ಹೆಚ್ಚಿಗೆ ಬಳಸುವುದರಿಂದ ಮಣ್ಣು ಮತ್ತು ನೀರು ಕಲುಷಿತವಾಗಿ ಹಳ್ಳ ಕೊಳ್ಳ ನೀರಿನ ಮೂಲ ಸೇರಿ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದು. ತಾಯಿಯ ಎದೆಯ ಹಾಲಿನಲ್ಲಿ ಯೂರಿಯಾ ಅಂಶ ಸೇರಿ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮಾ ರೋಗ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಯೂರಿಯಾವನ್ನು ಮಿತವಾಗಿ ಬಳಸಿ ಹಾಗೂ ಎಲ್ಲರ ಆರೋಗ್ಯವನ್ನು ಕಾಪಾಡಿರಿ. ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಸಿಂಪರಣೆ ಕೈಗೊಂಡು ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ 18-46-0 ಸಾರಜನಕ ರಂಜಕ ಪೊಟ್ಯಾಷ್ ಒದಗಿಸುವ ಕಾಂಪ್ಲೆಕ್ಸ್ ಗೊಬ್ಬರವಾಗಿದ್ದು ಇದರಲ್ಲಿ ಪೊಟ್ಯಾಷ್ ಅಂಶ ಇರುವುದಿಲ್ಲ.

ಕಾರಣ ಇದರ ಬದಲಿಗೆ ಎಲ್ಲಾ ಬೆಳೆಗಳಿಗೆ ಇತರ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 15-15-15, 17-17-17, 19-19-19, 20-20-0-13, 10-26-26, 12-32-16 ಗೊಬ್ಬರಗಳನ್ನು ಬಳಸಿ ಸಮತೋಲನ ಪೋಷಕಾಂಶ ಒದಗಿಸಿ ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ ರಸಗೊಬ್ಬರದ ಬದಲಾಗಿ ನ್ಯಾನೋ ಡಿಎಪಿ ಗೊಬ್ಬರ ಸಿಂಪರಣೆ ಮಾಡಿರಿ ಹಾಗೂ ಬೀಜೋಪಚಾರ ಮಾಡಿ ಉತ್ತಮ ಇಳುವರಿ ಪಡೆಯಿರಿ. ಈ ರೀತಿ ವೈಜ್ಞಾನಿಕವಾಗಿ ಶಿಫಾರಸು ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಿ ಭೂಮಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ಉತ್ತಮ ಇಳುವರಿ ಹಾಗೂ ಆರ್ಥಿಕ ಲಾಭ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಎಚ್ ಡಿ ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

0: जळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE Pharmacy College Ubalgavi 2016-2017 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
2: KLE Technological University Belagavi. Admissions open for 2026-27. Dr. M.S. Sheshgiri Campus Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150+ experienced faculty members and 50+ doctoral degree holders. Well-equipped learning factory, tinkering lab and Wi-Fi enabled hostel facilities are available. UG courses: Biomedical Engineering, Chemical Engineering, Civil Engineering, Computer Science and Engineering, AI, Electronics and Communication Engineering, Electrical and Electronics Engineering, Mechanical Engineering, BCA. PG courses: MCA, MBA and M.Tech in Structural Engineering, Civil. 60+ companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ

0: ಸೌಲಭ್ಯಗಳು.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: माहेश्वरी अंध मुला मुलींच्या शाळेमध्ये 2026 आणि 27 या नूतन वर्षासाठी प्रवेश प्रक्रिया सुरू झाली आहे. पहिली ते 10वी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ पोहण्याचे प्रशिक्षण, ब्रेल पाठ्यपुस्तके व औषध उपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्मदाखला, अपंगत्वाबद्दल वैद्यकीय प्रमाणपत्र, UDID कार्ड, ID साइज 4 फोटो, स्टॅम्प साइज 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्याचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगावी येथे. फोन नंबर आहे 9448154235 आणि 7259570595.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
4: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೇ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕಾರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ 25% ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೈಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80WP ಅಥವಾ ತೈರಾಮ್ 3 ಗ್ರಾಂ, 75WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಸೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: KLE Technological University, Belagavi. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 ರಲ್ಲಿ 500 ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ

ಮಾಡುವುದು ಕಡ್ಡಾಯ. ಮಣ್ಣಿನ ತೇವಾಂಶ ಸಾಕಷ್ಟು, ಅಂದರೆ 75-100 mm ಮಳೆಯಾಗಿರಬೇಕು. 6 inches ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರೆ ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: डॉक्टर प्रभाकर कोरे चैरिटेबल हॉस्पिटल नेहरू नगर बेलगाम 24 आवर्स ऑफ फ्री सर्विसेज फॉर ओपीडी एंड आईपीडी पेशेंट्स फ्री ईसीजी फ्री एक्सरे फ्री सोनोग्राफी एंड फ्री लैब सर्विसेज आर प्रोवाइडेड टू द नीडी पेशेंट्स जनरल ऑपरेशंस कैटरेक्ट एंड सी सेक्शंस आर डन फ्री ऑफ कॉस्ट मोर देन 70 लैक्स ऑफ ओपीडी पेशेंट्स एंड 6 लैक्स ऑफ आईपीडी पेशेंट्स हैव बीन बेनिफिटेड बाय केएलई'स डॉक्टर प्रभाकर कोरे चैरिटेबल हॉस्पिटल अराउंड 3 लैक्स ऑफ फ्री सर्जरीज 85,000 प्लस फ्री डिलीवरीज 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಆರೋಗ್ಯವೇ ನಿಜವಾದ ಸಂಪತ್ತು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ ಅನುಭವ ಹೊಂದಿದ ವೈದ್ಯರ ತಂಡ ಸುಸಜ್ಜಿತ ಓಪಿಡಿ ಸೇವೆಗಳು ಆಧುನಿಕ ಸೌಲಭ್ಯಗಳು ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ ಕೆಎಲ್ಇ ಸಂಸ್ಥೆ ಶಿಕ್ಷಣ ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ ಅಲರ್ಜಿ ಚರ್ಮ ರೋಗಗಳು ಸಂಧಿವಾತ ಮತ್ತು ಕೀಲು ನೋವು ಮೈಗ್ರೇನ್ ಉಸಿರಾಟದ ಸಮಸ್ಯೆಗಳು ಜೀರ್ಣಕ್ರಿಯೆ ತೊಂದರೆಗಳು ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607
2: ಯೋಗ ಭಾರತದ ಪ್ರಾಚೀನ ಸಂಪ್ರದಾಯದ ಕೊಡುಗೆಯಾಗಿದೆ ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅಳವಡಿಸಿಕೊಂಡು ನಾವು ಒಟ್ಟಾಗಿ ಕೆಲಸ ಮಾಡೋಣ ಯೋಗ ಕುರಿತ ಸಂದೇಶವನ್ನು ಕೇಳಿ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಹಾಗೂ ಮರುಪ್ರಸಾರ ಸಂಜೆ 8 ಗಂಟೆಗೆ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ
3: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335 or at 944-98212. Visit kcpt.kaher.edu.in. KLE College of Physiotherapy, empowering your future in healthcare.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಯಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ರಚಿಸಿದ್ದಾರೆ BR ಲಕ್ಷ್ಮಣ್ ರಾವ್ ಅವರು. ಇದಕ್ಕೆ ಧ್ವನಿಯಾಗಿದ್ದಾರೆ ಸುಪ್ರಿಯಾ ಆಚಾರ್ ಅವರು. ಅಮ್ಮ ನಿನ್ನ ಎದೆಯಾಳದಲ್ಲಿ

ಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿ ನಿನ್ನ ನೆನಪಿನ ಹೊನ್ನ ಕನಸಿನ ದಿವ್ಯ

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಶಿಶುನಾಳ್ ಶರೀಫ್ ಅವರು ರಚಿಸಿದಂತಹ ತರವಲ್ಲ ತಂಗಿ ನಿನ್ನ ತಂಬೂರಿ ಈ ಒಂದು ಗೀತೆಗೆ ಕಂಠವಾಗಿದ್ದಾರೆ ಸಿ ಅಶ್ವಥ್ ಅವರು.

ಮಂಗಳ ಕಾರ್ಯಕ್ರಮವಿದು ಭಾವಸಂಗಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಇಳ್ಕಳ ಕೊಂದೂರು, ತಲೆ ಮೇಲೆ ಒಂದ್ಸೂರು, ಮಲ್ಗಾಕೆ ಭೂಮ್ತಾಯಿ ಮಂಚ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ಇದು ಯುವ ಧ್ವನಿ ಕಾರ್ಯಕ್ರಮ. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಸೆಕೆಂಡ್ ಇಯರ್ BEd ವಿದ್ಯಾರ್ಥಿ KLE BEd ಕಾಲೇಜ್ ಆಫ್ ಎಜುಕೇಶನ್ ಬೆಳಗಾವಿಯ ಐಶ್ವರ್ಯ ಸಿ ಕಾಂಬ್ಳೆ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಐಶ್ವರ್ಯ.
1: ಥ್ಯಾಂಕ್ ಯು ಸರ್, ನಮಸ್ಕಾರ.
0: ಸೊ ಇವತ್ತಿನ ಕಾರ್ಯಕ್ರಮ, ಈ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತಿಸುತ್ತಾ ಮೊದಲನೇದಾಗಿ ತಮ್ಮ ಕಿರು ಪರಿಚಯ.
1: ಸರ್, ನನ್ನ ಹೆಸರು ಐಶ್ವರ್ಯ ಸಿ ಕಾಂಬ್ಳೆ. ಸರ್, ನಾನು ಬೇಸಿಕಲಿ ಫ್ರಾಮ್ ರಾಯ್ಬಾಗ. ಸೊ ಇವಾಗ ಪರ್ಸಿವಿಂಗ್ ಮಾಡ್ತಾ ಇರೋದು ಕಾಲೇಜ್ ಆಫ್ ಎಜುಕೇಶನ್ BEd ಬೆಳಗಾವಿಯಲ್ಲಿ. ಸರ್,
0: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಗೊತ್ತಾಯ್ತು ನೀವು ಗಾಯಕಿ ಅಂತ. ಸೊ ಅಂತ ಸಂದರ್ಭದಲ್ಲಿ ಗಾಯನದ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮುಂಚೆ ತಮ್ಮ ಬಾಲ್ಯದ ಜೀವನ, ಶಿಕ್ಷಣ ಅಲ್ಲಿಂದ ಪ್ರಾರಂಭ ಮಾಡಿ.
1: ಎಸ್ ಸರ್, LKG UKG ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಸರ್, ಅದೆಲ್ಲ ಕಂಪ್ಲೀಟ್ ಆಗಿದ್ದು ಸೋಲಾಪುರದಲ್ಲಿ. ಅಲ್ಲಿ ಕಂಪ್ಲೀಟ್ ಆಗಿದ್ರಿ ಸರ್. ಆಮೇಲೆ ಐ ನೋ, ಐ ಜಸ್ಟ್ ರಿಮೆಂಬರ್ ದಟ್ ಸ್ಕೂಲ್ ನೇಮ್, ರಾಜ್ ಮೆಮೋರಿಯಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಆಮೇಲೆ ಅಲ್ಲಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕ ರಾಯ್ಬಾಗ್ದಲ್ಲಿ ಕಲ್ತಿದ್ದೆ ಸರ್. ಶ್ರೀ ಮಹಾವೀರ್ ರೆಸಿಡೆನ್ಷಿಯಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ರಾಯ್ಬಾಗ್. ಆಮೇಲೆ PUC ಕಾಲೇಜ್ ಆಫ್ ಎಜುಕೇಶನ್, ಅದು ರಾಯ್ಬಾಗಲ್ಲೇ ಆಗಿದ್ದು. ಮತ್ತು ಡಿಗ್ರಿ ಕಂಪ್ಲೀಟ್ ಆಗಿದ್ದು ಅದು ರಾಯ್ಬಾಗಲ್ಲಿ, ಚೌಗ್ಲಾ ಕಾಲೇಜ್ ಅಂತ ಹೇಳಿ. ನೆಕ್ಸ್ಟ್ ಅದಾದಮೇಲೆ ಇದು ಮಾಸ್ಟರ್ಸ್ ಫಿಸಿಕ್ಸ್ ಕಂಪ್ಲೀಟ್ ಆಗಿದೆ ಸರ್, ಅದು GSS ಕಾಲೇಜ್ ಬೆಳಗಾವಿ, ಅಲ್ಲಿ ಕಂಪ್ಲೀಟ್ ಆಗಿದ್ದು. ಆಮೇಲೆ ನೆಕ್ಸ್ಟ್ ಧಾರವಾಡಿಗೆ ಹೋದೆ ಸರ್. ಅಲ್ಲಿ 1 year IAS ಕೋಚಿಂಗ್ ತೊಗೊಂಡಿನಿ. ಅದಾದ್ಮೇಲೆ ಮತ್ತು ಈ ಕಡೆ BEd ಪರ್ಸಿವಿಂಗ್ ಮಾಡಕ್ಕೆ ಇವಾಗ ಸದ್ಯಕ್ಕೆ ಜಸ್ಟ್ ಪರ್ಸಿವಿಂಗ್ ರೈಟ್ ನಾವು.
0: ಸೊ ಎರಡು ವಿಷಯ, IAS ಡೈರೆಕ್ಟ್ ಇಲ್ಲಿ ಶಿಕ್ಷಕಿ ಆಗೋ ಒಂದು BEd ಟ್ರೈನಿಂಗ್ ತಗೋತಾ ಇದ್ದೀರಾ, ಹೇಗೆ IAS ಸ್ಫೂರ್ತಿ ಹೇಗೆ ಬಂತು?
1: ಎಸ್ ಸರ್, ಆಕ್ಚುಲಿ IAS ಸ್ಫೂರ್ತಿ ಅಂತಂದ್ರೆ ಕಾಂಪಿಟೇಟಿವ್ ಅಲ್ಲಿ ಅಚೀವ್ ಮಾಡ್ಬೇಕಂತ ಇತ್ತು ಸರ್, ಬಟ್ ಆಮೇಲೆ ಮತ್ ಸ್ಕಿಪ್ ಮಾಡ್ಬಿಟ್ಟೆ. ಆಕ್ಚುಲಿ ಮಾಸ್ಟರ್ಸ್ ಮಾಡ್ಬೇಕಂತಾನೆ ಇತ್ತು ಸರ್, ನನಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು ಯೂನಿವರ್ಸಿಟಿಲಿ. ಸೊ ಅದು ಟ್ರಾವೆಲಿಂಗ್ ಆಯ್ತಲ್ಲ, ನನಗೆ ಟ್ರಾವೆಲಿಂಗ್ ಆಗಿ ಬರಲಿಲ್ಲ. ಸೊ ಅಗೇನ್ ಜಸ್ಟ್ ಐ ಸ್ಕಿಪ್ ಬ್ಯಾಕ್ ಟು MSc. ಸೊ ಇವಾಗ ಅಲ್ಲೇ ಹಾಸ್ಟೆಲ್ ಎಲ್ಲ ಇತ್ತು ಅಂಥೇಳಿ ಇದರಲ್ಲೇ GSS ಕಾಲೇಜಲ್ಲೇ ಪರ್ಸಿವಿಂಗ್ ಮಾಡಿದೆ ಸರ್.
0: ಉತ್ತಮ. IAS ಆಯಿತು, ಡೈರೆಕ್ಟ್ ಈಗ ಶಿಕ್ಷಕಿ ಆಗಲಿಕ್ಕೆ ನೀವು BEd ಮಾಡ್ತಾ ಇದ್ದೀರಾ?
1: ಎಸ್ ಸರ್, ಆ್ಯಕ್ಚುಲಿ ನನಗೆ ಲೆಕ್ಚರರ್ ಆಗಬೇಕಂತಾನೆ ಐತಿ ಸರ್, ಇವಾಗೂ ಲೆಕ್ಚರಿಂಗ್ ಮಾಡ್ಬೇಕಂತಾನೆ ಐತಿ. ಸೊ ಅದಕ್ಕೆ ಯಾ IAS ಇಂದ ಡೈರೆಕ್ಟ್ ಹಂಗೇನಂತಿಲ್ಲ, ಜಸ್ಟ್ ಅದೊಂದು ಕಾಂಪಿಟೇಟಿವ್, ಅದು ಒಂದು ನಾಲೆಜ್ ಇರಲಿ ಅಂತ ಹೇಳಿ ಮಾಡಿರೋದಷ್ಟೇ.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಈಗ ನಾನು ಪ್ರಾರಂಭದಲ್ಲಿ ಹೇಳಿದೆ ನೀವು ಗಾಯಕಿ ಅಂತ. ಅಂತ ಸಂದರ್ಭದಲ್ಲಿ ಸ್ನೇಹಿತರೆ, ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, 2017 ಸತೀಶ್ ಶುಗರ್ ಅವಾರ್ಡ್ ವಿನ್ನರ್ ನೀವು ಗಾಯನ ಸ್ಪರ್ಧೆಯಲ್ಲಿ. ಯಾವ ಹಾಡಿನ ಮುಖಾಂತರ ಗೆದ್ರಿ ಆ ಒಂದು ಸ್ಪರ್ಧೆ?
1: ಎಸ್ ಸರ್, ಆಕ್ಚುಲಿ ಹೆಂಗಂತಂದ್ರೆ ಸರ್, ನಾನು ಸತೀಶ್ ಶುಗರ್ ಈಸ್ ಅ ವೆರಿ ಬಿಗ್ ಸ್ಟೇಜ್.
0: ನಿಜ,
1: ವೆರಿ ಬಿಗ್ ಸ್ಟೇಜ್ ಸರ್. ಅದಕ್ಕೆ ಜಸ್ಟ್ ಕಾಂಪೀಟ್ ಮಾಡೋಕ್ಕಂತೇಳಿ ಹೋದೆ. ಕಾಂಪೀಟ್ ಮಾಡೋಕ್ಕಂತೇಳಿ ಹೋದೆ ಸರ್, ಅಲ್ಲಿ ಜಸ್ಟ್ ನನಗೆ ಸೆಲೆಕ್ಟ್ ಆಗೋದು ಒಂದು ಹೆಚ್ಚಿನದು ಮಾತಿತ್ತು. ಅದರೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಸಿಂಗರ್ಸ್ ಎಲ್ಲ ಬರ್ತಾ ಇದ್ರು ಸರ್. ಕಾಂಪಿಟೇಷನ್ ಟಫ್ ಇತ್ತು. ಕಾಂಪಿಟೇಷನ್ ಟಫ್ ಇರಬೇಕಾದಾಗ ಜಸ್ಟ್ ಒಂದು ಸ್ಟೇಜ್ ಸಿಕ್ಕಿದ್ರೆ ಸಾಕು ಅಂಥೇಳಿ ಒಂದು ಮೈಂಡ್ ಸೆಟ್ ಇತ್ತು ಅಷ್ಟೇ ಸರ್. ಜಸ್ಟ್ ಆಡಿಷನ್ ಕೊಡೋಕ್ಕಂತ ಹೋಗಿದ್ದೆ. ಆಮೇಲೆ ಆಯಿತು, ಜಸ್ಟ್ ಬೆಳಗ್ಗೆಯಿಂದ ಸಂಜೆ ತನಕ ಆಡಿಷನ್ ತೊಗೊಂತಾರೆ ಸರ್. ಎಲ್ಲ ಕಡೆಯಿಂದ ಬರ್ತಾರೆ, ಇಡೀ ಡಿಸ್ಟಿಕ್ ಎಲ್ಲ ಔಟ್ ಆಫ್ ಡಿಸ್ಟಿಕ್ನು ಬರ್ತಾರೆ ಸರ್ ಅಲ್ಲಿ ಕಾಂಪೀಟ್ ಮಾಡೋದಕ್ಕೆ. ಆಮೇಲೆ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ತೊಗೊಂತಾರೆ ಆಡಿಷನ್ಸ್. ಆಮೇಲೆ ಲೇಟ್ ನೈಟಲ್ಲಿ ಅಂದರೆ ಅರೌಂಡ್ 8 o'clock ಅಲ್ಲಿ ರಿಸಲ್ಟ್ ಹೇಳ್ಬಿಡ್ತಾರೆ ಸರ್. ಜಸ್ಟ್ 8 members ಅಷ್ಟೇ ಸೆಲೆಕ್ಟ್ ಆಗೋದು ಫೈನಲ್ ರೌಂಡಿಗೆ ಸ್ಟೇಜ್ ಮೇಲೆ ಹಾಡೋದಕ್ಕೆ. ಆಮೇಲೆ ಆಯಿತು ಸರ್, 8 to 8 ಆಯಿತು, ಇನ್ನೇನು ಸ್ಟೇಜ್ ಸಿಕ್ತಲ್ಲ ಅಂತೇಳಿ ಫುಲ್ ಖುಷಿ ಆಗೋಯ್ತು. ಅಲ್ಲಿಂದ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು ಸರ್. ಸಾಂಗ್ ಕೊಟ್ಟಿದ್ದು ನನಗೆ ನನ್ನ ಫೇವ್ರೆಟ್ ಸಾಂಗೇ ಸರ್, ಎಸ್ ಜಾನಕಿ ಅಮ್ಮ ಹಾಡಿರೋದು ಗಗನವು ಎಲ್ಲೋ ಭೂಮಿಯೋ ಎಲ್ಲೋ, ಅದು ಫೈನಲ್ ಸಾಂಗ್ ಕೊಟ್ಟಿದ್ರು. ಆಮೇಲೆ ಅಲ್ಲಿ ನನಗೆ ಗೊತ್ತಿಲ್ಲ ಸರ್, ಫುಲ್ ಖುಷಿ ಆಗೋಯ್ತು. ಲಾಸ್ಟ್ 3rd ಅನೌನ್ಸ್ ಮಾಡಿದ್ರು, 2nd ಅನೌನ್ಸ್ ಮಾಡಿದ್ರು, 1st ಯಾರ್ದು ಅಂತಂದರೆ ನನ್ನ ನೇಮ್ ಅನೌನ್ಸ್ ಮಾಡಿಬಿಟ್ರು ಸರ್. ಅದು ಖುಷಿ ಆಗೋಯ್ತು ವಿನ್ನರ್ ಆಗಿ ಅಂತೇಳಿ, ಅದೊಂದು ಜೀವನದಾಗೊಂದು ನೆನಪಿದೆ ಸರ್.
0: ಭಾಳ ಉತ್ತಮ. ಒಂದು ಸ್ಟೇಜ್ ಹತ್ತಿ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸೋದೇ ದೊಡ್ಡದು.
1: ಎಸ್ ಸರ್.
0: ಅಂತದರಲ್ಲಿ ನೀವು ಗೆದ್ದಿದ್ದೀರಾ.
1: ಎಸ್ ಸರ್.
0: ಗಾಯನ ಬಗ್ಗೆ ಮಾತನಾಡೋಣ, ಆಸಕ್ತಿ ಹೇಗುಟ್ಟು? ಹೂ ವಾಸ್ ಯುವರ್ ಇನ್ಸ್ಪಿರೇಷನ್?
1: ಸರ್, ಆಸಕ್ತಿ ಇನ್ಸ್ಪಿರೇಷನ್ ಫಸ್ಟ್ಲಿ ಹೇಳ್ಬೇಕಂದ್ರೆ ನಮ್ಮ ಡ್ಯಾಡಿ ಇನ್ಸ್ಪಿರೇಷನ್. ಆಮೇಲೆ ಮ್ಯೂಸಿಕ್ ಫೀಲ್ಡ್ ಈ ಕಡೆ ಗ್ರೇಟ್ ಸಿಂಗರ್ಸ್ ಅಂತಂದ್ರೆ SP ಬಾಲಸುಬ್ರಹ್ಮಣ್ಯ ಸರ್, ಆಮೇಲೆ ಎಸ್ ಜಾನಕಿ ಅಮ್ಮ, ಚಿತ್ರಮ್ಮ, ಶ್ರೇಯಾ ಘೋಷಾಲ್ ಸರ್, ಶ್ರೇಯಾ ಘೋಷಾಲ್ ಮ್ಯಾಮ್ ಸರ್, ಇವರೆಲ್ಲ ಇನ್ಸ್ಪಿರೇಷನ್ಸ್, ಗ್ರೇಟ್ ಸಿಂಗರ್ಸ್. ಮೇನ್ಲಿ ಹೇಳ್ಬೇಕಂತಂದ್ರೆ ನಾನು ಮೋಟಿವೇಟ್ ಮಾಡಿದ್ದ ಎಲ್ಲ ನಮ್ಮ ಡ್ಯಾಡಿ, ಮಮ್ಮಿ, ಡ್ಯಾಡಿ ಸರ್.
0: ಬಹಳ ಉತ್ತಮ. ತಂದೆ ತಾಯಿನೇ ಮನೆಯಲ್ಲಿಯೇ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ, ಪ್ರಾರಂಭ ಯಾವಾಗ ಮಾಡಿದ್ರಿ?
1: ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಸರ್ 7th standard. 7th standard ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಜಸ್ಟ್ ಕಾಂಪಿಟೇಷನ್ ಇತ್ತು ಸರ್ ಸ್ಕೂಲಲ್ಲಿ. ಕಾಂಪಿಟೇಷನ್ ಇದ್ದಾಗ ಭಕ್ತಿಗೀತೆ ಅಂತ ಹೇಳಿ ಒಂದು ಥೀಮ್ ಇಟ್ಟಿದ್ರು, ಕಾನ್ಸೆಪ್ಟ್ ಇತ್ತು. ಆಮೇಲೆ 7th standard ಜಸ್ಟ್ ನಮ್ಮ ಅಂಕಲು ಸಾಂಗ್ಸ್ ಹಾಡ್ತಾರೆ ಸರ್, ನಮ್ಮ ಮನೆಯಾಗ ಎಲ್ಲರೂ ಆಡ್ತಾರೆ, ಅಂಕಲ್, ಡ್ಯಾಡಿ, ಮಮ್ಮಿ ಎಲ್ಲರೂ, ನಮ್ಮ ಮಾವ ಮಾಮ ಎಲ್ಲರೂ ಆಡ್ತಾರೀ ಸರ್, ನಮ್ಮ ಅಜ್ಜಿಯಿಂದನೂ ಆಡ್ತಾರೀ ಸರ್. ಸೊ ನಮ್ಮ ಅಂಕಲ್ ಹತ್ರ ಒಂದು ಬುಕ್ ಐತ್ರಿ ಸರ್, ಅದು ಒಂದು ಸಾಂಗ್ ಅವರು ರೆಕಮೆಂಡ್ ಮಾಡಿದ್ರಿ, ಇದು ಹಿಂಗ್ ಭಕ್ತಿ ಗೀತೆ ಒಳಗೆ ಬರ್ತೈತಿ ಇದು ಹಾಡಂತ ಹೇಳಿ. ಸೊ ಅದನ್ನ ನಾನು ರಿಪ್ರೆಸೆಂಟ್ ಮಾಡಿದ್ದೆ ಸರ್ ಅಲ್ಲಿ. ಆಮೇಲೆ ಅದು ಫಸ್ಟ್ ಬಂದ್ಬಿಡ್ತು ಸ್ಕೂಲ್ದಾಗ. ಸೊ ಅಲ್ಲೇನು ಫಸ್ಟ್ ಬಂತಲ್ಲ ಸರ್, ಅಲ್ಲಿಂದ ಫುಲ್ ಮೋಟಿವೇಟ್ ಆಗೋಯ್ತು, ಆಮೇಲೆ ಎಲ್ಲ ಸಪೋರ್ಟ್ ಬಂತು ಸರ್, ಆಮೇಲೆ ಹಾಡಕ್ ಸ್ಟಾರ್ಟ್ ಮಾಡಿದೆ. ನನಗೆ ಫುಲ್ ಖುಷಿ ಆಗ್ಬಿಡ್ತು ಸರ್, ಒನ್ಸಿಂದ ಹಾಡಕ್ ಸ್ಟಾರ್ಟ್ ಮಾಡಿ.
0: ಸ್ಕೂಲಲ್ಲಿ ಯಾವ ಎಲ್ಲ ಕಾಂಪಿಟೇಷನ್ ಸ್ಪರ್ಧೆನಲ್ಲಿ ನೀವು ಭಾಗವಹಿಸಿದ್ರಿ?
1: ಎಸ್ ಸರ್, ಎಲ್ಲ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೀನ್ರಿ ಸರ್.
0: ಮನೆಯಿಂದ ಸಪೋರ್ಟ್ ಸಿಕ್ತು, ಶಾಲೆಯಿಂದ ಸಪೋರ್ಟ್ ಸಿಕ್ಕಿತ್ತ ನಿಮಗೆ? ಆ ಒಂದು ವಿದ್ಯಾರ್ಥಿ ಜೀವನದಲ್ಲಿ ತಮಗೆ ಒಂದು ಸಪೋರ್ಟ್ ಶಿಕ್ಷಕರಿಂದ ಬೇಕಾಗಿರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಎಸ್ ಸರ್, ಮನೆಯಿಂದಂತೂ ಫುಲ್ ಸಪೋರ್ಟ್ ಐತ್ರಿ, ಡ್ಯಾಡಿದಂತೂ ಫುಲ್ ಸಪೋರ್ಟ್, ಮಮ್ಮಿದು ಫುಲ್ ಸಪೋರ್ಟ್, ನಮ್ಮ ಬ್ರದರ್ದೂ ಫುಲ್ ಸಪೋರ್ಟ್, ಇದೆಲ್ಲ ಸಪೋರ್ಟ್ ಐತ್ರಿ ಸರ್. ಬಟ್ ಸ್ಕೂಲ್ ಅಲ್ಲಿ ಸ್ವಲ್ಪ ಹಂಗೇನು ಇರ್ಲಿಲ್ಲ, ಕೆಲವೊಬ್ರು ಟೀಚರ್ಸ್ ಚಲೋ ಇದ್ರಂತಂದ್ರೆ ಇನ್ನು ಕೆಲವೊಬ್ರು ಟೀಚರ್ಸ್ ಪಾರ್ಶಾಲಿಟಿ ಅವ್ರು ಇದ್ರು ಸರ್, ಅವರಿಂದ ಸ್ವಲ್ಪ ನನಗೆ ಎಫೆಕ್ಟ್ ಆಗ್ತಿತ್ತು. ಎಷ್ಟೋ ನೀವು ಚಲೋ ಹಾಡಿದ್ರು ಅವ್ರವ್ರ ಮೆಂಬರ್ಸ್ಗೆ ಅಷ್ಟೇ ಕೊಡ್ತಾ ಇದ್ರ, ಅದು ನನಗೆ ಫುಲ್ ಬೇಜಾರಾಗ್ತಿತ್ತು ಸರ್. ಅದು ನಮಗೆ ಮುಖದ ಮೇಲೆ ಗೊತ್ತಾಗ್ಬಿಡ್ತೈತ್ರಿ ಸರ್, ಹಿಂಗೆ ಇವ್ರು ಹಿಂಗೆ ಹಾಡಿದಾರ ಅಂತ ಅಂದ್ಮೇಲೆ ಅವ್ರಿಗೆ ಬರೋದಿಲ್ಲ ಅಂತ ಗೊತ್ತಿದ್ದು ಅವ್ರಿಗೆ ಕೊಡ್ತಾರಲ್ಲ, ಸೊ ಅದು ಪಾರ್ಶಾಲಿಟಿ ಅನ್ಸ್ಬಿಡ್ತು ಸರ್, ಅದು ನನಗೆ ಸರಿ ಅನಿಸ್ಲಿಲ್ಲ.
0: ಸ್ಪರ್ಧೆ ಅಂದ ತಕ್ಷಣ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು, ಕಾಂಪಿಟೇಷನ್ ಅಲ್ಲಿ ಪಾರ್ಶಾಲಿಟಿ ಇದ್ರೆ ಅದು ಕಾಂಪಿಟೇಷನ್ ಅಲ್ಲ, ಫೇವರಿಟಿಸಮ್ ಅಂತ ಹೇಳ್ಬಿಡ್ತಾರೆ, ಅದನ್ನ ನೀವು ಫೇಸ್ ಮಾಡಿದ್ದೀರಾ. ಆದರೆ ಇವತ್ತಿಗೆ ಅಫ್ಕೋರ್ಸ್ 2017 2017ರಲ್ಲಿ ನೀವು ಸತೀಶ್ ಶುಗರ್ ಅವಾರ್ಡ್ ವಿನ್ನರ್, ವಿನ್ ಆಗುವ ಆ ಸಂದರ್ಭದಿಂದ ಹಿಡಿದು ಇಲ್ಲಿ ಪಾರ್ಶಾಲಿಟಿಯ ದುಃಖ ಯಾವುದು? ಅಲ್ಲಿ ಪಾರ್ಶಾಲಿಟಿ ಆಯ್ತು, ಆ ಒಂದು ಏನಂತಾರೆ ಒಂದು ಫೇಲಿಯರ್ ಅಲ್ಲಿ ನಿಮ್ಗೆ ಸಿಕ್ತು, ಆ ಒಂದು ಸ್ಟೇಜ್ ನಲ್ಲಿ ನೀವು ಗೆದ್ರಿ, ಡಿಫ್ರೆನ್ಸ್ ಹೇಳಿ
1: ಸರ್. ಡಿಫ್ರೆನ್ಸ್ ಅಂತಂದ್ರೆ ಅದು ಸ್ಕೂಲ್ ಸರ್, ಸ್ಕೂಲ್ ಅಲ್ಲಿ ಇದ್ದಾಗ ಅಲ್ಲೆಲ್ಲ ಪಾರ್ಶಾಲಿಟಿ ಆಕ್ಚುಲಿ ಕಾಸ್ಟಿಸಮ್ ಅದು ಮಾಡಿದ್ದಾರೆ ಸರ್. ಕಾಸ್ಟಿಸಮ್ ಮಾಡಿ ಪಾರ್ಶಾಲಿಟಿ ಅಂದ್ರೆ ಅವ್ರವ್ರ ಹೌಸ್ ಇರ್ತದಲ್ಲ ಸರ್, ಅದೇನೋ ಯೆಲ್ಲೋ ಗ್ರೀನ್ ಅವ್ರವ್ರ ಸ್ಟೂಡೆಂಟ್ಸ್ ಗೆ ಕೊಟ್ಬಿಡ್ತಿದ್ರ, ಅದು ನನಗೆ ಫೇಸ್ ಆಗಿದ್ರಿ ಸರ್. ಇಲ್ಲಿ ಹೆಂಗಂತಂದ್ರೆ ಇಲ್ಲೂ ಇದಾವ ಸರ್ ಪಾರ್ಶಾಲಿಟೀಸ್, ಈ ಕಡೆ ಹೊರಗಡೆ ಈಗ ನಾ ಅಂದ್ರೆ ಚೈಲ್ಡ್ಹುಡ್ ಬಿಟ್ಟು ಹಿಂಗ್ ಪಿ ಯು ಸಿಂದ ಮತ್ತೆ ಇಲ್ಲಿ ತನಕ ಬಂದು ಯಾವ್ಯಾವ ಕಾಂಪೀಟ್ ಮಾಡಿನಲ್ಲ ಸರ್, ಅಲ್ಲೂ ಸ್ವಲ್ಪ ಸ್ವಲ್ಪ ಐತಿ ಸರ್ ಪಾರ್ಶಾಲಿಟಿ ಇರ್ತೈತಿ. ಬಟ್ ನನಗೆ ಅಷ್ಟು ಪಾರ್ಶಾಲಿಟಿ ಸ್ಕೂಲ್ ಅಲ್ಲಿ ಇದ್ದಂಗ ಇಲ್ಲಿ ಕಂಡಿಲ್ಲ.
0: ಉತ್ತಮ.
1: ಎಸ್,
0: ಈಗ ಈ ಒಂದು ಡಿಗ್ರಿ ನೀವು ತಗೋತಾ ಇದ್ದೀರಾ, ಇಂತ ಒಂದು ಶಿಕ್ಷಣ, ಈ ಒಂದು ಡಿಗ್ರಿ ತಗೊಳ್ಳುವಾಗ್ಲೂ ನಿಮ್ಮ ಸಿಂಗಿಂಗ್ ಸ್ಟಾರ್ಟ್ ಇದೆಯಾ, ಗಾಯನ ಸ್ಟಾರ್ಟ್ ಇದೆಯಾ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಸ್ಪರ್ಧೆಗಳಲ್ಲಿ?
1: ಎಸ್ ಸರ್, ಅಫ್ಕೋರ್ಸ್ ಸಿಂಗಿಂಗ್ ಅಂತೂ ಬಿಡಂಗಿಲ್ಲ ಸರ್, ಅದು ಮೊದ್ಲಿಂದಾನು ಬಂದೈತಿ. ಯಾವ ಕಾಂಪಿಟೇಷನ್ ಬಂದ್ರು ಕಾಂಪಿಟೇಷನ್ಸ್ ಅಟೆಂಪ್ಟ್ ಮಾಡಿರ್ತೇನ್ರಿ ಸರ್, ಎಲ್ಲ ಕಾಂಪಿಟೇಷನ್ ಕೊಡ್ತೀನಿ. ಸೊ ಡಿಗ್ರಿದಿಂದ ಇದ್ದಾಗೂ ಪಿ ಯು ಸಿಂದ ಇದ್ದಾಗೂ ಎಲ್ಲ ಕಾಂಪಿಟೇಷನ್ಸ್ ಕೊಟ್ಟಿದ್ದೀನಿ ಸರ್. ಅಲ್ಲಿ ಒಂದು ಸೀಸನ್ ಇಂದ ಎಲ್ಲದಕ್ಕೂ ಕೊಟ್ಟು ಫೈನಲ್ ತನಕ ಹೋಗಿನಿ, ಅಲ್ಲೂ ಫೇಲ್ ಆಗೈತ್ರಿ ಸರ್. ಭಾಳ ಎಲ್ಲ ಎಷ್ಟೆಷ್ಟು ಕೊಟ್ಟಿದ್ದೀನಲ್ಲ ಈ ಊರಂದ್ರೆ, ಲೈಕ್ ಎಕ್ಸಾಂಪಲ್ ವಾಯ್ಸ್ ಆಫ್ ಹಾರುಗೇರಿ, ಆಮೇಲೆ ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿ ಅಂತ ಒಂದು ನಮ್ಮ ಊರಾಗ ರಾಯಬಾಗದಲ್ಲಿ ಇತ್ತು ಸರ್, ಸತೀಶ್ ಶುಗರೂ ಇತ್ತು, ಆಮೇಲೆ ಹಿಂಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಯ್ಸಸ್ ಇರ್ತಾವಲ್ಲ ಅಲ್ಲೆಲ್ಲ ಕೊಟ್ಟಿದ್ದೀನಿ ಸರ್. ಎಲ್ಲ ಸೆಲೆಕ್ಟ್ ಆಗ್ತಾವೆ, ಲಾಸ್ಟ್ ಫೈನಲ್ ಮೂಮೆಂಟ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ಸ್ ಬರ್ತಾವಲ್ಲ ಅಲ್ಲಿ ಆಗ್ತಿರ್ಲಿಲ್ಲ ರ್ಯಾಂಕ್. ಆಮೇಲೆ ನೆಕ್ಸ್ಟ್ ಇಯರ್ ಮತ್ತೆ ಅಲ್ಲಿ ಹೋಗಿ ಕಾಂಪಿಟೇಟ್ ಮಾಡಿದಾಗ ಎಲ್ಲಾ ಕಡೆನೂ ಬಂದವ್ರಿ ಸರ್.
0: ಬಹಳ ಉತ್ತಮ. ಈಗ ತಾವು ಗಾಯಕಿ, ಗಾಯನಕ್ಕೆ ಸ್ಫೂರ್ತಿ ತಾವು ಹೇಳಿದ್ರೆ ಎಸ್ ಪಿ ಬಿ ಆಗಿರ್ಲಿ, ಶ್ರೇಯಾ ಘೋಷಾಲ್ ಆಗಿರ್ಲಿ, ಸಂಗೀತ ಕಲ್ತಿತಿ?
1: ಆಕ್ಚುಲಿ ಸಂಗೀತ ಕಲ್ತಿಲ್ಲ.
0: ಮತ್ತೆ ಹೇಗೆ ಬಂತು ಈ ಒಂದು ಆಸಕ್ತಿ, ಮತ್ತೆ ನೀವು ಹೇಗೆ ಕಲ್ತ್ರಿ ಹೇಗೆ ಗಾಯನ ಮಾಡೋದು?
1: ಸರ್, ಆಕ್ಚುಲಿ ಸಂಗೀತ ನಾನು ಕಲ್ತಿಲ್ಲ ಸರ್, ಸಂಗೀತ ಪರ್ಸಿವಿಂಗ್ ಮಾಡೋದಕ್ಕೆ ಕಲಿಲೇಬೇಕಂತ ಏನಿಲ್ಲ ಸರ್.
0: 100%
1: ಎಸ್, ಆಕ್ಚುಲಿ ಎಸ್ ಪಿ ಸರ್ ಕೂಡ ಕಲ್ತಿಲ್ಲ, ಸೊ ಅವರು ಬೆಸ್ಟ್ ಇನ್ಸ್ಪಿರೇಷನ್ ಸರ್, ಎಸ್ ಪಿ ಸರ್ನು ಕಲ್ತಿಲ್ಲ, ಸೊ ಕಲಿಲೇಬೇಕಂತ ಏನಿಲ್ಲ ಸರ್. ಸೊ ಅದು ಇಂಟ್ರೆಸ್ಟ್ ಇಂದ ಐತಿ, ನಮ್ಮ ಚೈಲ್ಡ್ಹುಡ್ ಇಂದ ಬಂದೈತಿ, ನಮ್ಮ ಅಜ್ಜಿ ಕಾಲದಿಂದನೂ ಬಂದೈತ್ರಿ ಸರ್. ಸೊ ಹಂಗೆ
0: ನಿಮ್ಮ ಪರಿವಾರದಲ್ಲಿ ಮತ್ತೆ ಯಾರು ಕಲ್ತಿದ್ದಾರೆ
1: ಸರ್? ಕಲ್ತವ್ರು ಯಾರಿಲ್ಲ, ಬಟ್ ಎಲ್ಲರೂ ಹಾಡ್ತಾರೆ. ನಮ್ಮ ಅಜ್ಜಿ ಪೇಟೆ ಹಿಡ್ಕೊಂಡು ಆಡ್ತಿದ್ರ ಅಂತ ನಮ್ಮ ಮಮ್ಮಿ ಹೇಳ್ತಾರೆ ಸರ್, ನಮ್ಮ ಅಜ್ಜಿ ನಾನಿನ್ನು ನೋಡಿಲ್ಲ. ನಮ್ಮ ಮಮ್ಮಿನ ಅಜ್ಜಿ ಅವರು ಹಾಡ್ತಿದ್ರ ಅಂತ ಹೇಳ್ತಿದ್ರು, ಬಟ್ ನಾನು ನೋಡಿಲ್ಲ ಸರ್ ಅಷ್ಟೇ, ಬಟ್ ಅವ್ರು ಕಲ್ತಿದಾರೆ ಅಂತ ಹೇಳ್ತಾರೆ.
0: ಸೊ ಹೊಸ ಹಾಡುಗಳು ಬಂದಿರುತ್ತೆ, ಅದನ್ನ ನೀವು ಕೇಳಿ ನೀವಾಗಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ?
1: ಎಸ್ ಸರ್.
0: ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಏಕೆಂದ್ರೆ ಆಚೆ ಕೇಳುಗರಲ್ಲಿ ಯಾರಾದ್ರೂ ಇರ್ತಾರೆ, ಆಸಕ್ತಿ ಇರ್ತದೆ, ಗಾಯಕಿ ಗಾಯಕ ಆಗೋ ಒಂದು ಆಸೆಯಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಿರುವುದಿಲ್ಲ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ನೀವು ಹೇಳಿ.
1: ಪ್ರಾಕ್ಟೀಸ್ ಅಂತಂದ್ರೆ ಅದನ್ನ ಕಂಟಿನ್ಯೂ ಕೇಳ್ತೇನ್ರಿ ಸರ್, ನಾ ಮನಸ್ಸಿಂದ ಅಂದ್ರೆ ಫುಲ್ ಲಿರಿಕ್ಸ್ ಎಲ್ಲ ಕೇಳೋದು, ಕಂಟಿನ್ಯೂ ಕಂಟಿನ್ಯೂ ಕೇಳಿ ಕೇಳಿ ಕೇಳಿ ಅದು ಮೈಂಡ್ ಅಲ್ಲಿ ಲಿರಿಕ್ಸ್ ಕೂತ್ ಬಿಡ್ತೈತ್ರಿ ಸರ್, ಟ್ಯೂನ್ ಕೂತ್ ಬಿಡ್ತೈತಿ. ಆಮೇಲೆ ಮನಸ್ಸಿಂದ ಹಾಡ್ಬೇಕ್ರಿ ಸರ್, ಮನಸ್ಸಿಂದ ಹಾಡಿದ್ರೆ ತಾನಾಗೆ ಓಪನ್ ಬಂದ ಬರುತ್ತೆ.
0: ವೆರಿ ನೈಸ್.
1: ಸೊ ಮನಸ್ಸಿಂದ ಕೇಳ್ರಿ, ಆಮೇಲೆ ಬೇಕಿದ್ರೆ ನೋಟ್ಸ್ ಬರೀರಿ ಸರ್, ಲಿರಿಕ್ಸ್ ಬರುತ್ತೆ ತೆಗೀರಿ. ಸೊ ಪದೇ ಪದೇ ಪದೇ ಕೇಳ್ರಿ, ಇಂಟ್ರೆಸ್ಟ್ ಬೇಕು ಸರ್ ಫಸ್ಟ್. ಮೇನ್ಲಿ ಹಾಡ ಕೇಳ್ಬೇಕಂತಂದ್ರೆ ಒಂದ್ ಸಾಂಗ್ ಪರ್ಟಿಕ್ಯುಲರ್ ಆಗಿ ಅದನ್ನ ಇದು ಹಾಡ್ಬೇಕಂತಂದ್ರೆ ಮನಸ್ಸಿಂದ ಅದು ಬರ್ಬೇಕು, ಇಂಟ್ರೆಸ್ಟ್ ಇರ್ಬೇಕು. ಬರೀರಿ, ಆಮೇಲೆ ಕೇಳ್ರಿ, ಸೊ ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ತಾವು ತಮ್ಮ ಬಾಲ್ಯದ ದಿನಗಳಲ್ಲಿ ಶಿಕ್ಷಕರು ಅಥವಾ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಹೋದ್ರೆ ಅಲ್ಲಿ ಪಾರ್ಶಾಲಿಟಿ ನೋಡ್ತಿದ್ರಿ ಅಂತ ಹೇಳಿದ್ರಿ. ಅಲ್ಲೇ ಒಂದು ಪ್ರಶ್ನೆ ಏನಂದ್ರೆ, ಆ ಒಂದು ಪಾರ್ಶಾಲಿಟಿ ಎದುರಿಸುವಾಗ ನೀವು ಏನ್ ಕಲ್ತ್ರಿ, ಅಂಡ್ ಅದು ಇವತ್ತಿಗೆ ನಿಮಗೆ ಎಷ್ಟು ಸಹಾಯ ಮಾಡಿದೆ, ಅದ್ರ ಬಗ್ಗೆ ತಿಳಿಸಿ.
1: ಏನ್ ಕಲ್ತ್ರಿ ಅಂದ್ರೆ ಸರ್, ಮತ್ತ ಅಲ್ಲಿ ಏನ್ ಮಿಸ್ಟೇಕ್ ಆಗೈತಿ ಅದನ್ನ ತಿದ್ಕೊಳಕ್ ಟ್ರೈ ಮಾಡಿನ್ರಿ ಸರ್. ಆಮೇಲೆ ಪಾರ್ಶಾಲಿಟಿ ನಾನು ಅಷ್ಟೇನು ಇದು ಟೆನ್ಷನ್ ಏನ್ ತಗೊಳ್ಲಿಲ್ಲ, ನನ್ನ ಪಾಡಿಗೆ ನಾನು ಹೆಂಗ್ ಮಾಡ್ಕೊಂಡು ಹೋಗ್ತೀನಿ ಹಂಗ ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೊಂಟಿದ್ದೆ ಸರ್. ಅದು ಸ್ವಲ್ಪ ಬೇಜಾರಾಯ್ತು ಓಕೆ, ಬಟ್ ಅದ್ ನನಗೆ ಅದು ಅವರು ಒಂಥರ ಇನ್ಸ್ಪಿರೇಷನ್ ಆದ್ರಿ ಸರ್. ಯಸ್, ಅಂದ್ರೆ ಈ ರೀತಿನೂ ಜನ ಇರ್ತಾರ ಅಂತ ಹೇಳಿ ಮತ್ತೆ ಮುಂದೆ ನಾನು ಹಾಡ್ಬೇಕು ಅಂತ ಹೇಳಿ ಅನ್ಸಿದೆ ಸರ್.
0: ನೀವು ಅದನ್ನು ಒಂದು ಸ್ಟೆಪಿಂಗ್ ಸ್ಟೋನ್ ತರ ತಗೊಂಡ್ರಿ ಅಂತ.
1: ಯಸ್,
0: ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಯಾವ್ದಾದ್ರು ಒಂದು ಸ್ಪರ್ಧೆಗೆ ಭಾಗವಹಿಸ್ತಾರೆ, ಭಾಗವಹಿಸಿದ ತಕ್ಷಣ ಅವರಿಗೆ ಗೆಲುವೇ ಬೇಕು ಅಂತ ಕೂತಿರ್ತಾರೆ. ಆ ಗೆಲುವು ಅವ್ರಿಗೆ ಸಿಗ್ಲಿಲ್ಲ, ಇಂತ ಒಂದು ಘಟನೆ ನಿಮ್ಮೊಂದಿಗೆ ಬಹಳಷ್ಟು ಬಾರಿ ಆಗಿದೆ ಅಂತ ನೀವು ಹೇಳಿದ್ರಿ. ಆದ್ರೂ ನೀವು ಮತ್ತೆ ಮತ್ತೆ ಭಾಗವಹಿಸಿ ಸತೀಶ್ ಶುಗರ್ ಅವಾರ್ಡನ್ನೇ ಗೆದ್ರಿ ಅಂತ ಅವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ
1: ಸರ್? ಸಕ್ಸಸ್ ಒಂದೇ ಟೈಮಲ್ಲಿ ಕ್ಲಿಕ್ ಆಗಂಗಿಲ್ಲರಿ ಸರ್.
0: ನಿಜ
1: ಸರ್, ಅದಕ್ಕೆ ಪ್ರೊಸೆಸ್ ಟೈಮ್ ಹಿಡಿದೈತ್ರಿ ಸರ್. ಮಾಡ್ಬೇಕು, ಸಿಗೋ ತನಕ ಮಾಡ್ಬೇಕ್ರಿ ಸರ್. ಅಂದ್ರೆ ಒಂದ್ಸತಿ ಹೋದ್ರೆ ಸಕ್ಸಸ್ ಸಿಗ್ತೈತೆ ಅಂತ ಏನಿಲ್ಲ. ಒಂದ್ಸತಿ ಹೋಗ್ರಿ, ಎರಡ್ ಸತಿನೂ ಹೋಗ್ರಿ, ಮೂರನೇ ಸತಿನೂ ಹೋಗ್ರಿ ಸರ್, ಸಿಕ್ಕೇ ಸಿಗ್ತೈತಿ. ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗ್ತೈತಿ. ಪ್ರಯತ್ನ ನಿಲ್ಲಿಸ್ಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ತಮ್ಮ ಜೀವನದಲ್ಲಿ ಗಾಯನ ಸ್ಪರ್ಧೆ ಅದು ಆ ಒಂದು ಕಲೆ ಕ್ಷೇತ್ರಕ್ಕೆ ತಮ್ಮ ಒಂದು ಮುಂದಿನ ಸ್ಟೆಪ್ ಏನ್ ತಗೊಳ್ಳಿಕ್ಕೆ ಇಷ್ಟಪಡ್ತೀರಾ, ಅಥವಾ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಗಾಯಕಿ ಆಗ್ಲಿಕ್ಕೆ, ಅದ್ರ ಬಗ್ಗೆ ತಿಳಿಸಿ, ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ತಿಳಿಸಿ.
1: ಫ್ಯೂಚರ್ ಪ್ಲಾನ್ಸ್ ಏನಂತಂದ್ರೆ ಕಲಿಬೇಕ್ರಿ ಸರ್, ಕಲ್ತು ಆಮೇಲೆ ನನ್ಗೆ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕನ್ನೋ ಇಷ್ಟ ಬಹಳ ಐತ್ರಿ ಸರ್. ಕಲಿಬೇಕು, ನಾಲ್ಕು ಜನ ಗುರ್ತ ಹಿಡಿಬೇಕು ಸರ್. ಫಸ್ಟ್ಲಿ ಏನ್ ಹೇಳ್ಬೇಕಂತಂದ್ರೆ ನಮ್ಮ ಪೇರೆಂಟ್ಸ್ ಪ್ರೌಡ್ ಮಾಡೋದಂತೂ ನನಗೆ ಫುಲ್ ಮನಸ್ಸೈತಿ. ಆಮೇಲೆ ಒಂದು ಹೆಸರು ಮಾಡಬೇಕು ಸರ್, ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು, ಇದು ನಂದು ಫ್ಯೂಚರ್ ಪ್ಲಾನ್. ಆಮೇಲೆ ಇದು ಲೆಕ್ಚರಿಂಗ್ ಮಾಡ್ಬೇಕು, ಗೌರ್ಮೆಂಟ್ ಲೆಕ್ಚರಿಂಗ್ ಮಾಡ್ಬೇಕನ್ನೋ ಪ್ಲಾನ್ ಐತ್ರಿ.
0: ಬಹಳ ಉತ್ತಮವಾದ ಗುರಿ ಇದೆ ತಮ್ದು, ಅಂಡ್ ಆ ಗುರಿ ತಕ್ಕಂತೆ ತಮ್ಮ ಹಾರ್ಡ್ ವರ್ಕ್ ನೀವು ಮಾಡ್ತಾ ಇದ್ದೀರಾ. ಸ್ನೇಹಿತರೆ, ಇದು ಯುವಧ್ವನಿ ಕಾರ್ಯಕ್ರಮ. ಐವತ್ತಿನ ಕಾರ್ಯಕ್ರಮದಲ್ಲಿ ಸೆಕೆಂಡ್ ಇಯರ್ ಬಿಎಡ್ ವಿದ್ಯಾರ್ಥಿನಿ, KLE ಬಿಎಡ್ ಕಾಲೇಜ್ ಆಫ್ ಎಜುಕೇಶನ್ ಬೆಳಗಾವಿಯ ಐಶ್ವರ್ಯ ಸಿ ಕಾಂಬ್ಳೆ ಅವರು, ಇವರು ಗಾಯಕಿ ಕೂಡ. ಸೊ ಸ್ನೇಹಿತರೆ, ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ಇವರು ಅತಿಥಿಯಾಗಿ ಬಂದಿದ್ದಾರೆ. ಈಗ ಮುಂದಿನ ಪ್ರಶ್ನೆ ಏನಂದ್ರೆ, ಆಚೆ ಕೇಳುಗರಲ್ಲಿ ಒಂದು ಬಹಳ ದೊಡ್ಡ ಪ್ರಶ್ನೆ ಏನಂದ್ರೆ, ಇವರ ಧ್ವನಿ ನಾವು ಕೇಳಿದ್ದೇವೆ, ಗಾಯನನು ಕೇಳಬೇಕು ಅನ್ನೋ ಆಸೆಯಲ್ಲಿ ಇರ್ತಾರೆ. ಖಂಡಿತ ಗಾಯನ ಬಗ್ಗೆ ಆ ಒಂದು ಲೈನ್ ನಿಮ್ ಕಡೆಯಿಂದ ನಾ ಹಾಡೇ ಹಾಡಿಸ್ತೇನೆ. ಅಂತ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತಮಗೆ ಇಷ್ಟವಾದ ಗಾಯಕಿ ಗಾಯಕರು ಯಾರು? ಪ್ರಾರಂಭದಲ್ಲಿ ನೀವು ಹೇಳಿದ್ರಿ, ಮತ್ತು ಇತ್ತೀಚಿನ ದಿನದಲ್ಲಿಯೂ ಸ್ವಲ್ಪ ಹೇಳಿ, ಓಲ್ಡ್ ಸಿಂಗರ್ಸ್ ಅಂಡ್ ಆಲ್ಸೋ ನ್ಯೂ ಸಿಂಗರ್ಸ್.
1: ಸರ್, ಓಲ್ಡ್ ಸಿಂಗರ್ಸ್ ಆಫ್ ಕೋರ್ಸ್, ದ ಗ್ರೇಟ್ ಸಿಂಗರ್ಸ್ ಅಂತಂದ್ರೆ ಇದು ಜಾನಕಿ ಅಮ್ಮ, ಆಮೇಲೆ ಚಿತ್ರಮ್ಮ, ಆಮೇಲೆ SP ಬಾಲಸುಬ್ರಹ್ಮಣ್ಯ ಸರ್ ಇದ್ದಾರೆ ಸರ್. ಇವಾಗ ಈಗ ಹೇಳ್ಬೇಕಂತಂದ್ರೆ ಶ್ರೇಯಾ ಘೋಷಾಲ್ ಇಸ್ ದಿ ಬೆಸ್ಟ್. ನಾವು ಎಲ್ಲಿ ನೋಡಿದ್ರು ಶ್ರೇಯಾ ಘೋಷಾಲ್ ಮ್ಯಾಮ್ ಇದ್ದಾರೆ ಸರ್. ಸೊ ಇವಾಗ ರೀಸೆಂಟ್ ಆಗಿ ಶ್ರೇಯಾ ಘೋಷಾಲ್ ಮ್ಯಾಮ್, ಆಫ್ ಕೋರ್ಸ್.
0: ಶ್ರೇಯಾ ಘೋಷಾಲ್ ಅವರು ಹಿಂದಿ ಆ ಹಾಡು ಹಾಡ್ತಾರೆ. ಕರ್ನಾಟಕದ ಯಾರು ಗಾಯಕಿ ಗಾಯಕರಿದ್ದಾರಾ ಇಷ್ಟವಾದರು?
1: ಸರ್, ಕರ್ನಾಟಕದವರು ಅಂತಂದ್ರೆ ಇವರು ಅನುರಾಧ ಭಟ್ ಮ್ಯಾಮ್.
0: ಅನುರಾಧ ಭಟ್ ಅಂತ, ಏಕೆಂದ್ರೆ ನಾವು ಈಗ ವೈಯಕ್ತಿಕವಾಗಿ ಇಲ್ಲಿ ಗೀತೆಯನ್ನ ಪ್ರಸಾರ ಮಾಡುವಾಗ ಅನುರಾಧ ಭಟ್ ಅವರ ಸ್ಪೆಷಲ್ ಕಾರ್ಯಕ್ರಮ ಮಾಡಿದಾಗ ಬಹಳಷ್ಟು ಜನ ಅನುರಾಧ ಭಟ್ ಅವರ ಧ್ವನಿ ಶ್ರೇಯಾ ಘೋಷಾಲ್ದೆ ಅಂತ ತಿಳ್ಕೊತಾರೆ. ಏಕೆಂದ್ರೆ ಬಹಳ ಸಿಮಿಲರ್ ಆಗಿದೆ ಅನುರಾಧ ಭಟ್ ಅಂಡ್ ಆಲ್ಸೋ ನಮ್ಮ ಶ್ರೇಯಾ ಘೋಷಾಲ್ ಅವ್ರದ್ದು. ಬಹಳಷ್ಟು ಗೀತೆಗಳಿದ್ದೇವೆ ಎಲ್ಲಿ ಅನುರಾಧ ಭಟ್ಟೇ ಹಾಡಿದ್ದಾರೆ, ಆದ್ರೆ ಅದನ್ನ ಶ್ರೇಯಾ ಘೋಷಾಲ್ ಅಂತ ಬಹಳಷ್ಟು ಸಂದರ್ಭಗಳಲ್ಲಿ ತಿಳ್ಕೊತಾರೆ. ಸೊ ಈಗ ತಾವು ತಮಗೆ ಇಷ್ಟವಾದ ಗಾಯಕರ ಬಗ್ಗೆ ಹೇಳಿದ್ರಿ, ಆ ಒಂದು ಗೆದ್ದಿರುವ ಆ ಸ್ಟೇಜ್ ನಲ್ಲಿ ಹಾಡಿರುವ ಹಾಡು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆ ಹಾಡನ್ನ ಸ್ವಲ್ಪ ಒಂದ್ ಲೈನ್ ಖಂಡಿತ ಹಾಡಿ ನಮ್ಮ ಸ್ನೇಹಿತರಿಗೆ.
1: ಓಕೆ ಸರ್, ಆಕ್ಚುಲಿ ಈ ಸಾಂಗ್ ನನಗೆ ರೆಕಮೆಂಡ್ ಮಾಡಿದ್ದೆ ನಮ್ಮ ಡ್ಯಾಡಿ ಸರ್. ಗಗನ ಓಯಲ್, ಆಕ್ಚುಲಿ ಸಾಂಗ್ ಗೊತ್ತಿರಲಿಲ್ಲ ಸರ್ ನನಗೆ, ನಾ ಪ್ರೆಸೆಂಟ್ ಮಾಡ್ಬೇಕಂದಾಗ ಸರ್ ಡ್ಯಾಡಿ ರೆಕಮೆಂಡ್ ಮಾಡಿದ್ದು ಗಗನ ಓಯಲ್ ಭೂಮಿ ಎಲ್ಲ ಅಂತೇಳಿ. ಸೊ ಅದ ಇಲ್ಲಿ ತನಕ ಎಲ್ಲಾದ್ರೂ ಹಾಡಿದ್ರು ಸರ್ ಅದು ಹಿಟ್ ಆಗ್ಬಿಡ್ತೈತ್ರಿ ಸರ್ ಸಾಂಗ್, ಅಂದ್ರೆ ಇಷ್ಟಪಡ್ತಾರೆ ಜನ ಸಾಂಗ್. ಗಗನ ಓಯಲ್ ಭೂಮಿ ಎಲ್ಲೋ ಎಸ್ ಜಾನಕಿ ಅಮ್ಮ
0: ಖಂಡಿತ ಹಾಡಿ.

0: ಜಾನಕಿ ಅಮ್ಮ ಅವ್ರ ತರಾನೇ ಹಾಡಿದ್ರಿ ನೀವು. ಬಹಳ ಮುಖ್ಯವಾಗಿ ಈ ಹಾಡಿನೊಂದಿಗೆ ನೀವು ಗೆದ್ರಿ ಅಂತ ಹೇಳಿದ್ರಿ, ಅದರ ಹಿಂದಿನ ಒಂದು ಕಥೆನು ನೀವು ಹೇಳಿದ್ರಿ, ತಂದೆನೇ ಈ ಹಾಡನ್ನ ಸಜೆಸ್ಟ್ ಮಾಡಿದ್ರು. ಮನೆಯಿಂದ ಈ ರೀತಿ ಸಪೋರ್ಟ್ ಸಿಗುತ್ತೆ. ಆಚೆ ಕೇಳುಗರಲ್ಲಿ ಬಹಳಷ್ಟು ಹೆಣ್ಮಕ್ಳು ಇರ್ತಾರೆ, ಅವರಿಗೂ ಒಂದು ತಮ್ಮದೇ ಆದಂತಹ ಆಸೆ ಇರುತ್ತೆ, ಆದ್ರೆ ಮನೆಯಿಂದ ಸಪೋರ್ಟ್ ಸಿಗುದಿಲ್ಲ. ಅಂತವರಿಗೆ ಸೆಲ್ಫ್ ಇನ್ಸ್ಪಿರೇಷನ್ ಅಥವಾ ಸೆಲ್ಫ್ ಸಪೋರ್ಟ್ ಅವ್ರು ಹೇಗ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಸ್ವಲ್ಪ.
1: ಓಕೆ ಸರ್, ಸೆಲ್ಫ್ ಇನ್ಸ್ಪಿರೇಷನ್ ಅಂತಂದ್ರೆ ಸರ್ ಆಕ್ಚುಲಿ ಮೇನ್ ಅಂತಂದ್ರೆ ಮನೆಯವ್ರ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗ್ತೈತ್ರಿ ಸರ್. ಮನೆಯವ್ರ ಸಪೋರ್ಟ್ ಬೇಕೇ ಬೇಕು ಆಕ್ಚುಲಿ. ಸೊ ನಮ್ದು ಏನ್ ಟ್ಯಾಲೆಂಟ್ ಐತ್ ಅನ್ನೋದು ನಾವು ತೋರಿಸ್ಕೋಬೇಕಾಗ್ತೈತ್ರಿ ಸರ್ ಎಲ್ಲಾ ಕಡೆ. ಅಂದ್ರೆ ಕನ್ವಿನ್ಸ್ ಮಾಡ್ರಿ ಪೇರೆಂಟ್ಸಿಗೆ, ಹಿಂಗೆ ಸಮಾಧಾನಲೇ ಹೇಳ್ರಿ, ಹಿಂಗೆ ಐತಿ ಕಾಂಪಿಟೇಷನ್ ಅಂತ ಹೇಳಿ ಹೋಗಿ ಬರ್ಲಿ ಏನಂತ ಹೇಳಿ ಪರ್ಮಿಷನ್ ತಗೊಂಡನ ಹೋಗಿ ಬರ್ರಿ. ಅವ್ರೇನು ಅಷ್ಟೇನು ಬೇಡ ಅಂತೇನು ಹೇಳಂಗಿಲ್ಲ ಸರ್, ಹೋಗಿ ಬರ್ರಿ ಅಂತಾನೆ ಹೇಳ್ತಾರ. ಇಲ್ಲಾಂದ್ರೆ ಪೇರೆಂಟ್ಸ್ ಜೊತೆ ಕರ್ಕೊಂಡು ಹೋಗ್ರಿ ಸರ್, ಪೇರೆಂಟ್ಸ್ ಜೊತೆ ಕರ್ಕೊಂಡು ಹೋದ್ರೆ ಯಾರಾದ್ರೂ ಕಳಿಸೇ ಕಳಿಸ್ತಾರು. ಸೊ ಹಾಡ್ರಿ, ಹೋಗಿ ಬರ್ರಿ.
0: ಶಿಕ್ಷಕಿ ಗೌರ್ಮೆಂಟ್ ಲೆಕ್ಚರರ್ ಆಗುವ ಒಂದು ಆಸೆಯಲ್ಲಿ ತಾವು ಇದ್ದೀರಾ, ಅದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಎಸ್ ಸರ್, CTET ಅಂತ ಹೇಳಿ ಒಂದು ಬರತೈತ್ರಿ ಸರ್, ಅದನ್ನು ಮಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ ಸರ್. ಆಮೇಲೆ KSET ಬರಿಬೇಕು ಸರ್, ಇನ್ನ ಅದು ಬರ್ದಿಲ್ಲ. ಸೊ KSET ಮಾಡ್ಕೊಂಡು ಗೌರ್ಮೆಂಟ್ ಲೆಕ್ಚರರ್ ಆಗ್ಬೇಕನ್ನೋ ಪ್ಲಾನ್ ಐತ್ರಿ ಸರ್. ಸೊ ಅದು ಮಾಡ್ಬೇಕು, ಬರಿಬೇಕು ಸರ್ ಇನ್ನ.
0: ತಮ್ಮ ಮೆಥಡ್ ಬಗ್ಗೆ ತಿಳಿಸಿ, ಯಾವ ಮೆಥಡ್?
1: ಸರ್ ನಂದು ಮೆಥಡ್ ಆಕ್ಚುಲಿ ಮ್ಯಾಥಮೆಟಿಕ್ಸ್, ಆಮೇಲೆ ಫಿಸಿಕಲ್ ಸೈನ್ಸ್. ಸೊ ಫಿಸಿಕ್ಸ್ ಇಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್ ಸರ್.
0: ಕಾರಣ?
1: ಸರ್ ಕಾರಣ ಅದಕ್ಕೂ ಇನ್ಸ್ಪಿರೇಷನ್ ನಮ್ಮ ಡ್ಯಾಡಿನೇ ಸರ್. ಆಕ್ಚುಲಿ ನನಗೂ ಇಷ್ಟ ಸರ್ ಫಿಸಿಕ್ಸ್. ಫಿಸಿಕ್ಸ್ಗೆ ಹೆಂಗಂತೀರಂತಂದ್ರೆ ಡ್ಯಾಡಿ, ಫಿಸಿಕ್ಸ್ ನಾನು ಮಾಸ್ಟರ್ಸ್ ಮಾಡಬೇಕಾದಾಗ ಒಂದು ಸಬ್ಜೆಕ್ಟ್ ತೊಗೊಳ್ಬೇಕಲ್ಲ ಸರ್, ಫಿಸಿಕ್ಸ್ ತೊಗೊಂಡೆ. ಫಿಸಿಕ್ಸ್ ತೊಗೊಂಡೆ, ಆಮೇಲೆ ಡ್ಯಾಡಿ ಅಂದರು ಫಸ್ಟ್ ಸ್ಟೇಟ್ಮೆಂಟ್ ಅಡ್ಮಿಷನ್ ಮಾಡಬೇಕಾದಾಗ ಫಿಸಿಕ್ಸ್ ಟಫ್ ಐತೆ ನೋಡು ಹೆಂಗೆ ಮಾಡ್ತೀವಿ ಅಂತಂದ. ಯಾಕಂದರೆ ಡೆರಿವೇಷನ್ಸ್ ಎಲ್ಲ ಇರ್ತಾವಲ್ಲ ಸರ್, ಫುಲ್ ಒಂದು ಪೇಜಿಂದ ಸ್ಟಾರ್ಟ್ ಆದರೆ ಮಾಸ್ಟರ್ಸಲ್ಲಿ ಫೋರ್ತ್ ಪೇಜಲ್ಲೇ ಡೆರಿವೇಷನ್ ಎಂಡ್. ಆಮೇಲೆ ಟಫ್ ಸರ್, ಆವಾಗ ಡ್ಯಾಡಿ ಅಂದರೆ ನೋಡಿ ಏನು ಮಾಡ್ತೀವಿ ಫಿಸಿಕ್ಸ್ ತೊಗೋತೀಯೋ ಬೇಡ ಅಂತೇಳಿ. ಆಮೇಲೆ ಫಿಸಿಕ್ಸ್ ತೊಗೊಂಡೆ ಸರ್, ನನಗೆ ಇಷ್ಟನೂ ಇತ್ತು ಫಿಸಿಕ್ಸ್. ಫಸ್ಟ್ ಏನಾಯ್ತಂದ್ರೆ ಸರ್, ಫಸ್ಟ್ ಸೆಮ್ ತಗೋಬೇಕಾದ ಫಿಸಿಕ್ಸ್ ಫುಲ್ ಟಫ್ ಆಗೋಯ್ತು. ನಮ್ದು ಸ್ಟ್ರೆಂತ್ ಜಸ್ಟ್ 11 ಮೆಂಬರ್ಸ್ ಮಾಸ್ಟರ್ಸ್ ಅಲ್ಲಿ, ಆಮೇಲೆ ಒಬ್ಬನೇ ಹುಡುಗ ಇದ್ದ ಸರ್, ಜಸ್ಟ್ 11 ಮೆಂಬರ್ಸ್. ಎಲ್ಲ ಒಂದು 50% ಫೇಲ್, 50% ಫೇಲ್ ಸರ್. ಆಮೇಲೆ ಫುಲ್ ಎಲ್ಲ ಎಕ್ಸಾಮ್ ಬರಿಬೇಕಾದಾಗ ಫಸ್ಟ್ ರೇಟ್ ಆಗೋಯ್ತು ಸರ್. ಹೆಂಗೆ ಬರಿಬೇಕು ಹೆಂಗೆ ಅಂತೇಳಿ ಎಲ್ಲ ಅಂದ್ರೆ ಫುಲ್ ಎಲ್ಲ ಡಿಫಿಕಲ್ಟ್ ಡೆರಿವೇಷನ್ಸ್ ಎಲ್ಲ ಆಗ್ಬಿಟ್ಟಿತ್ತು. ಆಮೇಲೆ ಡ್ಯಾಡಿ ಕಾಲ್ ಮಾಡಿದೆ ಸರ್, ಇರ್ಲಿ ಇದೊಂದು ಮಾಡಿ ಮುಗಿಸು, ಎಲ್ಲ ಕೂಲಾಗಿ ತಗೋ ಮಾಡು, ಏನು ಹಂಗೇನು ಟೆನ್ಷನ್ ತಗೋಬೇಡ. ಡ್ಯಾಡಿ ಮೋಟಿವೇಟ್ ಮಾಡಿದ್ದಕ್ಕೆ ಸರ್ ನಾ ಅಲ್ಲಿಂದ ಮತ್ತೆ ಕಂಪ್ಲೀಟ್ ಮಾಡಿದ್ದು ಪೂರ್ತಿ ಫಿಸಿಕ್ಸ್. ಸೊ ಇದಕ್ಕೂ ಡ್ಯಾಡಿನ ಇನ್ಸ್ಪಿರೇಷನ್, ಡ್ಯಾಡಿನ ಮೋಟಿವೇಶನ್.
0: ತಮ್ಮ ಉತ್ತರದಲ್ಲಿ ತಮ್ಮ ತಂದೆ ಬಗ್ಗೆ ಹೇಳುವಾಗ ಆಚೆ ಒಂದು ಲೈನ್ ನೆನಪಾಗುತ್ತೆ, ಒಬ್ಬ ಹೆಣ್ಮಗಳಿಗೆ ತಮ್ಮ ತಂದೆನೇ ನಿಜವಾದ ಹೀರೋ. ಇದು ತಮ್ಮ ಜೀವನದಲ್ಲಿ ಎಷ್ಟು ಸತ್ಯ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಡ್ಯಾಡಿ ಇಸ್ ಮೈ ಹೀರೋ, ಅಲ್ಲಿ ಫಸ್ಟ್ ಹೀರೋ ಡ್ಯಾಡಿ ಸರ್. ಹೆಂಗಂತಂದ್ರೆ ಸಿಂಗಿಂಗ್ ಇಂದ ಹಿಡಿದು ನನ್ನ ಪರ್ಸನಲ್ ಪ್ರೊಫೆಷನ್, ಟೀಚಿಂಗ್ ಪ್ರೊಫೆಷನ್ ಅಲ್ಲೂ ಎಲ್ಲ ಡ್ಯಾಡಿ ಪಾಸಿಟಿವ್ ವೈಬ್ಸ್ ಇದಾವೆ ಸರ್. ಸಿಂಗಿಂಗ್ ಹೋಗ್ಬೇಕಾದ್ರೂ ಎಲ್ಲ ಅಂದ್ರೆ ಡ್ಯಾಡಿ ಇದಾರ. ಎಲ್ಲ ಕಡೆ ಕಾಂಪಿಟೇಷನ್ ಕೊಡ್ಬೇಕಾದಾಗೂ ಡ್ಯಾಡಿ ಬಂದಾರ ಸರ್. ಹೊರಗಡೆ ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ಬೇಕಾದಾಗೂ ಡ್ಯಾಡಿ ಬಂದಾರ. ಜೀ ಕನ್ನಡಕ್ಕೆ ಹೋಗ್ಬೇಕಾದ್ರೂ ಡ್ಯಾಡಿ ಬಂದಾರ. ಆಡಿಷನ್ಸ್ ತಗೋಬೇಕಾದ್ರೂ ಹೊರಗೆ ಡ್ಯಾಡಿ ವೇಟ್ ಮಾಡಿದಾರೆ ಸರ್. ಅದೇನೋ ಗೊತ್ತಿಲ್ಲ ಸರ್, ಡ್ಯಾಡಿಗೆ ಪಾಸಿಟಿವ್ ವೈಬ್ಸ್ ಫೀಲ್ ಆಯ್ತಂತಂದ್ರೆ ಅವ್ರು ಹೇಳ್ಬಿಡ್ತಾರೆ, ಹಿಂಗ್ ನೀ ಸೆಲೆಕ್ಟ್ ಆಗೇ ಆಗ್ತಿ ಅಂತೇಳಿ. ನಾ ಡ್ಯಾಡಿ ಅದೇ ಸೆಲೆಕ್ಟ್ ಆಗ್ತೈತಿ ಅಂದ್ರೆ ಜೀ ಕನ್ನಡಕ್ಕೆ ಹೋದಾಗ ಸರ್ ಏನಾಯ್ತು, ಚಿಕ್ಕಮಗಳೂರಲ್ಲಿ ಕೊಟ್ಟಿದ್ದೆ ಸರ್ ನಾ ಆಡಿಷನ್. ಚಿಕ್ಕಮಗಳೂರಲ್ಲಿ ಕೊಟ್ಟಾಗ ಎಲ್ಲರೂ ಟೂ ಮಿನಿಟ್ಸ್ ಆದ್ಮೇಲೆ ಎಲ್ಲ ಹೊರಗೆ ಕಳ್ಸಾಕತ್ರಿ. ಕೀರ್ತನ ಒಳಗೆ ಬಂದಿದ್ರು ಜಜ್ಮೆಂಟಿಗೆ ಅಂತೇಳಿ, ನನ್ನ ಬ್ಲಾಕಿಗೆ ಬಂದಾಗ ಕೀರ್ತನ ಒಳ ಅಂತ ಬಂದಿದ್ರು. ಡ್ಯಾಡಿ ಹೊರಗಡೆ ವೇಟ್ ಮಾಡತ್ತಿದ್ರು, ಜಸ್ಟ್ 2 ಮಿನಿಟ್ಸ್ ಹೋಗೋರು ಆಮೇಲೆ ಕಳ್ಸೋರು, 2 ಮಿನಿಟ್ಸ್ ಹೋಗೋರು ಕಳ್ಸೋರು ಕ್ಯಾಂಡಿಡೇಟ್ಸ್ನ. ಆಮೇಲೆ ನಂದು ನೆಕ್ಸ್ಟ್ ಬಂತಲ್ಲ ಸರ್, ನಂದು ನೆಕ್ಸ್ಟ್ ಬಂದಾಗ ಒಂದು 4 ಮಿನಿಟ್ಸ್ ತನಕ ಅವರೆಲ್ಲ ಕೇಳಿದಾರೆ ಸರ್. ಆಲ್ ಟೈಪ್ ಆಫ್ ಸಾಂಗ್ಸ್ ಕೇಳಿದ್ದಾರೆ, ಜಾನಪದ ಕೇಳಿದ್ದಾರೆ, ಕ್ಲಾಸಿಕ್ ಹಾಡ್ರಿ, ಮೆಲೋಡಿದ್ ಮತ್ತೆ ಗೊತ್ತದಾವು ಹಾಡ್ರಿ, ಹಂಗ ಹಿಂಗ ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಡ್ಯಾಡಿ ಅಬ್ಸರ್ವ್ ಮಾಡಿದಾರೆ ಹೊರಗಡೆ ನಿಂತು. ನೆಕ್ಸ್ಟ್ ಡೇ ಏನಾಯ್ತು, ಜೀ ಕನ್ನಡದೆಲ್ಲ ಆಡಿಷನ್ ಕೊಟ್ಟು ಬಂದಲ್ಲ. ನೆಕ್ಸ್ಟ್ ಡ್ಯಾಡಿ ಆಮೇಲೆ ಮನೆಗೆ ಬಂದ್ಮೇಲೆ ಡ್ಯಾಡಿ ಅಂದ್ರೆ, ಇಷ್ಟು ತನಕ ಎಲ್ಲ ತಗೊಂಡಾರು ನಿನ್ನ ಪಕ್ಕ ಅವ್ರ ಕಾಲ್ ಬಂದ ಬರ್ತೈತೆ ನೋಡಿ, ನೀ 100% ತಂದ್ರ ಸರ್. ನಾನೇನು ಅನ್ಕೊಂಡೆ ಅವಾಗ, ಅದಷ್ಟು ಜನ ಇರ್ತಾರೆ ಅಲ್ಲೆಲ್ಲಿ ಸೆಲೆಕ್ಟ್ ಆಗ್ತೈತೆ ಬಿಡ್ರಿ ಡ್ಯಾಡಿ, ಸುಮ್ಮನೆ ನಂದು ಬೆಸ್ಟ್ ನಾ ಕೊಟ್ಟು ಬಂದೆ ನೋಡೋನು ಅಂತ ಹೇಳಿ ಅಂದೆ ಸರ್. ಆಮೇಲೆ ಅದು ಆಡಿಷನ್ ಕೊಟ್ಟು ಏನು ಬಂದಲ್ಲ ಸರ್, ನೆಕ್ಸ್ಟ್ ಡೇ ಬೆಳಗ್ಗೆನೆ ಕಾಲ್ ಬಂದ್ಬಿಡ್ತು. ಹಲೋ ಅಂತೇಳಿ, ಮ್ಯಾಮ್ ಐಶ್ವರ್ಯ ಅಂತ ಹೇಳಿದ್ರ, ಇದು ಜೀ ಕನ್ನಡದಿಂದ ಕಾಲ್ ಮಾಡತೇವಿ, ಆಮೇಲೆ ಹಿಂಗೆ ಹಿಂಗೆ ನೀವು ಸೆಲೆಕ್ಟ್ ಆಗಿದ್ದೀರಿ, ಇಲ್ಲಿ ಸ್ಟುಡಿಯೋಗೆ ಬರಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರು. ಸರ್ ಏನು ಡ್ಯಾಡಿ ಹೇಳಿದ್ರಲ್ಲ ಅದೆಲ್ಲ ಕರೆನೆ ಆಗ್ಬಿಡ್ತಾವೆ ಸರ್. ಸೊ ಡ್ಯಾಡಿ ಏನು ಮಾತಾಡ್ತಾರಲ್ಲ ಅದೆಲ್ಲ ಕರೆನೆ ಆಗ್ಬಿಡ್ತಾವೆ, ಪಾಸಿಟಿವ್ ಫೀಲ್ ಆಗ್ಬಿಡ್ತೈತ್ರಿ ಸರ್ ನನಗೆ. ಆಮೇಲೆ ಪ್ರೊಫೆಷನ್ನು ಆಯಿತು, ಪ್ರೊಫೆಷನ್ನು ಸರ್ ನಾನು ಇದ್ರೊಳಗೆ ವರ್ಕ್ ಮಾಡಿದ್ದೀನಿ, ಬೇಲೂರ್ದಾಗ ವರ್ಕ್ ಮಾಡೀನಿ ಸರ್, ಫಿಸಿಕ್ಸು, ಫಿಸಿಕ್ಸ್ ಗೈಡೆನ್ಸ್ ಮಾಡಿದ್ದೀನಿ. ಅಲ್ಲೂ ಡ್ಯಾಡಿ ಇದು ತೊಗೋಬೇಕಾದಾಗ ಬಂದಿದ್ರು, ಡೆಮೋ ಕೊಡಬೇಕಲ್ಲ ಸರ್, ಡೆಮೋ ಕೊಡಬೇಕಾದಾಗೂ ಬಂದಾರ ಸರ್ ಈ ಏಜ್ದಲ್ಲಿ. ಸೊ ಎಲ್ಲದಲ್ಲಿ ಡ್ಯಾಡಿ ಇದ್ದಾರೆ ಸರ್, ಡ್ಯಾಡಿ ಇದ್ರೆ ನಂಗೆ ಪಾಸಿಟಿವ್ ಫೀಲ್ ಅನ್ಸ್ಬಿಡ್ತೈತಿ, ಎಲ್ಲ ಕೆಲಸನೂ ಚಲೋ ಆಗ್ತಾವೆ ಡ್ಯಾಡಿ ಇದ್ರೆ ಅಂತ ನನಗೊಂದು ಪಾಸಿಟಿವ್ ಫೀಲ್ಸ್.
0: ಇತ್ತೀಚಿನ ದಿನಗಳಲ್ಲಿ ಬರೀ ಹೆಣ್ಮಕ್ಳು ಅಂತ ಅಲ್ಲ, ಬಹಳಷ್ಟು ಸಂದರ್ಭಗಳಲ್ಲಿ ಗಂಡ್ ಮಕ್ಕಳು ಕೂಡ ಇನ್ ಜನರಲ್ ಮಕ್ಕಳು ತಂದೆ ತಾಯಿಗೆ ಅಷ್ಟು ಮರ್ಯಾದೆ ಕೊಡ್ತಾ ಇಲ್ಲ. ಅದು ನಾವು ನೋಡಿದ್ದೇವೆ, ನ್ಯೂಸ್ ನಲ್ಲಿಯೂ ನೋಡ್ತೇವೆ. ಈಚೆ ತಮ್ಮ ಉತ್ತರದ ಮುಖಾಂತರ ತಾವು ಡ್ಯಾಡಿಗೆ ಈ ರೀತಿಯಾದಂತಹ ಮರ್ಯಾದೆ ಆದ್ಯತೆ ಕೊಡ್ತೀರಾ, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಟು ದೋಸ್ ಕಿಡ್ಸ್ ಹೂ ಆರ್ ಡಿಸ್ರೆಸ್ಪೆಕ್ಟಿಂಗ್ ದೇರ್ ಪೇರೆಂಟ್ಸ್?
1: ಸರ್, ಎವ್ರಿ ಒನ್ ಹ್ಯಾಸ್ ಟು ರಿಸ್ಪೆಕ್ಟ್ ದೇರ್ ಪೇರೆಂಟ್ಸ್. ಆಮೇಲೆ ಎಲ್ರಿಗೂ ಸರ್ ಎಲ್ಲ ಇದೇ ಟೈಪ್ ಸಪೋರ್ಟ್ ಮಾಡುವಂತ ಪೇರೆಂಟ್ಸ್ ಸಿಗದೇನೂ ಇರ್ಬೋದು ಸರ್. ಎಲ್ಲರಿಗೂ ಸೇಮ್ ಟೈಪ್ ಆಫ್ ಪೇರೆಂಟ್ಸ್ ಸಿಗೋದಿಲ್ಲ. ಪೇರೆಂಟ್ಸ್ ನ ಇಷ್ಟ ಪಡ್ರಿ ಸರ್, ಅವ್ರಿಗೆ ರೆಸ್ಪೆಕ್ಟ್ ಮಾಡ್ರಿ. ಸೊ ಯಾಕಂದ್ರೆ ಮುಂದೆ ಏನಾದ್ರೂ ಪ್ರಾಬ್ಲಮ್ಸ್ ಪೇರೆಂಟ್ಸ್ ಏನ ಬರೋರು ಸರ್. ಪೇರೆಂಟ್ಸ್ ಬಿಟ್ಟು ಮತ್ತೆ ಯಾರು ಬರಂಗಿಲ್ಲ. ಸೊ ಯು ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಪೇರೆಂಟ್ಸ್ ಅಂಡ್ ಐ ಲವ್ ಮೈ ಪೇರೆಂಟ್ಸ್, ಐ ಲವ್ ಮೈ ಡ್ಯಾಡಿ ಫಸ್ಟ್ ಆಫ್ ಆಲ್.
0: ಬಹಳ ನೀವು ಟೀಚರ್ ಆಗ್ಲಿಕ್ಕೆ ಈಗ ಹೋಗ್ತಾ ಇದ್ದೀರಾ, ಬಹಳ ಮುಖ್ಯವಾಗಿ ತಾವು ಅದರಲ್ಲಿ ಸರ್ವಿಸ್ ಕೂಡ ಮಾಡಿದಿರಾ ಅಂತ ಹೇಳಿದ್ರೆ, ಈಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೀವು ಟೀಚರ್ ಆಗಿದ್ದೀರಾ ಅಂತ ತಿಳ್ಕೊ. ಇದು ಸೋಷಿಯಲ್ ಮೀಡಿಯಾ ಎಐ ಟೆಕ್ನಾಲಜಿ ಯುಗ, ಇಂಥ ಸಂದರ್ಭದಲ್ಲಿ ಬಹಳ ಜಾಣರ ಈಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ಶಿಕ್ಷಕರಾದ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಎಐ ಟೆಕ್ನಾಲಜಿ ಬಂದಿದೆ ಈ ಒಂದು ಎಜುಕೇಶನ್ ಸೆಕ್ಟರ್ ನಲ್ಲಿಯೂ ಕೂಡ ಬಂದಿದೆ, ನಿಮಗೂ ಗೊತ್ತು ನಾವೆಲ್ಲರೂ ಬಳಸ್ತೇವೆ, ಅದು ಇಸ್ ಇಟ್ ಅ ಬೂನ್ ಆರ್ ಅ ಕರ್ಸ್, ಅದು ಒಂದು ವರದಾನನ ಅಥವಾ ಶ್ರಾಪನ, ಅದರ ಬಗ್ಗೆ ತಿಳಿಸಿ
1: ಸರ್. ಆಕ್ಚುಲಿ ಇಟ್ ಇಸ್ ಬೋತ್ ಕೈಂಡ್, ಅದು ಬೂನ್ ಕೂಡ ಆಮೇಲೆ ಕರ್ಸ್ ಕೂಡ ಸರ್, ಎರಡೂ. ನೀವು ಹೆಂಗ್ ಯೂಸ್ ಮಾಡ್ಕೋತಿರಲ್ಲ, ಹೆಂಗ್ ಯುಟಿಲೈಸ್ ಯುಟಿಲಿಟಿ ಮಾಡ್ಕೋತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತ್ರಿ ಸರ್. ಈಗ ನಿಮ್ಗೆ ಕಂಟೆಂಟ್ ಏನಾದರೂ ಬೇಕಂತಂದ್ರೆ ಕೇಳಬೇಕು ಟೀಚರಿಗೆ, ಕೇಳಬೇಕು ಸರ್ ಈ ರೀತಿ ಹಿಂಗ್ ಈ ಕಂಟೆಂಟ್ ತೆಗಿಲೇನ ಅಂತೇಳಿ. ನಾನೇನು ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ ಜಾಸ್ತಿ ನೋಡಬೇಡಿ, ಎಐ ನೋಡಕ್ಕೆ ಹೋಗಬೇಡಿ. ಟೀಚರ್ ಇದಾರಲ್ಲ ಟೀಚರಿಗೆ ಕೇಳ್ರಿ, ಏನ್ ಬೇಕಲ್ಲ ಗೈಡೆನ್ಸ್ ನ ಗೈಡ್ ಮಾಡ್ತೀನಿ ಸರ್. ಸೊ ಎಐ ಅಷ್ಟು ರೆಕಮೆಂಡ್ ನಾನು ಮಾಡಂಗಿಲ್ಲ ಸರ್, ಬಿಕಾಸ್ ಹುಡುಗರು ಮೈಂಡ್ ಆ ಏಜ್ ದಾಗ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಂಡ್ಸ್ ಇರ್ತಾವ್ರಿ ಸರ್. ಸೊ ಅದನ್ನ ರೆಕಮೆಂಡ್ ಮಾಡಂಗಿಲ್ಲ ಸರ್. ಏನಾದ್ರೂ ಡೌಟ್ ಇದ್ರೆ ನಮ್ಗನ್ನ ಸೀದಾ ಕೇಳ್ರಿ, ಏನಿತ್ತಂತಂದ್ರೆ ನಾವು ರೆಕಮೆಂಡೇಶನ್ ಕೊಡ್ತೀವಿ.
0: ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತನಾಡೋಣ. ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯ್ತು, ಸೋಷಿಯಲ್ ಮೀಡಿಯಾ ತಮ್ಮ ಒಂದು ಕಲೆ ಕ್ಷೇತ್ರಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಅಥವಾ ಸಹಾಯನ, ಅದು ಇಸ್ ಇಟ್ ಅ ಕರ್ಸ್ ಆರ್ ಅ ಬೂನ್, ಅದ್ರ ಬಗ್ಗೆ ತಿಳಿಸಿ, ಅದು ಶ್ರಾಪವಾ ಅಥವಾ ವರದಾನನವಾ?
1: ಸರ್ ಫಾರ್ ಮೀ ಸರ್ ಆಕ್ಚುಲಿ ಅದು ಶಾಪ ಏನಲ್ಲ ಸರ್, ಶಾಪ ಏನಲ್ಲ. ಹಂಗ್ ಜನರಲ್ ನೋಡಿದ್ರೆ ಹೊರಗಡೆ ನನ್ನ ಬಿಟ್ಟು ಹೊರಗಡೆ ನೋಡಿದ್ರೆ ಅದು ಶಾಪನು ಕೂಡ ಆಮೇಲೆ ಅದು ಬೂನು ಕೂಡ ಸರ್. ನೀವು ಕಂಟೆಂಟ್ ಚಲೋ ಹಾಕಿದ್ರಂತಂದ್ರೆ ಜನ ಅಫ್ಕೋರ್ಸ್ ಇಷ್ಟಪಡ್ತಾರ್ರಿ ಸರ್. ಕಮೆಂಟ್ಸ್ ಸೆಕ್ಷನ್ ಓಪನ್ ಮಾಡಿದ್ರೆ ಒಂದ್ ನಾಲ್ಕು ಕಮೆಂಟ್ ಚಲೋ ಬಂದಿರ್ತಾವ. ಆಮೇಲೆ ಅದೇ ನೀವು ಕಂಟೆಂಟ್ ಏನಾದ್ರೂ ತಪ್ಪೇನಾದ್ರೂ ಹಾಕಿದ್ರೆ ಅಫ್ಕೋರ್ಸ್ ನೀವು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದಾಗ ಅಲ್ಲಿ ರಾಂಗ್ ಏನೇನೇನೇನೋ ಮೆಸೇಜ್ ಹಾಕೇ ಇರ್ತಾರೆ ಸರ್. ಸೊ ಚಲೋ ಕಂಟೆಂಟ್ ಮಾಡೋರಿಗೆ ಒಂದ್ ಸ್ವಲ್ಪ ಓಕೆ, ಅದು ಬ್ಲೆಸ್ಸಿಂಗ್ ಆಗ್ತದೆ ಸರ್. ಆಮೇಲೆ ಹೆಂಗ್ ಬೇಕಾದಂಗೆ ಏನಾದ್ರೂ ಹಾಕ್ತಾರಲ್ಲ ಇದು ಕಂಟೆಂಟ್, ಮತ್ತೆ ಅಫ್ಕೋರ್ಸ್ ಎಲ್ಲ ಜನ ಹೆಂಗ್ ಬೇಕಾದ ಕಮೆಂಟ್ ಮಾಡ್ತಾರೋ ಅವರಿಗೆ ಕರ್ಸ್ ಆಗಿ ಬಂದ್ಬಿಡ್ತದ್ರಿ ಸರ್.
0: ಗಗನವು ಎಲ್ಲೋ ಹಾಡನ್ನ ಹಾಡಿದ್ರಿ, ಆಚೆ ಕೇಳುಗರು ಅದನ್ನ ಕೇಳಿ ಅವರಿಗೂ ಸಾಕಾಗುದಿಲ್ಲ. ನಾವು ಜೀ ಕನ್ನಡ ವಾಹಿನಿ ತರ ನಾಲ್ಕು ನಿಮಿಷ ಅಲ್ಲ, ನಾಲ್ಕು ಹಾಡು ಅಥವಾ ಹಾಡಿಸ್ತೇ ನಿಮ್ ಕಡೆಯಿಂದ ಬಿಡುವುದಿಲ್ಲ. ಗಾಯಕಿಯಲ್ಲಿ ಮತ್ತೆ ಯಾರು ಇಷ್ಟ ಅಂತ ಹೇಳಿದ್ರೆ ಶ್ರೇಯಾ ಘೋಷಾಲ್, ಎಸ್ ಜಾನಕಿ ಅವರದಾಯ್ತು. ಶ್ರೇಯಾ ಘೋಷಾಲ್ ಅವರ ಒಂದು ಒಳ್ಳೆ ಗೀತೆ ತಮ್ಮ ಕಡೆಯಿಂದ.
1: ಎಸ್ ಸರ್, ಶೋರ್.

0: ಸಾಮಾನ್ಯವಾಗಿ ಐಶ್ವರ್ಯ ಅವರೇ, ಯಾವ್ದಾದ್ರು ಗಾಯಕಿ ಅಥವಾ ಗಾಯಕರ ಹಾಡನ್ನ ಹಾಡುವಾಗ ಅವ್ರ ತರಾನೇ ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಮಿಮಿಕ್ ಮಾಡ್ಬಿಡ್ತೇವೆ. ನೀವು ಹಾಗಿಲ್ಲ, ನಿಮ್ದೇ ವಾಯ್ಸ್ ಇದೆ, ನೀವು ಹೇಗೆ ಮಾತನಾಡ್ತಿದ್ದೀರಾ ಅದೇ ವಾಯ್ಸ್ ಅಲ್ಲಿ ನಿಮ್ಮದು ಗಾಯನನು ಕೇಳಿಸ್ತಾ ಇದೆ. ಶ್ರೇಯಾ ಘೋಷಾಲ್ ಅವರ ಹಾಡು ನಿಮ್ಮ ಸ್ಟೈಲ್ ಅಲ್ಲಿ ನಿಮ್ಮ ಧ್ವನಿಯಲ್ಲಿ ಹಾಡಿದ್ರೆ, ಇಲ್ಲಾಂದ್ರೆ ಸಾಮಾನ್ಯವಾಗಿ ಅದೇ ಕೇಳಿಸುತ್ತೆ. ಸೊ ನಾನು ಒಂದು ಸ್ವಲ್ಪ ಕೇಳುವಾಗ, ನೀವು ಹಾಡುವಾಗ ಕಣ್ಮುಚ್ಚಿದೆ, ಶ್ರೇಯಾ ಘೋಷಾಲ್ ಅಲ್ಲ ನಿಮ್ಮ ಧ್ವನಿನೇ ಕೇಳಿಸಿತ್ತು, ಬಹಳ ಉತ್ತಮ, ಇದು ಟೇಕ್ ಇಟ್ ಆಸ್ ಎ ಕಾಂಪ್ಲಿಮೆಂಟ್. ಇನ್ನೊಂದು, ಕೆ ಎಸ್ ಚಿತ್ರ ಅವರು ಅಂತ ಹೇಳಿದ್ರೆ ಅವ್ರದ್ದೇನಾದ್ರು ಹಾಡು ನಿಮಗೆ ಹಾಡಬೇಕನ್ನೋ ಆಸೆ ಇದ್ರೆ?
1: ಖಂಡಿತ.

0: ನಾನು ಹೇಳಿದ್ನಲ್ಲ ಮತ್ತೆ ಅದೇ ಕಾಂಪ್ಲಿಮೆಂಟು, ನಿಮ್ಮ ಧ್ವನಿನೇ ಕೇಳಿಸ್ತಾ ಇದೆ, ಬಹಳ ಉತ್ತಮ. ತಾವು ಗಾಯಕಿ, ಅಂತ ಸಂದರ್ಭದಲ್ಲಿ ಬಹಳಷ್ಟು ಜನರ ಒಂದು ಕಂಪ್ಲೇಂಟ್ ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಗೀತೆಗಳಾಗಿರಬಹುದು, ಸಾಹಿತ್ಯ ಲಿರಿಕ್ಸ್ ಬಹಳ ಅಸಹ್ಯವಾಗಿ ಬರ್ತಾ ಇದೆ. ಎಸ್, ಅದೊಂದು. ಆ್ಯಂಡ್ ಹಳೆ ಗೀತೆಗಳ ಒಂದು ಅರ್ಥ, ಈಗ ತುಂತುರು ಆಗಿರಬಹುದು ಅಥವಾ ತನ್ಮಯಳ ಅದೇನು ಆಗಿರಬಹುದು, ಅದು ಹಾಡು ಹಾಡಿದ್ರೆ ನೀವು ನಮ್ಮ ಇವರು ಗಗನವು ಎಲ್ಲೋ ಒಂದು ಒಳ್ಳೆಯದಾದಂತಹ ಹಾಡು, ಅರ್ಥಪೂರ್ಣ ಹಾಡು. ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ, ಇತ್ತೀಚಿನ ದಿನಗಳ ಈ ಒಂದು ಗೀತೆ ಬಹಳ ಅಸಹ್ಯವಾಗಿದೆ, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ
1: ಸರ್? ಇತ್ತೀಚಿನ ದಿನಗಳಲ್ಲಿ ಸರ್ ಏನ್ ಹೇಳಕ್ ಹೋಗ್ಬಿಡ್ರಿ ಸರ್, ನೀವು ಹೆಂಗ್ ಬೇಕಾದಂಗ್ ಲಿರಿಕ್ಸ್ ಬರಕತ್ತಾರ್ರಿ, ಅರ್ಥನೇ ಇರಂಗಿಲ್ಲ, ಅಶ್ಲೀಲ ಲಿರಿಕ್ಸ್ ಬರಿಯಕತ್ತಾರ್ರಿ ಸರ್.
0: ನಿಜ,
1: ಅಶ್ಲೀಲ ಲಿರಿಕ್ಸ್ ಬರಿಯಕತ್ತಾರ, ಆಮೇಲೆ ಅದೆಲ್ಲ ತೆಗೆದ್ ಬಿಡ್ಬೇಕ್ರಿ ಸರ್, ಅದು ಬ್ಯಾನ್ ಆಗ್ಬಿಡ್ಬೇಕು. ಹೆಂಗಂತಂದ್ರೆ ಸರ್, ಎಷ್ಟೋ ಮೊದ್ಲಿಂದ ಫುಲ್ ಎಫರ್ಟ್ ಹಾಕಿ ಕಲ್ಕೊಂತ ಬಂದವರು ಅದಾರ್ರಿ ಸರ್, ಇನ್ನೂ ಅದಾರ ಕಲಿಯೋರು, ಬಹಳ ಜನ ಕಲಿಯತ್ತಾರ್ರಿ ಸರ್, ಅವರು ಪ್ಲಾಟ್ಫಾರ್ಮ್ ಹುಡುಕಾಕತ್ತಾರ್ರಿ, ಬಟ್ ಅವ್ರೀಗ ಇದು ಪ್ಲಾಟ್ಫಾರ್ಮ್ ಕರೆಕ್ಟ್ ಆಗಿ ಸಿಗಾದಿಲ್ಲ ಸರ್, ಅವ್ರ ಅಪ್ಲಿಫ್ಟ್ ಮಾಡೋರು ಅಂದ್ರೆ ಕಡಿಮೆ ಅದಾರ. ಇದೇ ನೋಡ್ರಿ ಸರ್, ನೀವು ಅಶ್ಲೀಲ ಪದ ಏನ್ ಹೆಂಗ್ ಹಾಡ್ಕೊಂಡ್ ಬರತ್ತಾರ ಸರ್, ಎಲ್ಲಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗ್ ಬೇಕಾದಂಗ್ ಏನ್ ಬೇಕಾದ್ ಲಿರಿಕ್ ಹಾಡತ್ತಾರೋ ಅವ್ರನ್ನ ಎಷ್ಟು ಮ್ಯಾಲ್ ಎಬ್ಸಾಕತ್ತಾರ ಸರ್, ಜನಾನು ಹುಚ್ಚದಾರ ಅಂತ ಅನಿಸ್ತೈತ್ರಿ ಸರ್. ಅದೆಲ್ಲ ಬ್ಯಾನ್ ಆಗ್ಬೇಕ್ರಿ ಸರ್, ಅದು ಬ್ಯಾನ್ ಆಗ್ಬೇಕು. ಅದಾವ ಸರ್ ಜನಪದದಲ್ಲಿ ಎಂತೆಂತವು ಮಾಡ್ಬೋದು ಸರ್, ಇನ್ನು ಜನಪದದಲ್ಲಿ ಒಳ್ಳೇದ ನೀವು ಲಿರಿಕ್ಸ್ ಬರೀರಿ, ಚಂದ ಅಂತದ್ ಬರೀರಿ ಸರ್, ಅಮ್ಮನ ಮಗ ಬರೀರಿ, ಏನಾದ್ರೂ ನಡೀತೈತಲ್ರಿ ಸರ್, ಚಂದಂಗ್ ಬರದ್ರೆ ಓಕೆ, ಅದು ಅಶ್ಲೀಲ ಪದ ಅವೆಲ್ಲ ಬ್ಯಾನ್ ಆಗ್ಬೇಕು ಸರ್, ಹಂಗೆಲ್ಲ ಅದನ್ನ ಅವ್ರನ್ನ ಎಬ್ಬಿಸ್ಬೇಡ್ರಿ ಅಂತ ಹೇಳಿದ್ರು.
0: ಜನಪದ ಬಗ್ಗೆ ತಾವು ಹೇಳಿದ್ರಿ, ತಮ್ಮ ಇಷ್ಟವಾದ ಜನಪದ ಗೀತೆ ಅಂಡ್ ಜನಪದ ಗೀತೆಗಳಲ್ಲಿ ರುಚಿ ಹೇಗೆ? ಏಕೆಂದ್ರೆ ಸಾಮಾನ್ಯವಾಗಿ ಗಾಯಕರು ಅಥವಾ ಗಾಯಕ ಸಿನಿಮಾ ಹಾಡುಗಳನ್ನೇ ಹಾಡ್ತಾರೆ, ಏಕೆಂದ್ರೆ ಆಡಿಯನ್ಸ್ ಅಲ್ಲಿ ಬಹಳ ಜಾಸ್ತಿ ಇದೆ. ತಮಗೆ ಹೇಗೆ ಆಸಕ್ತಿ ಹುಟ್ಟಿತು ಜಾನಪದ ಹಾಡುಗಳನ್ನ ಕೇಳೋದು ಅಥವಾ ಹಾಡೋದ್ರಲ್ಲಿ, ಅದ್ರ ಬಗ್ಗೆ ಸ್ವಲ್ಪ?
1: ಸರ್ ಜಾನಪದ ಹಾಡು ಆಕ್ಚುಲಿ ಅಷ್ಟು ನನಗೆ ಸೇರಂಗಿಲ್ಲ ಸರ್. ಜನಪದದಲ್ಲೂ ಅದಾವ ಸರ್ ಕೆಲವೊಂದ್ ಜನಪದ, ಓಕೆ ಕೆಲವೊಂದ್ ಜನಪದದಲ್ಲಿ ಅರ್ಥ ಇದಾವ್ರಿ ಸರ್, ಅಂತವು ಇಷ್ಟ ಆಗ್ತಾವ. ಸೊ ಇಂಥವ್ ಇವಾಗ ಏನ್ ಬರತಾವಲ್ರಿ ಸರ್, ಈಗೇನ್ ಇದ್ರಲ್ಲಿ ಜನಪದ ಅದ್ ಕೇಳಕ್ ಆಗಂಗಿಲ್ಲ ಸರ್, ಏನಾದ್ರು ಹಿಂಗ್ ಮೊಬೈಲ್ ಅಲ್ಲಿ ಬತ್ತಂದ್ರೆ ಸ್ಕ್ರಾಲ್ ಮಾಡ್ಬಿಡ್ತೀವಿ, ತಗದ್ಬಿಡ್ತೀವಿ. ಬಟ್ ಜನ ಅಂತವ್ರನ್ನ ಮೇಲೆ ಎಬ್ಸಾತಾರೆ ಸರ್, ಜನಾನು ಹುಚ್ಚು ಅವರು ಹುಚ್ಚು.
0: ಕ್ರಿಂಜ್ ಸೆಲ್ಸ್ ಅಂತ ಹೇಳ್ತಾರೆ, ಬಹಳ ಮುಖ್ಯವಾಗಿ ಟ್ಯಾಲೆಂಟ್, ವೆನ್ ಮೀಟ್ ವೆನ್ ಟ್ಯಾಲೆಂಟ್ ಈಸ್ ಮೆಟ್ ವಿತ್ ಅಪರ್ಚುನಿಟಿ ಮ್ಯಾಜಿಕ್ ಹ್ಯಾಪನ್ಸ್ ಅಂತ ಹೇಳ್ತಾರೆ. ಉತ್ತಮ ಪ್ರತಿಭೆ ಉತ್ತಮ ಅವಕಾಶದೊಂದಿಗೆ ಒಂದಾದರೆ ಮ್ಯಾಜಿಕ್ 100% ಆಗುತ್ತೆ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಟ್ಯಾಲೆಂಟ್ ಡಸಂಟ್ ಮೀಟ್ ದ ಅಪರ್ಚುನಿಟಿ, ಟ್ಯಾಲೆಂಟ್ ಅಪರ್ಚುನಿಟಿ ಕಡೆ ಹೋದ್ರೂ ಆ ಅಪರ್ಚುನಿಟಿ ಇನ್ನೂ ಕಮ್ಮಿ ಟ್ಯಾಲೆಂಟ್ ಇದ್ದವ್ರ ಕಡೆ ಹೋಗುತ್ತೆ, ಅದು ನೀವು ಅನುಭವಿಸಿದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಜನರಿಗೆ?
1: ಸರ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನನ್ಗನ್ಸಿದ್ದು ಸರ್ ಇನ್ನ ಪ್ರಯತ್ನ ಮಾಡೇ ಮಾಡ್ತೀನಿ ಸರ್, ಬಿಡಂಗಿಲ್ಲ, ಸಿಗೋ ತನಕ ಮಾಡ್ತೀನಿ, ಸಿಗ್ಬೇಕು ಸರ್, ಸಿಗೋ ತನಕ ಮಾಡ್ಬೇಕಂತ ಐತಿ. ಬಟ್ ಅದಕ್ಕೆ ಲಕ್ಕನು ಬಹಳ ಇಂಪಾರ್ಟೆಂಟ್ ಆಗ್ತೈತ್ರಿ ಸರ್, ಲಕ್ಕನು ಕೈ ಹಿಡಿಬೇಕಲ್ಲ. ಟಿ ಆರ್ ಪಿನು ಇವಾಗ ಬಹಳ ಮ್ಯಾಟರ್ ಆಗೈತ್ರಿ ಸರ್.
0: ನಿಜ,
1: ಟಿ ಆರ್ ಪಿ ಇಸ್ ದ ಫಸ್ಟ್ ಪ್ರಿಫರೆನ್ಸ್, ಆಮೇಲೆ ಕಲೆ ಸೆಕೆಂಡ್ ಅಂತ ನನಗೆ ಅನಿಸ್ತೈತ್ರಿ ಸರ್. ಬಹಳ ಸತಿ ಹೋಗೋಕ್ ಬಂದೀನಿ, ಅಲ್ಲಿ ತನಕ ಹೋಗ್ ಬರ್ಬೇಕಾಗೈತಿ ಸರ್, ಸ್ಟುಡಿಯೋ ತನಕ ಕರೀತಾರೆ, ಆಮೇಲೆ ನೆಕ್ಸ್ಟ್ ಕಾಲ್ ಮಾಡ್ತಾರೆ ಸರ್, ಫೈನಲ್ ಕಾಲ್, ಆಮೇಲೆ ಮುಂದೆ ಆಗಿರೋದಿಲ್ಲ. ಸಕ್ಸಸ್ ಅಂತೂ ಆಗೋ ತನಕ ಬಿಡಂಗಿಲ್ಲ ಸರ್, ಎಷ್ಟಾಗ್ತೈತೆ ಅಷ್ಟು ತನಕ ನಾನು ಪ್ರಯತ್ನ ಮಾಡ್ತೀನಿ.
0: ಟಿ ಆರ್ ಪಿ ಅಂತ ತಾವು ಹೇಳಿದ್ರೆ ಅದು ಸತ್ಯವಾದ ಮಾತು. ಯಾವುದೇ ಒಂದು ಕಾಂಪಿಟಿಷನ್, ಈಗ ಟಿ ವಿಯಲ್ಲಿ ಬರೋ ಎಷ್ಟು ಹೆಸರು ತಗೊಳ್ಳಾರ್ದೆ, ಟಿ ವಿಯಲ್ಲಿ ಬರೋ ಎಷ್ಟು ಗಾಯನ ಸ್ಪರ್ಧೆ ಅಥವಾ ಇದು ಡಾನ್ಸ್ ಕಾಂಪಿಟಿಷನ್, ಡಾನ್ಸ್ ಸ್ಪರ್ಧೆಯ ಒಂದು ಕಾರ್ಯಕ್ರಮ ಇರಬಹುದು, ಡಾನ್ಸ್ ಕಾರ್ಯಕ್ರಮದಲ್ಲಿ ಡಾನ್ಸ್ ಇರುವುದಿಲ್ಲ, ಗಾಯನ ಕಾರ್ಯಕ್ರಮದಲ್ಲಿ ಗಾಯನ ಇರುವುದಿಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಇರುತ್ತೆ. ಗಾಯನ ಲಾಸ್ಟ್ ಅಲ್ಲಿ ಸ್ವಲ್ಪ ಇರುತ್ತೆ, ಡಾನ್ಸ್ ಸ್ವಲ್ಪ ಇರುತ್ತೆ. ಅವರವರ ಸ್ಟೋರಿ, ಅವರವರ ಕತೆ, ಅದನ್ನ ಹೇಳ್ತಿರ್ತಾರೆ. ಆ ಕತೆ ಮುಖಾಂತರ ನಾಲ್ಕು ಜನರಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಅವರಿಗೆ ಟಿ ಆರ್ ಪಿ ಬರುತ್ತೆ. ನನಗೆ ಬಹಳ ಇಷ್ಟವಾದ ಒಂದು ಕಾರ್ಯಕ್ರಮ, ತಾವೇ ಹೇಳಿದ್ರೆ ಎಸ್ ಪಿ ಬಿ ನಿಮ್ಗೆ ಇಷ್ಟ ಅಂತ. ಓಕೆನಾ, ನಾನು ನಿಮ್ಮ ನೆನಪಿನ ಶಕ್ತಿ ಈಗ ಈ ಪ್ರಶ್ನೆ ಮುಖಾಂತರ ಲೆಟ್ ಮೀ ಟೆಸ್ಟ್. ಎಸ್ ಪಿ ಬಿ ಅವರು ಒಂದು ಕಾರ್ಯಕ್ರಮ ತಗೊಂಡು ಬರುತ್ತಿದ್ರು ಬಾಲ್ಯದಲ್ಲಿ, ನಾವು ಕೇಳ್ತಿದ್ವಿ ಆ ಕಾರ್ಯಕ್ರಮದ ಹೆಸರು. ಆ ಒಂದು ಕಾರ್ಯಕ್ರಮದಲ್ಲಿ ಓನ್ಲಿ ಗಾಯನ,
1: ಓನ್ಲಿ ಗಾಯನ ಸರ್, ನೋ ಮೋರ್ ಶೋ ಆಫ್, ನೋ ಮೋರ್ ಶೋ ಆಫ್, ಜಸ್ಟ್ ಟ್ಯಾಲೆಂಟ್ ಒಂದೇ ಸರ್, ಗಾಯನ ಒಂದೇ, ಅದ್ ಬಿಟ್ರೆ ಏನು ಶೋ ಆಫ್ ಇಲ್ಲ, ಆಮೇಲೆ ಟೈಮ್ ಪಾಸ್ ಇಲ್ಲ ಸರ್, ಆಮೇಲೆ ಆಂಕರ್ ಕೂಡ ಇಲ್ಲ ಸರ್, ಅಲ್ಲಿ ಎಸ್ ಪಿ ಬಿನೇ ಮಾತಾಡ್ತಿದ್ರು ಸರ್.
0: ಅಷ್ಟೇ ಇತ್ತು,
1: ಅಷ್ಟೇ ಇತ್ತು.
0: ಕಾರ್ಯಕ್ರಮ ನೋಡ್ತಿದ್ರ
1: ಸರ್? ನೋಡ್ತಿದ್ದೆ, ನೋಡ್ತಿದ್ದೀನಿ ಸರ್, ಬಹಳ ಸಣ್ಣಕ್ಕಿದ್ದೀನಿ ಸರ್ ಅವಾಗ.
0: ನಾವು ಏಕೆಂದ್ರೆ ಈ ಕಾರ್ಯಕ್ರಮ, ಆ ಕಾರ್ಯಕ್ರಮದ ಟೈಟಲ್ ನೋಡಿ, ಎದೆ ತುಂಬಿ ಹಾಡುವೇನು, ಎಷ್ಟು ಚೆನ್ನಾಗಿತ್ತು. ಅಂಡ್ ಆ ಕಾರ್ಯಕ್ರಮದಲ್ಲಿ ಬರೇ ಗಾಯನ ಇತ್ತು, ಅದ್ ಬಿಟ್ಟು ಲಾಸ್ಟ್ ಯಾವುದೇ ಕಾರ್ಯಕ್ರಮ ನಾವು ನೋಡ್ಲಿಲ್ಲ. ಅಂತ ಸಂದರ್ಭದಲ್ಲಿ ತಾವು ಸೋಲನ್ನ ಕಂಡಾಗ ಯಾವ ರೀತಿ ಅದನ್ನ ಎದುರಿಸ್ತಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ
1: ಸರ್. ಸೋಲ್ ಅಂತ ನೋಡಿದಾಗ ಅದನ್ನ ಪಾಸಿಟಿವ್ ಆಗಿ ತಗೊಂಡಿನ್ರಿ ಸರ್, ಸೋಲ್ ಅಂತ ನೋಡಿದಾಗ ನಾ ಪಾಸಿಟಿವ್ ಆಗಿ ತಗೊಂಡಿನಿ, ನಾನೇನು ಅಷ್ಟೇನು ಅದನ್ನ ಟಿಕ್ ಆಗಿ ಮಾಡ್ಕೊಂಡಿಲ್ಲ ಸರ್. ಯಾಕಂದ್ರೆ ಸೋಲ್ ಯಾರಿಗೂ ಆಗೇ ಆಗ್ತೈತ್ರಿ ಸರ್, ಫಸ್ಟ್ ಸ್ಟೆಪ್ ಇಂದ ಸಕ್ಸಸ್ ಏನ್ ಸಿಗಂಗಿಲ್ಲ. ಸೋಲ್ ಹೆಂಗಂತಂದ್ರೆ ಅದನ್ನ ಮತ್ತೆ ಅದ್ರ ಒಳಗೆ ಏನ್ ಆಡ್ ಮಾಡ್ಬೇಕು, ಆಡ್ ಮಾಡ್ಬೇಕು ಅದ್ರ ಸ್ಕಿಲ್ ಏನ್ ಆಡ್ ಮಾಡ್ಬೇಕು ಸರ್, ಏನ್ ಎಬಿಲಿಟಿ ಕಡಿಮೆ ಆಗೈತೆ ಅದ್ರ ಒಳಗೆ, ಆಮೇಲೆ ನಾ ಹೆಂಗಿನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಸೋಲ್ದಿಂದ ತಿಳಿದೈತ್ರಿ ಸರ್. ಸೊ ಅದನ್ನ ಐ ಆಮ್ ಪರ್ಸಿವಿಂಗ್ ನಾವು, ಐ ಆಮ್ ವರ್ಕಿಂಗ್ ಆನ್ ದಟ್ ಸರ್.
0: ನೋಡಿ, ತಾವು ಗಾಯನ ಅಭಿಮಾನದ ಬಗ್ಗೆ ಹೇಳುವಾಗ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸ್ತಿದ್ರಿ, ಪಾರ್ಶಾಲಿಟಿ ಆಗ್ತಿತ್ತು, ಅದು ಒಂಥರದ ಸೋಲೆ, ನೀವು ಬರ್ತಿದ್ರಿ ವಾಪಸ್. ಶಿಕ್ಷಣದಲ್ಲಿಯೂ ನೀವು ಯಾವತ್ತಾದ್ರೂ ಸೋಲನ್ನ ಅನುಭವಿಸಿದಿರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಶಿಕ್ಷಣದಲ್ಲಿ ಸೋಲು ಹಂಗೇನಿಲ್ಲ ಸರ್, ಎಲ್ಲದ್ರಲ್ಲೂ ಪಾಸ್ ಅಂದ್ರೆ ಎಲ್ಲದ್ರೂ ಡಿಸ್ಟಿಂಕ್ಷನ್ ಆಗೈತಿ,
0: ಫ್ಯಾಬುಲಸ್,
1: ಅಲ್ಲಿ ಏನ್ ಪ್ರಾಬ್ಲಮ್ ಆಗಿಲ್ಲ ಸರ್, ಎಲ್ಲ ಪಾಸ್ ಡಿಸ್ಟಿಂಕ್ಷನ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿಲ್ಲ.
0: ಸೊ ಪಾಸ್ ಡಿಸ್ಟಿಂಕ್ಷನ್, ಅಭ್ಯಾಸ ಶಿಕ್ಷಣದ ಬಗ್ಗೆ ತಾವು ಮಾತನಾಡಿದ್ವಿ, ಕಲೆ ಬಗ್ಗೆ ಮಾತನಾಡಿದ್ವಿ, ಕ್ರೀಡೆಯಲ್ಲಿ ತಾವ್ಗೆ ಯಾವ್ದಾದ್ರು ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ತಿಳಿಸಿ.
1: ಕ್ರೀಡೆ ಸರ್, ನಾನು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಬರೀ ಓಡ್ತಿದ್ದೆ ಸರ್,
0: ಓಡ್ತಿದ್ರೆ
1: 200 meters, ಆಮೇಲೆ 400 meters, ಫೈನಲ್ 600 meters ಸರ್. ಅಲ್ಲಿ ರನ್ನಿಂಗ್ ಇತ್ತು ನಂದು, ಆಮೇಲೆ ಮೇನ್ ಅಂತಂದ್ರೆ ಲಾಂಗ್ ಜಂಪ್ ಸರ್, ಲಾಂಗ್ ಜಂಪ್, ಟ್ರಿಪಲ್ ಜಂಪ್ ಒಂದು ಅದು. ಆಮೇಲೆ ಅಷ್ಟು ಬಹಳ ದಿನ ಆದ್ಮೇಲೆ ಸರ್, ಸ್ಕೂಲ್ ಚೈಲ್ಡ್ಹುಡ್ ಇದ್ದಾಗಿಂದ ಇಲ್ಲಿ ಬಿಎಡ್ ಬಂದಾಗ ಒಂದು ಇದು ಇತ್ತು ಸರ್, ಸ್ಪೋರ್ಟ್ಸ್ ಡೇ ಅಂತೇಳಿ, ಅವಾಗ ಜಿಗಿದಿದ್ದು ಅಷ್ಟೇ. ಒಂದು ಗ್ಯಾಪ್ ಮಾಡಿ ಆದ್ಮೇಲೆ ಲಾಂಗ್ ಜಂಪ್ ಮಾಡಿದ್ದೆ, ಆಮೇಲೆ ಇಲ್ಲಿನೂ ರನ್ನಿಂಗ್ ಮಾಡಿದ್ದೇನೆ ಸರ್, ಸ್ವಲ್ಪ ಬಹಳ ಗ್ಯಾಪ್ ಆದ್ಮೇಲೆ ಹೋಗಿದ್ದು, ಅದು ಚಲೋ ಅನಿಸ್ತು, ಖುಷಿ ಅನಿಸ್ತು.
0: ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಬಹಳಷ್ಟು ಜನರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾರು ದೈಹಿಕ ವ್ಯಾಯಾಮ ಮಾಡ್ತಾ ಇಲ್ಲ ಅಥವಾ ಕ್ರೀಡೆಯಲ್ಲಿ ಅವ್ರು ಹೋಗ್ತಾನೆ ಇಲ್ಲ. ನೀವು ಈಗ ಕಲಿತಾ ಇದ್ದೀರಾ, ಬಹಳ ಶೀಘ್ರದಲ್ಲಿ ಲೆಕ್ಚರರ್ ಆಗ್ತೀರಾ, ಗಾಯಕಿ ಆಗ್ತೀರಾ, ಗಾಯಕಿ ಇದ್ದೀರಾ, ನೀವು ಆಲ್ರೆಡಿ ಲೆಕ್ಚರರು ಇದ್ದೀರಾ. ಎಷ್ಟೋ ಜನರು ಒಂದು ಹಂತ ಆದ ತಕ್ಷಣ ಕ್ರೀಡೆ ನಮ್ಗಿಲ್ಲ ಅಂತ ಹೇಳ್ಬಿಡ್ತಾರೆ. ನೀವು ಆದ್ರೂ ಮನ್ಮೊನ್ನೆ ನೀವು ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸಿದ್ರಿ ಅಂತ ಹೇಳಿದ್ರಿ, ಆಫ್ಟರ್ ಅ ಗ್ಯಾಪ್ ನೀವು ಭಾಗವಹಿಸಿದ್ರೆ, ಕ್ರೀಡೆ ಒಬ್ಬ ಜೀವನದಲ್ಲಿ ಎಷ್ಟು ಮುಖ್ಯ, ಅದ್ರ ಬಗ್ಗೆ ಸ್ವಲ್ಪ
1: ಸರ್. ಕ್ರೀಡೆ ಒಬ್ಬರ ಜೀವನದಲ್ಲಿ ಎಷ್ಟು ಮುಖ್ಯ ಅಂತಂದ್ರೆ ಸರ್, ಅದು ಫಿಟ್ನೆಸ್ ಆಗಿರೋದಕ್ಕೆ ಹೆಲ್ಪ್ ಮಾಡ್ತೈತ್ರಿ ಸರ್,
0: ಅದು ಇದೆ.
1: ಆಮೇಲೆ ಅವ್ರ ಇಂಟ್ರೆಸ್ಟ್ ಮ್ಯಾಟರ್ ಆಗ್ತೈತ್ರಿ ಸರ್, ಫಿಟ್ ಆಗಿರ್ರಿ, ಆಮೇಲೆ ಎಲ್ಲದ್ರಾಗೂ ಭಾಗವಹಿಸ್ರಿ ಸರ್. ಕ್ರೀಡೆ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ರಿಲ್ಯಾಕ್ಸ್ ಮಾಡ್ತೈತಲ್ರಿ ಸರ್ ಮೈಂಡ್, ಆಮೇಲೆ ಬಾಡಿ ಎಲ್ಲ, ಅದನ್ನ ರೆಕಮೆಂಡ್ ಮಾಡ್ತೀನಿ. ಕ್ರೀಡೆದಾಗೂ ಭಾಗವಹಿಸ್ರಿ, ಸೊ ದಟ್ ಹೆಲ್ಪ್ಸ್ ಓವರ್ಆಲ್ ಯುವರ್ ಬಾಡಿ.
0: ಸ್ನೇಹಿತರೆ, ಇವತ್ತಿನ ಯುವಧ್ವನಿ ಕಾರ್ಯಕ್ರಮದ ಅತಿಥಿ ಐಶ್ವರ್ಯ ಸಿ ಕಾಂಬಳಿ, ಇವರು ಗಾಯಕಿ ಅಂಡ್ ಸೆಕೆಂಡ್ ಇಯರ್ ಬಿಎಡ್ ಕಾಲೇಜ್ ವಿದ್ಯಾರ್ಥಿ, KLE ಬಿಎಡ್ ಕಾಲೇಜ್ ಆಫ್ ಎಜುಕೇಶನ್ ಬೆಳಗಾವಿಯಿಂದ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ, ತಮ್ಮ ಫ್ಯೂಚರ್ ಪ್ಲಾನ್ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸೊ ಫ್ಯೂಚರ್ ಪ್ಲಾನ್ ಏನಂತಂದ್ರೆ, ಅದೇ ಹೇಳಿದ್ನಲ್ಲ ಸರ್, ಲೆಕ್ಚರರ್, ಗೌರ್ಮೆಂಟ್ ಲೆಕ್ಚರರ್ ಆಗ್ಬೇಕು, ಗೌರ್ಮೆಂಟ್ ಅನ್ನ ತಗೋಬೇಕ್ರಿ ಸರ್, ನಮ್ ಡ್ಯಾಡಿ ಆಸೆ ಅದು ಕೂಡ. ಆಮೇಲೆ ಜಿ ಕನ್ನಡ ಸ್ಟೇಜ್ ಹತ್ಬೇಕ್ರಿ ಸರ್, ಯಾಕಂದ್ರೆ ಇಲ್ಲಿ ತನಕ ಹೋಗಿ ಕಾಲ್ ಈಗ ರೆಗ್ಯುಲರ್ ಆಗ್ಬಿಟ್ಟೈತ್ರಿ ಸರ್, ಮನ್ಯಾಗ ಕಾಲ್ ಹಿಂಗ್ ರೆಡಿ, ಹಿಂಗ್ ಕಾಲ್ ನಿಮ್ಗೆ ಕರ್ದಾರು ಬರ್ರಿ ಬರ್ರಿ ಅಂತೇಳಿ, ಅದೆಲ್ಲ ಕಾಮನ್ ಆಗ್ಬಿಟ್ಟೈತ್ರಿ ಕರೆಯೋದು, ಯಾಕಂದ್ರೆ ವರ್ಷ ವರ್ಷ ಕರೀತಾರ. ಸೊ ಡ್ಯಾಡಿದ ಕನ್ಸು ಏನಂದ್ ಮಮ್ಮಿ ಡ್ಯಾಡಿದ ಕನ್ಸು ಏನಂತಂದ್ರೆ, ಸ್ಟೇಜ್ ಮೇಲೆ ಹೋಗ್ಬೇಕು, ಸ್ಟೇಜ್ ಮೇಲೆ ಹೋಗಿ ಹಾಡ್ಬೇಕು, ಆಮೇಲೆ ಪ್ಲೇ ಬ್ಯಾಕ್ ಆಗ್ಬೇಕು ಅನ್ನೋದಿತ್ತು ಸರ್, ಅದೊಂದು ನನ್ನ ಮೇನ್ ದೊಡ್ಡ ಕನ್ಸು. ಆಮೇಲೆ ಇನ್ನೊಂದು ಏನಂತಂದ್ರೆ, ಪ್ರೌಡ್ ಫೀಲ್ ಮಾಡಿಸ್ಬೇಕ್ರಿ ಸರ್, ಮಮ್ಮಿ ಡ್ಯಾಡಿ ಡ್ಯಾಡಿ ಎಸ್ಪೆಷಲಿ. ಸೊ ದಟ್ ಈಸ್ ಮೈ ಬಿಗ್ಗೆಸ್ಟ್ ಡ್ರೀಮ್.
0: 100% ಸಕ್ಸಸ್ಫುಲ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೇವೆ, ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
1: ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್, ಎಷ್ಟೋ ಜನ ಹಿಡನ್ ಟ್ಯಾಲೆಂಟ್ಸ್ ಇದಾರೆ ಸರ್, ಇಲ್ಲಿ ಬಹಳ ಜನ ಹಿಡನ್ ಟ್ಯಾಲೆಂಟ್ ಇದಾರೆ ಸರ್, ಅವ್ರಿಗೆ ಬೆಳಕಿಗೆ ಬಂದೇ ಇಲ್ಲ. ಸೊ ನಿಮ್ಮ ಯುವ ಧ್ವನಿ ಏನಾಗ್ತೈತೆ ಅಂತಂದ್ರೆ, ಕರ್ಸಾತಿರಲ್ಲ ಸರ್, ಸೊ ಅವ್ರ ಮನದಾಳದ ಮಾತು ಹೇಳ್ಕೊಳಕ್ಕೆ ಒಂದು ಅಪರ್ಚುನಿಟಿ ಸಿಕ್ಕಂಗಾಗ್ತೈತ್ರಿ ಸರ್. ನನಗಿಲ್ಲಿ ಸಜೆಸ್ಟ್ ಮಾಡಿದ ಪೈ ಮ್ಯಾಮ್, ಸುಜಾತ ಪೈ ಮ್ಯಾಮ್. ಸೊ ಮನಸ್ಸಿನ ಮಾತು ಹೇಳೋದಕ್ಕೆ ಸಮಾಧಾನ ಅನಿಸ್ತೈತಿ. ಎಷ್ಟೋ ಜನ ಏನ್ ಹೇಳ್ಕೋಬೇಕು ಅನ್ಕೊಂಡಿರ್ತಾರೆ, ಏನ್ ಮೆಸೇಜ್ ಕೊಡ್ಬೇಕಂತಿರ್ತಾರೆ ಸೊಸೈಟಿಗೆ, ಅದು ಇದ್ ಸ್ಟೇಜ್ ಮೂಲಕ ಅಂದ್ರೆ ಈ ಸ್ಟುಡಿಯೋ ಮೂಲಕ ನಿಮ್ ಮೂಲಕ ಯಶಸ್ವಿ ಆಗ್ತೈತ್ರಿ ಸರ್. ಹಿಂಗ ಕರೀರಿ, ಹಿಡನ್ ಟ್ಯಾಲೆಂಟ್ದವ್ರನ್ನ ಕರೀರಿ ಸರ್ ಹಿಂಗೆ, ಆಮೇಲೆ ಹಿಂಗ ಇಂಟರ್ವ್ಯೂ ತಗೋರಿ ಅವ್ರನ್ನ. ಎಷ್ಟೋ ಜನ ನಿಮ್ಮಿಂದನೂ ಕರಿಯರ್ ಬಿಲ್ಡ್ ಮಾಡ್ಕೋಬಹುದು ಸರ್, ಈ ಸ್ಟೇಜ್ ಇಂದ ಬಿಲ್ಡ್ ಮಾಡ್ಕೋಬಹುದು ಕರಿಯರ್ನ.
0: 100% ಯುವ ಧ್ವನಿ ಯುವಕ ಯುವತಿಯರಿಗೆ ಒಂದು ಪ್ಲಾಟ್ಫಾರ್ಮ್ ಅಂಡ್ ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದಾಗಿತ್ತು ಯುವ ಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೆಕೆಂಡ್ ಇಯರ್ ಬಿಎಡ್ ಕಾಲೇಜ್ ವಿದ್ಯಾರ್ಥಿ, KLE ಬಿಎಡ್ ಕಾಲೇಜ್ ಆಫ್ ಎಜುಕೇಶನ್ ಬೆಳಗಾವಿಯ ಐಶ್ವರ್ಯ ಸಿ ಕಾಂಬಳಿ ಅವರು ತಮ್ಮ ಅನುಭವ, ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ, ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
2: KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.
4: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
5: One Life, Ambika Infra Build & Co. Re Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Co. Re Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town. Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 8660335 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.
6: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೇ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ HD ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ವಿಜ್ಞಾನಿ SS ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ CI ಹೂಗಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟಬಾಧೆ ಕಂಡುಬಂದಿದ್ದು ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ ಶೇಕಡ 18.5, SSC 0.3 ಮಿಲಿಲೀಟರ್ ಮತ್ತು 13:045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ ಶೇಕಡ 12.6 ಮತ್ತು ಲ್ಯಾಂಡಾ ಸಯೋತ್ರಿನ್ ಶೇಕಡಾ 9.51 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಷಿಯಂ ಕಾಂಡಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ ಶೇಕಡಾ 37.5 ಮತ್ತು ಥೈರಾಮ್ ಶೇಕಡಾ 37.5 ವಿಟಾವ್ಯಾಕ್ಸ್ ಪೌಡರ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡು ಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪಡಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ. ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ: ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಮಹೇಶ್ವರಿ ಅಂಧ ಮುಲಾ ಮುಲಿಂಚ್ಯಾ ಶಾಳೆಮಧ್ಯೆ 2026 आणि 27 या नूतन वर्षासाठी प्रवेश प्रक्रिया सुरू झाली आहे. पहिली ते 10वी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून, गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ, पोहण्याचे प्रशिक्षण, ब्रेल पाठ्यपुस्तके व औषधोपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे: विद्यार्थ्यांचा जन्मदाखला, अपंगत्वाबद्दल वैद्यकीय प्रमाणपत्र, UDID कार्ड, ID साइज 4 फोटो, स्टॅम्प साइज 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्याचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595.
0: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: Family Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: निरोगी शरीर आणि प्रसन्न मनासाठी योग हा सर्वोत्तम उपाय आहे. योगातून मिळणारी शांती ही जीवनातील खरी संपत्ती आहे आणि म्हणूनच जागतिक योग दिनानिमित्त केली वेणुधोनी घेऊन आले आहे तुमच्यासाठी एक विशेष प्रोग्राम, जो असेल रोज सकाळी 9 वाजता आणि रिपीट ब्रॉडकास्ट असेल संध्याकाळी 8 वाजता. तेव्हा ऐकायला अजिबात विसरू नका जागतिक योग दिनानिमित्त विशेष प्रोग्राम. ही आहे केली वेणुधोनी 90.4 FM ची प्रस्तुती.
2: KLE Pharmacy College, Umbalgavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಷನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448-14503 ಹಾಗೂ 8123-87-1607.
2: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೇ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು, ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು, ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಎಚ್ಡಿ ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ವಿಜ್ಞಾನಿ ಎಸ್ಎಸ್ ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಸಿಐ ಹೂವಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟಬಾಧೆ ಕಂಡು ಬಂದಿದ್ದು, ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ ಶೇಕಡ 18.5, ಎಸ್ಸಿ 0.3 ಮಿಲಿಲೀಟರ್ ಮತ್ತು 13.045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ ಶೇಕಡ 12.6 ಮತ್ತು ಲ್ಯಾಂಡಾ ಸಯೋತ್ರಿನ್ ಶೇಕಡ 9.5 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಷಿಯಂ ಕಾಂಡಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ ಶೇಕಡ 37.5 ಮತ್ತು ಥೈರಾಮ್ ಶೇಕಡ 37.5 ವಿಟಾವ್ಯಾಕ್ಸ್ ಪೌಡರ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡು ಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ. ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.
3: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448-14-1503 आणि 8123-87-1607. निरोगी आयुष्यासाठी आजच भेट द्या.

0: चेहरा आणि तोंडाशी संबंधित सर्जिकल ट्रीटमेंट, डोळे नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252. 18 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.
1: ಯೋಗ ಭಾರತದ ಪ್ರಾಚೀನ ಸಂಪ್ರದಾಯದ ಕೊಡುಗೆಯಾಗಿದೆ. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅಳವಡಿಸಿಕೊಂಡು ನಾವು ಒಟ್ಟಾಗಿ ಕೆಲಸ ಮಾಡೋಣ. ಯೋಗ ಕುರಿತ ಸಂದೇಶವನ್ನು ಕೇಳಿ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಹಾಗೂ ಮರುಪ್ರಸಾರ ಸಂಜೆ 8 ಗಂಟೆಗೆ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247182. ಮೊಬೈಲ್ ಸಂಖ್ಯೆ 9448954235.

0: KLE College of Engineering and Technology, Chikkodi. Admissions open for 2026-27. B courses available: Civil Engineering, Mechanical Engineering, Electronics and Communication Engineering, Computer Science Engineering and Artificial Intelligence and Data Science. PG courses available: Masters of Business Administration and Master of Computer Applications. The college is NBA accredited and has been recognized by Visveshwaraya Technological University as a Model Engineering College. Career opportunities: 100% placement assistance with recruitment support from more than 50 companies including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.kleceet.edu.in.
1: ರೈತ ಬಾಂಧವರ ಗಮನಕ್ಕೆ ಬಿತ್ತನೆ ಸಮಯದ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಬರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಗೊಬ್ಬರಗಳ ಸಂಗ್ರಹಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವುದು ಕಡ್ಡಾಯ. ಮಣ್ಣಿನ ತೇವಾಂಶ ಸಾಕಷ್ಟು, ಅಂದರೆ 75-100 mm ಮಳೆಯಾಗಿರಬೇಕು. 6 inches ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರೆ ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೊಳೆಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE Pharmacy College ಬೆಳಗಾವಿ 2026-27 ರ ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೆ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ, ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ 25% ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೈಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ, ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಜೋಬಿಯಂ ಜೀವಾಣು 200 ಗ್ರಾಂ ದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ವಾರ್ತೆಗಳ ವಿವರ. ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿಯ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಹಾಗೂ ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಹಾಗೂ ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಭಾರತ ಫ್ರಾನ್ಸ್ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಗಾಢಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ವಿವಾಟೆಕ್ 2026 ಭಾಗವಹಿಸಲಿದ್ದಾರೆ. ವಿವಾಟೆಕ್ ಶೃಂಗಸಭೆಯು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಕಾರ್ಯಕ್ರಮವಾಗಿದ್ದು ಅಲ್ಲಿ ಪ್ರಧಾನಿ ಮೋದಿ ಅವರು ಭಾರತದ ಬೆಳೆಯುತ್ತಿರುವ ನಾವೀನ್ಯತೆ, ಪರಿಸರ ವ್ಯವಸ್ಥೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಪ್ರಸ್ತಾಪಿಸಲಿದ್ದಾರೆ. ಈ ಆವೃತ್ತಿಯ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾರತ ಅತಿದೊಡ್ಡ ರಾಷ್ಟೀಯ ವೇದಿಕೆಯನ್ನು ಹೊಂದಿರುತ್ತದೆ. ಇದು ಭಾರತೀಯ ಮತ್ತು ಯುರೋಪಿಯನ್ ನಾವೀನ್ಯತೆ ಪರಿಸರ ವ್ಯವಸ್ಥೆಗಳ ನಡುವಿನ ಪಾಲುದಾರಿಕೆಯ ಅಗಾಧ ಸಾಮರ್ಥ್ಯದ ಸಂಕೇತವಾಗಿದೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸಮುದಾಯದ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಆಲ್ಸ್ಟೋಮ್ನ ಸಿಇಒ ಮಾರ್ಟಿನ್ ಸಿಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಮಂತ್ರಿಯವರು ಭಾರತದಲ್ಲಿ ಆಲ್ಸ್ಟೋಮ್ನ ಮಹತ್ವದ ಹೂಡಿಕೆಗಳ ಕುರಿತು ಮಾಹಿತಿ ಪಡೆದರು. ಇದು ಉದ್ಯೋಗ ಸೃಷ್ಟಿ ಮತ್ತು ಭಾರತದ ರೈಲು ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆ ನೀಡುತ್ತಿದೆ. ಭಾರತದಲ್ಲಿ ಮತ್ತಷ್ಟು ವಿತರಣೆ ಮತ್ತು ಹೂಡಿಕೆಗಳಿಗಾಗಿ ಆಲ್ಸ್ಟೋಮ್ನ ಯೋಜನೆಗಳ ಕುರಿತು ಮಾರ್ಟಿನ್ ಸಿಯಾನ್ ಅವರು ಮಾಹಿತಿಯನ್ನು ಹಂಚಿಕೊಂಡರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಿಸಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63,00,000 ಹೆಚ್ಚು ಉದ್ಯೋಗಿಗಳನ್ನು ಪಿಎಂ ವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರಾಗಿದ್ದಾರೆ ಎಂದು ತಿಳಿಸಿದರು. ಈ ಯೋಜನೆಯಡಿ ಪ್ರೋತ್ಸಾಹಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25%ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆದ ಯುವಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಹೇಳಿದರು. ಈ ಕಾರ್ಯಕ್ರಮದ ವೇಳೆ 15,00,000 ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಇದೇ ಶನಿವಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಕೃಷಿ ಉತ್ಪಾದನೆ ಮಾತ್ರವಲ್ಲದೆ ವೈಜ್ಞಾನಿಕ ಸಂಗ್ರಹಣೆ ಮತ್ತು ಆಹಾರ ಧಾನ್ಯಗಳ ಪರಿಣಾಮಕಾರಿ ವಿತರಣೆಯೂ ಅಗತ್ಯ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಆಹಾರ ನಿಗಮದ ವತಿಯಿಂದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಗೋದಾಮುಗಳಿಗೆ ಸ್ಮಾರ್ಟ್ ವೇರ್ ಹೌಸಿಂಗ್ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭ ಮತ್ತು ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣವು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪರಿವರ್ತಿಸಿದೆ ಮತ್ತು ಆಹಾರ ಧಾನ್ಯ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ಬಲಪಡಿಸಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ವಿತರಿಸಲಾದ ಸುಮಾರು 98.5% ಆಹಾರ ಧಾನ್ಯಗಳು ಈ ಪಿಒಎಸ್ ಸಾಧನಗಳ ಮೂಲಕ ಆಧಾರ್ ದೃಢೀಕರಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಎಲ್ಲಾ ಸಂಸ್ಕರಣಾಗಾರಗಳು ಹೆಚ್ಚಿನ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ 3 ದಿನಗಳಲ್ಲಿ 1.36 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳು ಬುಕಿಂಗ್ಗಳನ್ನು ಸ್ವೀಕರಿಸಲಾಗಿದೆ ಮತ್ತು 1.47 ಕೋಟಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದ ನಿರ್ದೇಶಕ ಓಪೇಶ್ ಕುಮಾರ್ ಶರ್ಮಾ ಮಾತನಾಡಿ, 62,370 ಮೆಟ್ರಿಕ್ ಟನ್ ಸರಕುಗಳನ್ನು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಬೆಳಗ್ಗೆ ಗುಜರಾತ್ನ ದಹೇಜ್ ಬಂದರು ತಲುಪುವ ನಿರೀಕ್ಷೆಯಿದೆ. ಈ ಹಡಗು ಸೋಮವಾರ ಹರ್ಮೋಜ್ ಜಲಸಂಧಿಯನ್ನು ದಾಟಿತ್ತು ಎಂದು ಮಾಹಿತಿ ನೀಡಿದರು. ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಒಪ್ಪಂದ ಜಾರಿಗೆ ಬಂದಿದ್ದು ಸುಮಾರು 4 ತಿಂಗಳಿಂದ ಮುಂದುವರೆದಿದ್ದ ನೇರ ಸಂಘರ್ಷಕ್ಕೆ ತಕ್ಷಣದ ವಿರಾಮ ದೊರೆತಿದೆ. ಜೊತೆಗೆ ಸಮಗ್ರ ಶಾಂತಿ ಒಪ್ಪಂದದ ಕುರಿತು ಮಾತುಕತೆ ನಡೆಸಲು 60 ದಿನಗಳ ಕಾಲಾವಕಾಶವನ್ನು ಒದಗಿಸಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯಲಿರುವ ಸಭೆಗೆ ಮುನ್ನ ಡಿಜಿಟಲ್ ಸಹಿ ಮಾಡಲಾದ 14 ಅಂಶಗಳ ಈ ಒಪ್ಪಂದವು ತಕ್ಷಣದ ಕದನ ವಿರಾಮವನ್ನು ಜಾರಿಗೊಳಿಸುವುದರ ಜೊತೆಗೆ ಉಭಯ ರಾಷ್ಟಗಳು ಪರಸ್ಪರ ದಾಳಿ ನಡೆಸುವ ಕ್ರಮಗಳಿಂದ ದೂರವಿರಲು ಬದ್ದವಾಗಿದೆ. ಅಲ್ಲದೆ ಇರಾನ್ನ ಅಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ವಿಷಯಗಳಿಗೆ ಸಂಬಂಧಿಸಿದ ದೀರ್ಘಕಾಲೀನ ವಿವಾದಗಳನ್ನು ಬಗೆಹರಿಸಲು ಒಂದು ಚೌಕಟ್ಟನ್ನು ರೂಪಿಸಿದೆ. ಅಮೆರಿಕ ರಾಯಭಾರಿ ಸರ್ಜಿಯೋ ಗೋರ್ ನವದೆಹಲಿಯಲ್ಲಿ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವ ಅಮಿತ್ ಶಾ, ಉಭಯ ರಾಷ್ಟಗಳ ನಡುವಿನ ಭದ್ರತಾ ಸಹಕಾರವನ್ನು ವಿಶೇಷವಾಗಿ ಭಯೋತ್ಪಾದನೆ ನಿಗ್ರಹ ಮತ್ತು ಮಾದಕ ವಸ್ತುಗಳ ನಿಯಂತ್ರಣ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಮುದಾಯ ರೇಡಿಯೋಗಳು ದೇಶದ ಕೊನೆಯ ಜನರನ್ನು ತಲುಪುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಎಐಆರ್ನಲ್ಲಿ ಇಂದು ನಡೆದ ಪುಸ್ತಕ ಬಿಡುಗಡೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಜನರ ಪ್ರಯೋಜನಕ್ಕಾಗಿ ಜಾಗೃತಿ ಸಂದೇಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಲು ರೇಡಿಯೋದಲ್ಲಿನ ನಾವೀನ್ಯತೆ ಮುಖ್ಯವಾಗಿದೆ ಎಂದು ಹೇಳಿದರು. ಬ್ರೆಜಿಲ್ನ ಬ್ರೆಸಿಯಾದಲ್ಲಿ ನಡೆದ 16ನೇ ಅಂತಾರಾಷ್ಟೀಯ ವಿಶ್ವ ಔಷಧೀಯ ಉತ್ಪನ್ನಗಳ ಸಭೆಯಲ್ಲಿ ಭಾರತ ಜಾಗತಿಕ ಔಷಧೀಯ ಗುಣಮಟ್ಟದ ಮಾನದಂಡಗಳಲ್ಲಿ ತನ್ನ ಬೆಳೆಯುತ್ತಿರುವ ನಾಯಕತ್ವವನ್ನು ಪುನರುಚ್ಚರಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುವ ಭಾರತೀಯ ಔಷಧೀಯ ಆಯೋಗದ ನಿಗಮವು ಈ ತಿಂಗಳ 15-17 ನಡೆದ 3 ದಿನಗಳ ಸಭೆಯಲ್ಲಿ ಭಾಗವಹಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 1244 0322 ಅಥವಾ www.kletech.ac.in ಗೆ ಭೇಟಿ ನೀಡಿ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
3: ಬೇಗಾವಚಾ ನವಾ ಮಾಡಾಚಾ ಶಿಖರ, ಲಕ್ಝರಿಚಾ ನವಾ ಅಧ್ಯಾಯ. ಬೇಗಾವಕರನು ಅಲಿಶಾನ್ ಜೀವನಶೈಲಿಚ್ಯಾ ನವ್ಯಾ ಓಳಖಿಲಾ ತಯಾರ ಆಹಾತ ಕಾ? ಘೇವುನ ಆಲೋ ಆಹೋತ್ ತುಮಚ್ಯಾಸಾಠಿ ವನ್ ಲೈಫ್. ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್, ಶಹರಾತಿಲ್ ಸರ್ವಾತ್ ಮೋಠಾ ಆಣಿ ಭವ್ಯ ಗೇಟೆಡ್ ರೆಸಿಡೆನ್ಶಿಯಲ್ ಪ್ರಕಲ್ಪ. ಹಾ ಕೇವಲ ನಿವಾಸಿ ಪ್ರಕಲ್ಪ ನಾಹೀ ತರ ಬೇಗಾವಚ್ಯಾ ಜೀವನಶೈಲಿತ್ ಘಡಣಾರಾ ಏಕ್ ಐತಿಹಾಸಿಕ ಬದಲ ಆಹೆ. ಆಧುನಿಕ ಸುವಿಧಾ ಆಣಿ ಸುಸಜ್ಜ ಉತ್ಕೃಷ್ಟ ನಿಯೋಜನಾತೂನ್ ಸಾಕಾರಲೇಲಿ ಏಕ್ ಅಲಿಶಾನ್ ವಸಾಹತ್ ಸರ್ವೋತ್ತಮ ಜೀವನ ಜಗಣಾರ್ಯಾನ್ಸಾಠಿ. ಹಾ ಭವ್ಯ ಪ್ರಕಲ್ಪ ಕೋರೆ ಡೆವಲಪರ್ಸ್ ಆಣಿ ಅಂಬಿಕಾ ಗ್ರೂಪ್ ಯಾಂಚಾ ಪ್ರತಿಷ್ಠಿತ ಸಂಯುಕ್ತ ಉಪಕ್ರಮಾತೂನ್ ಸಾಕಾರಲಾ ಜಾತೋಯ್. ಅನೇಕ ವರ್ಷಾಂಚಾ ಅನುಭವ, ವಿಶ್ವಾಸ ಆಣಿ ದರ್ಜೆದಾರ್ ಬಾಂಧಕಾಮ್ ಯಾಂಚಾ ಸಂಗಮ್ ಮಂಜೇಸ್ ವನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಪೂರ್ಣ ಪಾರದರ್ಶಕತಾ ಆಣಿ ಆಧುನಿಕ ಅಭಿಯಾಂತ್ರಿಕಿ ಮಾನಕಾನುಸಾರ ಉಭಾರಲೇಲೆ ಹಿ ಘರೆ ಮಜಬೂತ್, ಸುರಕ್ಷಿತ ಆಣಿ ಸೌಂದರ್ಯಪೂರ್ಣ ಆಹೆತ್. ಶಹರಾತಿಲ್ ಪ್ರತಿಷ್ಠಿತ ಭಾಗ್ಯನಗರ ನವಾ ಕ್ರಾಸ್ ಯೇಥೆ ವಸಲೇಲಾ ಹಾ ಭವ್ಯ ಪ್ರಕಲ್ಪ 200 ಅಲಿಶಾನ್ ಫ್ಲ್ಯಾಟ್ ಸಹ ಏಕ್ ಶಹರಾತಿಲ್ ಶಹರ ಆಹೆ. ಸುರಕ್ಷಿತ ಗೇಟೆಡ್ ಕಮ್ಯುನಿಟಿ, ಸುಂದರ ಬಾಗಾ, ಜಾಗತಿಕ ದರ್ಜಾಚ್ಯಾ ಸುವಿಧಾ ಆಣಿ ಸುಸಂಸ್ಕೃತ ಶೇಜಾರಿ ಹೇಚ ಆಹೆ ಇಥಲೆ ಖಾಸ್ ವೈಶಿಷ್ಟ್ಯ. ಬೆಳಗಾವಿಚೆ ಭವಿಷ್ಯ ಯೇಥೆ ಆಕಾರ ಘೇತ ಆಹೆ ಆಣಿ ತ್ಯಾಚಾ ಭಾಗ ಹೋಣೆಚೀ ಸಂಧಿ ತುಮಚ್ಯಾಸಾಠಿ ಸಜ್ಜ ಆಹೆ. ಆಜಚ ತುಮಚ್ಯಾ ಸ್ವಪ್ನಾತಿಲ್ ಘರ್ ಬುಕ್ ಕರಾ. ಸಂಪರ್ಕ 7760477279. ಸೈಟ್ ಆಫೀಸ್ ಅಂಬಿಕಾ ಪ್ಲಾಟಿನಮ್, ಅಂಬಿಕಾ ವನ್ ಲೈಫ್ ವನ್ ಕೇರ್, ಜಿತೆ ಆರಾಮಲಾ ಮಿಳತೆ ಕಾಳಜಿಚಿ ಸಾಥ್.
4: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿಯೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾ ಆಣಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲೆ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ B.Pharm, Pharm.D, M.Pharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೀ ಪ್ರಮುಖ ವೈಶಿಷ್ಟ್ಯ 100+ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರಾತಿಲ್ 3000+ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತೆಯವರೆಗೆ सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. नॅक ए प्लस ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 08312471399 आणि 9740639702. वेबसाईट आहे

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಯೋಗ ಕುರಿತ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಶ್ರೀ ರಾಮಣ್ಣ ಕುಂಡೇಕಾರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ.
1: ನಮಸ್ಕಾರ.
0: ಸರ್, ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮ ಕಿರು ಪರಿಚಯ.
1: ರಾಮಣ್ಣ ಉಂಡೇಕಾರ್ ಅಂತ ತಿಳ್ಕೊಂಡು ಸರ್, ನಾನು ಇರೋದು ಇವಾಗ ಮೊದಲು ಇಲ್ಲೇ ಬೆಳಗಾವಿ ಸಿಟಿಗೆ ರಿಟೈರ್ಡ್ ಆದೀನಿ ಸರ್. ಒಟ್ಟು 32 ವರ್ಷ ಸರ್ವಿಸ್ ಮಾಡಿ ಪಿ ದೈಹಿಕ ಶಿಕ್ಷಕ ಅಂತ ಕೆಲಸ ಮಾಡ್ತಿದ್ದೆ. ನನ್ನ 3 ಮಕ್ಕಳು ಇಲ್ಲೇನೆ ಓದಿ ಇದನ್ ಮಾಡ್ಕೊಂಡದ್ದು. ಆಮೇಲೆ ಈಗಾಗಲೇ ಒಬ್ಬ ಮಗ ಇಲ್ಲೇ ಅಟ್ಯಾಚ್ ಅದಾನ್ರಿ, ಈಗ ಕೆ ಎಲ್ ಒಳಗೆ ಇರ್ತಾನೆ. ಆಮೇಲೆ ನಾನು ಇನ್ನೊಬ್ಬ ಮಗಳು MBBS ಕೂಡ ಇಲ್ಲೇ ಮುಗಿಸಿದ್ಲು ತಮ್ಮ ಕೆ ಎಲ್ ಇದ್ರೊಳಗನ. ಆಮೇಲೆ ಈಗ ಆಸ್ಟ್ರೇಲಿಯಾಕ್ಕೆ ಜಾಬ್ ಮಾಡ್ತಾಳೆ. ಆಮೇಲೆ ಇನ್ನೊಬ್ಬ ಮಗ ಪ್ರಿನ್ಸಿಪಾಲ್ ಅದಾನೆ ಸರ್ ಯಾದಗಿರಿಗೆ. ಒಟ್ಟು 3 ಮಕ್ಕಳು ತಮ್ಮ ಕೆ ಎಲ್ ಒಳಗೆ ಒಳ್ಳೆ ಸಂಪರ್ಕ ಇಟ್ಕೊಂಡು ಇಲ್ಲೇನೆ ಮುಗಿಸ್ಕೊಂಡು ಹೋಗಿ ತಮ್ಮೊಂದು ಸೆಟ್ ಆಗಿರ್ ಸರ್. ಈಗ
0: ಉತ್ತಮ. ಈ ವಿಷಯದ ಕುರಿತು ಖಂಡಿತ ಮಾತನಾಡೋಣ. ಅದಕ್ಕಿಂತ ಮುಂಚೆ ತಮ್ಮ ಬಾಲ್ಯದ ಜೀವನದ ಬಗ್ಗೆ ಸ್ವಲ್ಪ ತಿಳಿಸಿ.
1: ಬಾಲ್ಯ ಜೀವನ ನಾವು ಗ್ರಾಮೀಣ ಪ್ರದೇಶದೊಳಗೆ ನಾವು ಪ್ರಾಥಮಿಕ ಶಿಕ್ಷಣ ಮುಗಿತು ಸರ್ ಅಂದು. ಆಮೇಲೆ ಮಾಧ್ಯಮಿಕ ಶಿಕ್ಷಣ ಬಿಜಾಪುರದಲ್ಲಿ ಮುಗಿತು. ಆಮೇಲೆ ಕಾಲೇಜು ಜೂನಿಯರ್ ಕಾಲೇಜು ಬಾಗಲಕೋಟೆ, ಮುಂದೆ MA ಪದವಿಯನ್ನು ಇದಕ್ಕೆ ಧಾರವಾಡಕ್ಕೆ ಮುಗಿಸ್ಕೊಂಡ್ಬಿಟ್ಟಿನಿ ಸರ್. ಆಮೇಲೆ 1985 ನಾನು ಅಪಾಯಿಂಟ್ಮೆಂಟ್, ಮುಂದೆ 2016 ಇಲ್ಲೇ ಬೆಳಗಾವಿ ಸಿಟಿಗೆ ರಿಟೈರ್ಡ್ ಆಗಿದೆ ಸರ್. ನಾನು ಹೈಸ್ಕೂಲ್ ಮಾಸ್ಟರ್ ಆಗಿ.
0: ಆ ಸಂದರ್ಭದಲ್ಲಿ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ತಿಳಿಸಿ.
1: ವೃತ್ತಿ ಜೀವನಗಳಂದ್ರೆ ಒಟ್ಟು ನಾನು ಸುಮಾರು ಒಂದು 25 ವರ್ಷದ ಪೂರ್ವದಲ್ಲಿ ಅಂದ್ರೆ ನಾನು 48ನೇ ವಯಸ್ಸಿಗೆ ಯೋಗದಲ್ಲಿ ತೊಡಕೊಂಡೆ. ನಾನು ದೈಹಿಕ ಶಿಕ್ಷಣ ಅಂತ ಕೆಲಸ ಮಾಡ್ತಿದ್ದೆ. ಅದು ಒಂದ್ಸಲ ಏನಾಗ್ಬಿಡ್ತು ಅಂತಂದ್ರೆ ನಾನು ವೇಟ್ ಜಾಸ್ತಿ ಆದಾಗ ಒಬ್ಬರಿಗೆ ಬ್ಲಡ್ ಕೊಡಕ್ ಹೋಗಿದ್ದೀನಿ ಸರ್. ಬ್ಲಡ್ ಕೊಡಕ್ ಹೋಗಿದ್ದೆ. ಅವ್ರು ಬ್ಲಡ್ ಕೊಡಕ್ ಹೋದಾಗ ಅವ್ರು ನನಗೇನು ಹೇಳಿದ್ರು ಅಂದ್ರೆ ಸದತ್ಯ ತಾಲೂಕು ಹುಲಿಕಟ್ಟಿ ಗೌರ್ಮೆಂಟ್ ಹಾಸ್ಪಿಟಲ್ಗಿದ್ದೆ. ಅವಾಗ ನೀವು ತೂಕ ಜಾಸ್ತಿ ಇದೆ, ನೀವು ಇಷ್ಟಾಗಿ ತೂಕ ಬಂದದೆ, ನೀವು ಇನ್ನು ಸರ್ವ್ ರೋಗ ತವರ್ ಮನೆ ಆಗ್ತೈತೆ ಅಂತ ತಿಳ್ಕೊಂಡು ಅವ್ರು ಡಾಕ್ಟರ್ ನನಗೆ ಬೈದರು. ಬೈದ ಕೂಡಲೇ ನಾನು ಇವಾಗ ಏನು ಮಾಡಬೇಕು ಅಂತಂದೆ, ನೀವು ಯೋಗದೊಳಗೆ ತೊಡಕೊಡ್ರಿ, ಸ್ವಲ್ಪ ಆಸನ ಪ್ರಾಣಾಯಾಮವನ್ನು ಮಾಡ್ರಿ ಅಂತಂದ್ರು. ನಾನು ಅವು ಗೊತ್ತೇ ಇರಲಿಲ್ಲ. ಅವಾಗ ನಾನೇನು ಮಾಡಿದೆ, ಹಂಗಾರೆ ಏನು ಮಾಡ್ಬೇಕು ಇದನ್ನಂತ ಅಂತ ವಿಚಾರ ಮಾಡೋದ್ರೊಳಗೆ ನಮ್ಮಲ್ಲಿ ಕರಿಕಟ್ಟಿ ಸಾಹೇಬ್ರು ಅಂತಿದ್ದರು, BO. ಅವ್ರು ನಮ್ಮನ್ನು ಮೀಟಿಂಗ್ ಕರೆದ್ರು. ತಾಲೂಕಿಗೆ ಇಬ್ಬರನ್ನ ಆಯ್ಕೆ ಮಾಡಿ ಬೆಂಗಳೂರಿಗೆ ಒಂದು ತಿಂಗಳ ಟ್ರೈನಿಂಗ್ ಇದನ್ನು ಯೋಗ ತರಬೇತಿ ತೊಗೊಂಡ್ಬರ್ಬೇಕು. ನಾವು ಬಂದ ತಕ್ಷಣ ಅಲ್ಲಿ ಹೈಸ್ಕೂಲ್ ಪ್ರೌಢಶಾಲೆಗಳಿಗೆ ಆಮೇಲೆ ಶಿಕ್ಷಕರಿಗೆ ಮಕ್ಕಳು ನೀವೆಲ್ಲ ಕೊಡಬೇಕಂತಂದ್ರು. ತರಬೇತಿ ಕೊಡ್ಬೇಕಂದಾಗ ಆಯ್ತು ಅಂತ ನಾ ಎದ್ದು ನಿಂತೆ. ನಾನು ಬೈದು ಬಿಟ್ರೆ ಅವರು, ನಿನ್ನ ಮಕ ನೋಡ್ಕೊಂಡು ನಿನ್ನ ಹುಡಿ ನೋಡ್ಕೊ ಹೆಂಗದ ಅಂತ ತಿಳ್ಕೊಂಡು ಬೇಕೂಲೆ ನಮ್ಮ ಅತ್ತ ಆಟೋಮೆಟಿಕ್ನ ಅಲ್ಲೇ ನಿಂತ್ಕೊಂಡ್ಬಿಟ್ಟ. ಸಾಹೇಬ್ರದ್ರ ಬೈಲ್ ಬಿಡು ಅಂತಂದು ನನ್ನ ಪುಣ್ಯಕ್ಕೆ ಇನ್ನೊಬ್ರು ಯಾರು ಹೇಳಿಲ್ಲ. ಹಿಂಗಾಗಿ ನಾನು ಇನ್ನೊಬ್ಬರನ್ನ ಕರ್ಕೊಂಡು ಒಂದು ತಿಂಗಳು ತರಬೇತಿ ಪಡ್ಕೊಂಡು ಬಂದು ಸುಮಾರು 1 ವರ್ಷದೊಳಗೆ 14 ಕಿಲೋ ವೇಟ್ ಕಡಿಮೆ ಮಾಡ್ಕೊಂಡೆ ಸರ್. ನಾನು ಆಹಾರದ ಒಂದು ನಿಯಂತ್ರಣ ಮತ್ತು ಯೋಗದಲ್ಲಿ ತೊಡ್ಕೊಂಡು ಅಲ್ಲಿನ ಯೋಗಕ್ಕಲ್ಲಿ ನಾಗರಾಜ್ ಗುರುಗಳು ಅಂತಿದ್ರು ಯೋಗ ಕಲಸ ಅವರು ಬೆಂಗಳೂರೊಳಗೆ. ಅವರು ನೀವು ಏನ್ರಿ ಇದು ನಿಮ್ದು ಯಾಕೆ ಬಂದಿರಿ ನೀವು ಅಂತ ನನಗೆ ಬೈದ್ರು. ಅವ್ರು ಬೈದ್ಕೊಳ್ಳಿ ನಾನು ಹಂಗೆ ಇಲ್ರಿ ಸರ್ ಅಂತ ಅಂದ್ಕೊಂಡು ಹಂಗೆ ಮಾಡಿದೆ. ಮುಂದೆ ಅದು ನಮಗೆ ಒಂದು ತಿಂಗಳ ತರಬೇತಿಯೊಳಗೆ ಎಲ್ಲ ವಿಶೇಷವಾದ ತರಬೇತಿಯನ್ನು ನಾನು ಪಡ್ಕೋಬೇಕಂತಕ್ಕೊಂದು ಆಶಾಮಿಸಿಂದ ಯೋಗದೊಳಗೆ ತೊಡ್ಕೊಂಡೆ. ಯೋಗದಿಂದ ನನಗೀಗ ಸುಮಾರು 40ಕ್ಕಿಂತ ಹೆಚ್ಚು ಶಿಬಿರಗಳನ್ನು ಮಾಡಿದ್ದೀನಿ. ಆಮೇಲೆ ಒಂದು ಪುಸ್ತಕವೂ ಬರೆದಿದ್ದೀನಿ ಸರ್. ಆಮೇಲೆ ಸುಮಾರು ಒಂದು 60ಕ್ಕಿಂತ ಹೆಚ್ಚು ಆಸನಗಳನ್ನು ಮಾಡ್ತೀನಿ. ಹಿಂಗಾಗಿ ನನಗೆ ಇವತ್ತಿಗೆ ಯಾವುದೇ ಆಸ್ಪತ್ರೆ ನಂಟು ಇಲ್ಲವೇ ಇಲ್ಲ. ಈಗ 71 ವರ್ಷ ನನಗೀಗ ರಿಟೈರ್ಡ್ ಆಗಿ 11 ವರ್ಷ ಆಯ್ತು. ಅದಕ್ಕೆ ಅದು ಒಟ್ಟು ಯೋಗದೊಳಗೆ ಒಂದು ದೊಡ್ಡ ಶಕ್ತಿ ಐತೆ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ನನಗೆ ಗೊತ್ತಾಗ್ಬಿಟ್ಟದ. ಅದರಿಂದ ತರಬೇತಿ ನಮ್ಮಲ್ಲಿನೂ ಬೇರೆ ಬೇರೆ ಕಡೆ ಸ್ಕೂಲ್ಗಳಿಗೂ ಆಮೇಲೆ ಟೀಚರ್ಗಳಿಗೂ ಅಲ್ಲೇ ಇಲ್ಲೇ ಕೊಡ್ತಾ ಇದ್ದೀನಿ. ಆಮೇಲೆ ಧರ್ಮಸ್ಥಳ ಟ್ರಸ್ಟ್ನಿಂದ ನಮ್ಗೆ ಓರಿಸ್ತಾರೆ, 2 ಸಲ ತರಬೇತಿಗೆ ಕರೆಸ್ತಾರೆ ಅವರು. ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು, ಕೊಡಗು, ಅನೇಕ ಬೇರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಹಳ್ಳಿಗಳಿಗೆ ಕಾರ್ಯಕರ್ತರು ಕರ್ಕೊಂಡು ನಮ್ಗೆ ಅವ್ರು ಮಲ್ಲ ಇದು ಮಾಡಿರ್ತಾರೆ, ತರಬೇತಿ ಇದು ಮಾಡಿ ರೆಡಿ ಮಾಡಿರ್ತಾರೆ. ನಾವು ಹೋಗಿ ಆ ಶಿಬಿರವನ್ನು ಕೊಟ್ಟು ಬರ್ತೀವಿ. ಉಚಿತ ಒಂದು ಶಿಬಿರವನ್ನು ವ್ಯವಸ್ಥೆ ಮಾಡುವಂಥದ್ದು ಒಂದು ಇದು ನನ್ನ ಜೀವನದೊಳಗೆ ಒಂದು ಅಳವಡಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ತಿಳ್ಕೊಂಡು ನನಗೊಂದು ಆಸೆ ಆಗಿದೆ ಸರ್.
0: ಸರ್, ಅಂಥ ಸಂದರ್ಭದಲ್ಲಿ ನಮ್ಮ ಕೇಳುಗರಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಯೋಗ ಅಂತ ತಕ್ಷಣ ಏನಾದರೂ ದೇಹದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಕೊನೆಯದಾಗಿ ಯೋಗವನ್ನು ನೋಡ್ತಾರೆ. ಅದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಜಿಮ್ಮು ಅದು ಇದು ಅಂತ ನೋಡ್ತಿದ್ದಾರೆ. ತಾವು ಯೋಗದ ಮಾರ್ಗದಲ್ಲಿ ಬರುವಾಗ ಯಾವ ವಯಸ್ಸಿತ್ತು, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ನನ್ನ ವಯಸ್ಸು ಸರ್, ಈಗ ನನಗೆ ಅವಾಗ ಸುಮಾರು 46 ಇತ್ತು ಸರ್ ವಯಸ್ಸು.
0: ಆವಾಗ ನೀವು ಪ್ರಾರಂಭ ಮಾಡಿ?
1: ಆವಾಗ ಪ್ರಾರಂಭ ಮಾಡಿ ಸರ್.
0: ಇದರ ಮುಖಾಂತರ ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೋಗ ಮಾಡಲಿಕ್ಕೆ ವಯಸ್ಸಿಲ್ಲ.
1: ವಯಸ್ಸಿಲ್ಲ ಸರ್, ನಿರ್ಬಂಧಿಲ್ಲ ಸರ್. ಸುಮಾರು 11 ವರ್ಷದ ಮೇಲ್ಗಡೆ ಆಸನಗಳನ್ನು ಪ್ರಾರಂಭ ಮಾಡಬಹುದು. ಮುಂದೆ ಅವರವ್ರ ವಯಸ್ಸಿಗೆ ಅನುಗುಣವಾಗಿ ವಯಸ್ಸಿಗೆ ತಕ್ಕಂತೆ ಮಾಡ್ತಾ ಹೋಗಬೇಕು. ಕೆಲವೊಂದು ವಾತಾವರಣಕ್ಕೆ ಅನುಗುಣವಾಗಿನೂ ಮಾಡಬೇಕಾಗ್ತದೆ. ಅದರಲ್ಲಿ ಆಸನಗಳನ್ನು ಮಾಡಬಹುದು, ಪ್ರಾಣಾಯಾಮಗಳನ್ನು, ಧ್ಯಾನ, ಇನ್ನಿತರ ಅನೇಕ ರೀತಿಯ ವ್ಯವಸ್ಥೆಗಳಿದಾವೆ ಸರ್. ಆದರೆ ಇನ್ನೊಂದೇನಂತಂದ್ರೆ ಇದು ಸಮುದ್ರ ಇದ್ದಂಗೆ ಸರ್. ಯೋಗ ಅಂದ್ರೆ ನಾವು ಸಮುದ್ರ ದಂಡಿ ಮೇಲೆ ತಗೊಂಡು ನಮ್ಗೆ ಯೋಗದ ದಂಡಿ ಮೇಲೆ ನಿಂತರೊಂದು ಏನಿಲ್ಲ. ಸಮುದ್ರದ ಆಳವಾಗಿ ಮುಣಗಿದೆವು ಅಂದ್ರೆ ಅಲ್ಲಿ 3 ರತ್ನಗಳು ಸಿಗ್ತಾವ ಸರ್ ಆಳದ ತಳಕ್ಕೆ ಹೋದಾಗ. ಹಾಗೆ ಇದು ಯೋಗವೆಂಬ ಇದ್ರೊಳಗೆ ತೊಡ್ಕೊಂಡಿವಿ ಅಂದ್ರೆ ಮುಂದೆ ಅದೊಂದು ಯೋಗದ ಒಂದು ಒಳ್ಳೆಯ ಇದು ಪ್ರತಿಫಲ ಸಿಗ್ತದೆ.
0: ಖಂಡಿತ ಸರ್,
1: ಇದು ಯೋಗದ ಬೇರು ಕಹಿ, ಬಟ್ ಯೋಗದ ಫಲ ಸಿಹಿ ಇರ್ತದೆ ಸರ್.
0: ಸರ್, ಅಂತ ಸಂದರ್ಭದಲ್ಲಿ ಪತಂಜಲಿ ಸ್ತೋತ್ರದ ಅವ್ರ ಒಂದ್ ಮಾತನ್ನ ಹೇಳಿದ, ಆ್ಯಂಡ್ ನಾವ್ ಯೋಗ ಅಂತ ಅಂದ್ರೆ ಎಲ್ಲ ಮುಗ್ದಾದ ತಕ್ಷಣ ಕೊನೆಯಲ್ಲಿ ನೋಡು ಇದ್ದು ಯೋಗ ಅಂತ. ಈಗ ಅಂತ ಸಂದರ್ಭದಲ್ಲಿ ಅದು ಬಹಳ, ಈಗ ನೀವೇ ತಮ್ಮ ಉತ್ತರದಲ್ಲಿ ಹೇಳಿದ್ರಿ ಯೋಗದಲ್ಲಿ ಬಹಳ ಶಕ್ತಿ ಇದೆ, ಈಗ ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಅಂತ ಸಂದರ್ಭದಲ್ಲಿ ಯೋಗ ಬೆಳೆದು ಬಂದ ದಾರಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಯೋಗ ಬೆಳೆದು ಬಂದ ದಾರಿ ಅಂದ್ರೆ ಸರ, ಪ್ರಾರಂಭದೊಳಗ ಅದು ಹೆಚ್ಚುವಲಿ ಏನದಂತಂದ್ರ ಶಿವನು ಕುಂದಿರುವ ಭಂಗಿಯಲ್ಲಿ ಅದರೊಳಗೆ ಒಂದು ಶಕ್ತಿ ಐತಂತಕ್ಕಂಥದ್ದನ್ನ ಸಿಂಧು ನಾಗರಿಕತೆಯ ಒಂದು ಕುರುಹುಗಳ ಆಧಾರದ ಮೇಲೆ ಹೇಳ್ಬೋದು ಸರ್. ಅದನ್ನ ಅದನ್ನ ಶಿವನ ಕುಂದ್ರ ಇದನ್ನೊಂದು ವಿಧಾನದೊಳಗ ನಾವು ಕೆಲವೊಂದು ಋಷಿಮುನಿಗಳು ಕುತ್ಕೊಂಡು ಕೆಸಿನ ಶಕ್ತಿ ಪಡ್ಕೊಂಡ್ರದ್ರೊಳಗ. ಆದ್ರೆ ಯೋಗದ ಮೂಲ ಗುರು ಅವರೇ ಶಿವನು ಅಂತಕ್ಕಂಥದ್ದು ಬಂತು. ಮುಂದೆ ಅವ್ರು ಯಾವಾಗಪ್ಪ ಅಂತಂದ್ರೆ ಕೃಷಿ ಶಕ ಪೂರ್ವ 3000 ಪೂರ್ವದಲ್ಲಿ ಶಿವನ ಭಂಗಿಯನ್ನು ಕಂಡುಕೊಂಡ್ರವಾಗ. ಕೃಷಿ ಶಕ ಪೂರ್ವ 500-2000 ಒಳಗ ಪತಂಜಲಿಯವರ ಕೆಲವೊಂದು ವಿಷಯಗಳನ್ನ ಅಳವಡಿಸಿಕೊಂಡ್ರು. ಅವರು ಅವಾಗಿದ್ರು ಅಂತಕ್ಕಂಥದ್ದು ಅವರ ಈಗೇನದಂತಂದ್ರೆ ಗುರುಗಳ ಒಂದು ವ್ಯಕ್ತಿಯೊಳಗ ಯೋಗದ ಗುರು ಯಾರು ಅಂತಕ್ಕಂಥ ವಿಚಾರ ಬಂದಾಗ ಪತಂಜಲಿ ಅಂತಕ್ಕಂಥದ್ದನ್ನ ಹೇಳ್ಬಹುದು, ಬಟ್ ಶಿವನು ಅಂತ ಹೇಳ್ಬಹುದು. ಆದ್ರೆ ನಿಖರವಾದ ಒಂದು ವ್ಯವಸ್ಥೆ ಇಲ್ಲ, ಇಲ್ಲವೇ ಇಲ್ಲ. ಆದ್ರೆ ಒಟ್ಟಿನಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಅದೊಂದು ಒಳ್ಳೆ ಮಾರ್ಕೊಂಡು ತೋರಿಸೋದು. ಆಮೇಲೆ ಮುಂದೆ ಏನಾತಂತಂದ್ರೆ ಕೃಷಿ ಕಪೂರ 500-2000 ಪತಂಜಲಿ ದೇವರದು ಆತು. ಮುಂದೆ ವ್ಯಾಸಾಯರು ಮತ್ತು ವಾಕ್ಸ್ಮೃತಿಯವರು 8ನೇ ಶತಮಾನದೊಳಗ ಅವರು ಕೆಲವೊಂದು ಹಠಯೋಗ ಮತ್ತು ಇವು ಮಂತ್ರಯೋಗ ಲಯೋಗ ಅಂತಕ್ಕಂಥದ್ದು ಯೋಗಗಳನ್ನು ಕಂಡುಕೊಂಡು ಜೊತೆಗೆ ಪುಸ್ತಕಗಳ ಗ್ರಂಥಗಳನ್ನು ಬರೆದ್ರು, ಜೊತೆಗೆ ಅವ್ನು ಪ್ರಚಾರ ಮಾಡಿದ್ರು ಸರ್ ಅವರು. ಆಮೇಲೆ ಮುಂದೆ 17 ಇವ್ರು ಯಾರಪ್ಪ ಅಂತಂದ್ರೆ ಗೋರಕ್ಷನಾಥ ಅಂತ ಬರ್ತಾರೆ ಸರ್. ಅವರು ಕೂಡ ಸಾಕಷ್ಟು ಗ್ರಂಥಗಳನ್ನು ಬರೆದ್ರು. ಮುಂದೆ ಆಸನ ಮತ್ತು ಪ್ರಾಣಾಯಾಮಗಳ ಬಗ್ಗೆ ಕಲ್ಪನೆಗಳನ್ನು ಕೊಟ್ಟರು ಸರ್ ಅವರು, ಅವ್ರು ಗೋರಕ್ಷನಾಥ ಅಂತ ತಿಳ್ಕೊಂಡು. ಮುಂದೆ ಇವ್ರು ಏನಾಯ್ತಪ್ಪ ಅಂತಂದ್ರೆ 14ನೇ ಶತಮಾನದೊಳಗ ಸ್ವಾತವರ್ಮ ಅವರು ಕೂಡ ಕೆಲವೊಂದು ಯೋಗದ ಬಗ್ಗೆ ಗ್ರಂಥಗಳನ್ನು ಬರೆದ್ರು, ಪ್ರಚಾರ ಮಾಡಿದ್ರು, ಕೆಲವೊಂದು ಕಡೆ ಸುತ್ತಾಡ್ಕೊಂಡು ಎಷ್ಟೆಷ್ಟೋ ಪ್ರಚಾರ ಮಾಡಿದ್ರು ಸರ್. ಮುಂದೆ ಏನಾಗ್ಬಿಡ್ತು ಅಂತಂದ್ರೆ 18ನೇ ಶತಮಾನದೊಳಗ ಸ್ವಾಮಿ ವಿವೇಕಾನಂದರು ಅವರು ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಭಕ್ತಿಯೋಗ, ಧ್ಯಾನಯೋಗ, ಭಕ್ತಿಯೋಗ ಮತ್ತು ಕರ್ಮಯೋಗ, ರಾಜಯೋಗ ಅಂತಕ್ಕಂಥದ್ದು 4 ಯೋಗಗಳನ್ನು ಅವರು ಬರೆಯುವುದಲ್ಲದನ್ನ ಜೊತೆಗೆ ಸಾಕಷ್ಟು ಅವನ್ನ ಜನರಿಗೆ ಅಳವಡಿಸಬೇಕು, ಜನರಿಗೆ ಗೊತ್ತು ಮಾಡ್ಬೇಕು ಅಂತ ತಿಳ್ಕೊಂಡು ಸಾಕಷ್ಟು ಪ್ರಯತ್ನ ಮಾಡಿದ್ರು ಸರ್. ಮುಂದೆ ಅದು 20ನೇ ಶತಮಾನದೊಳಗೆ ಏನಂತ ಹೆಚ್ಚು ಕಡಿಮೆ ಏನಂತಂದ್ರೆ ಪತಂಜಲಿ ಅವರು ಬರೆದು, ಆಮೇಲೆ ಹೇಳಿದೆವು ರಗಾಳೆ ಗೋರಕ್ಷಣಾಥ ಸ್ವಾತವರ್ಮ ಇವರೆಲ್ಲ ಬರೆದದ್ದು ಅವುಗಳನ್ನ ಸಂಗ್ರಹ ಮಾಡಿಕೊಂಡು ಸಾಕಷ್ಟು ಯೋಗ ತಜ್ಞರು ಪುಸ್ತಕಗಳನ್ನು ಬರೆದ್ರು, ಗ್ರಂಥಗಳನ್ನು ಬರೆದ್ರು. ಮಾಧ್ಯಮಗಳು ಹೊರಟು ಬಿಟ್ಟರು ಸರ್. ಅವಾಗ ಮಾಧ್ಯಮಗಳ ಮೂಲಕ ಈಗ ಟಿವಿ ಮಾಧ್ಯಮ ಇರ್ಬೋದು, ಆಮೇಲೆ ಮೊಬೈಲ್ ಇರ್ಬೋದು, ಪತ್ರಿಕೆ ಮಾಧ್ಯಮಗಳಿರ್ಬೋದು, ವಿವಿಧ ಮಾಧ್ಯಮಗಳ ಮೂಲಕ ಜನರು ಏನ್ ಮಾಡಕತ್ತಿರ ಅಂತಂದ್ರೆ ಬಹಳಷ್ಟು ಪ್ರಮಾಣ ಮತ್ತು ಇವು ಸಂಸ್ಥೆಗಳು ಹುಟ್ಟುಕೊಂಡು ಸರ್. ಪತಂಜಲಿ ಯೋಗ ದರ್ಶನ ಯೋಗ ಸಂಸ್ಥೆ, ಆಮೇಲೆ ಇದು ಧರ್ಮಸ್ಥಳದ ಮಂಜುನಾಥ ಯೋಗ ಟ್ರಸ್ಟ್ ಉತ್ಪತ್ತಿ ಆತ್ರಿ, ಆಮೇಲೆ ಬಾಬಾ ರಾಮದೇವ್ ಯೋಗದ ಇದು ಗುರು ಹತ್ತು. ಹಿಂಗಾಗಿ ಅನೇಕ ಸಂಸ್ಥೆಗಳು ಹುಟ್ಟುಕೊಂಡು ಬೇರೆ ಬೇರೆ ಕಡೆ ಅದಾವ. ಬಟ್ ಅದು ಬೆಳೆದು ಬಂದ ದಾರಿ ಇದು. ಆದ್ರೆ ಜನರು ಅದನ್ನ ಉಪ ಮಾಡ್ಕೊಳ್ಳಿಕ್ ತಯಾರ ಸಾಕು. ಅದೇನೈತಂತಂದ್ರ ಅದು ಹೇಳಿದ್ನಲ್ರಿ, ಯೋಗದ ಬೇರು ಕಹಿ ಬಟ್ ಅದ್ರ ಫಲ ಸಿಹಿ ಐತೆ ಅಂತಕ್ಕಂತ ಮುಂದ್ ಗೊತ್ತಾಗ್ತದ. ಈ ಕಹಿ ಸಲುವಾಗಿ ಕೇವಲ ಮಾಡ್ತಾರೆ, ಏನ್ ಮಾಡೋ 3 ದಿನ ಮೋಜಿಗೆ ಮಾಡಿ ಕೈ ಬಿಟ್ಬಿಡ್ತಾರ. ಆದ್ರೂ ಮೊದಲಿನಕ್ಕಿಂತನೂ ಈಗ ಸಾಕಷ್ಟು ಇದು ಅದರ ಸರ್. ಅದು ಆಮೇಲೆ ಇನ್ನೊಂದಂತಂದ್ರ ಇದು ಅನಿವಾರ್ಯ ನಮ್ಗೆ ಆಗ್ಬಿಟ್ಟ ಸರ್. ಇದು ನಮ್ಮ ಜೀವನದೊಳಗ ಯೋಗ ಅನಿವಾರ್ಯ ಮತ್ತು ಅವಶ್ಯನ ಆಗ್ಬಿಟ್ಟದ. ಯಾಕೆ ಹಿಂಗಾಗ್ಯದಪ್ಪ ಅಂತಂತಂದ್ರ ಹೇಳ್ತಾರ ಅವ್ರು, ಹಿರಿಯರು ಏನ್ ಹೇಳ್ತಾರಪ್ಪ ಅಂತಂತಂದ್ರ ಬೆಳೆಯುತ್ತಿರುವ ಜನಸಂಖ್ಯೆ, ಒಬ್ಬ ಯೋಗಶಾಸ್ತ್ರ ಹೇಳಿದ್ರೆ ಇತ್ತಿತ್ತಲಾಗಿ 21ನೇ ಶತಮಾನದಾಗ 21-22ರಾಗ ಬೆಳೆಯುತ್ತಿರುವ ಜನಸಂಖ್ಯೆ, ಅಳೆಯುತ್ತಿರುವ ಕಾಡು, ಬಳಿಯುತ್ತಿರುವ ರಾಸಾಯನಿಕ ಗೊಬ್ಬರ, ಅದನ್ನೇ ಉಪಯೋಗಿಸಿ ಬೆಳೆಯುತ್ತಿರುವ ಆಹಾರ ಸಾಮಗ್ರಿ, ಅದನ್ನು ಬಳಸಿಕೊಂಡು ನಾಶವಾಗುತ್ತಿರುವ ಆರೋಗ್ಯ, ಈ ರೀತಿ ಇದು ಅನಿವಾರ್ಯ. ಯಾಕಂತಂದ್ರೆ ಇದು ಅನಿವಾರ್ಯವಾಗಿ ಸರ್. ಅದು ಈಗ ನಾ ಹೇಳಿದ್ದು ಅದು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಲೇಬೇಕು, ಆಹಾರ ಸಾಮಗ್ರಿಗಳನ್ನು ಜಾಸ್ತಿ ಬೆಳಿಲೇಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ 1952ರಾಗ ಕೇವಲ 31 ಕೋಟಿ ಜನಸಂಖ್ಯೆ ಇತ್ತು. 31 ಕೋಟಿ ಜನಸಂಖ್ಯೆ ಇತ್ತು. ಇವಾಗ ಏನಾಗಿದೆ ಅಂದ್ರೆ 140 ಕೋಟಿ ಜನಸಂಖ್ಯೆಗೆ ಸರ್. ಈ 140 ಕೋಟಿ ಜನಸಂಖ್ಯೆಗೆ ಆಹಾರ ಪೂರೈಕೆ ಮಾಡೋದು ಬಹಳ ಕಠಿಣ. ಯಾಕಂದ್ರೆ ಅವಾಗಿರ್ತಕ್ಕಂಥ ಭೂಮಿ ಉಳಿಲಿಲ್ಲ ಇವಾಗ. ಯಾಕಂತಾನೆ ಹಲವಾರು ಅಣೆಕಟ್ಟುಗಳನ್ನು ಕಟ್ಟಿದ್ರು, ರಾಷ್ಟ್ರೀಯ ಹೆದ್ದಾರಿಗಳಾದವು, ಆಮೇಲೆ ಫ್ಯಾಕ್ಟರಿಗಳು ಹುಟ್ಟುಕೊಂಡು, ಆಮೇಲೆ ಈ ಜನಸಂಖ್ಯೆ ಬೆಳೆದಂಗೆ ಇದ್ದ ಭೂಮಿಯನ್ನ ಇದನ್ನ ಮಾಡಿಬಿಟ್ರು, ಮತ್ತೆ ಕಾಡು ಕಡದ ನಾಶ ಮಾಡಿಬಿಟ್ರು ಬೇಕಾದಷ್ಟು. ಆಮೇಲೆ ಅನೇಕ ಜನರಿಗೆ ಇರ್ಲಿಕ್ಕೆ ಮಾಡಲಿಕ್ಕೆ ಕೆಲವೊಂದು ಇವನ್ನ ಎನೆ ಮಾಡಿ ಮಾಡಿ ಮಾಡಿ ಭೂಮಿಯನ್ನು ಕಡಿಮೆ ಮಾಡಿಬಿಟ್ರು. ಹೀಗಿರುವಾಗ ಅಲ್ಲಿ ಆಹಾರ ಬೆಳಿಲಿಕ್ಕೆ ಬಹಳ ಕಡಿಮೆ ಆದ ಸಲ ಇವನ್ನ ರಾಸಾಯನಿಕ ಉಪಯೋಗ ಮಾಡಿದ್ರು. ಇವೆಲ್ಲವುಗಳ ಅನೇಕ ರೋಗಗಳು ತುತ್ತಾಗುವುದು ಏನೇ ಕಾರಣ, ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿ ನಾವು ಬೆಳೆದ ಆಹಾರವನ್ನು ಉಪಯೋಗ ಮಾಡೋದನ್ನ ನಮಗೆ ರೋಗಗಳು ತುತ್ತಾಗ್ಲಿಕ್ಕತ್ತೀವಿ. ಆದ್ರೆ ಇನ್ನೊಂದು ಏನಂತಂತಂದ್ರ ಅದನ್ನ ನಾವು ಇದನ್ನ ಮಾಡ್ಬೇಕಾತಪ್ಪ ಅಂತಂದ್ರೆ ಒಂದೇ ಒಂದು ಮಾರ್ಗ, ನಾವು ರೋಗಗಳಿಂದ ಪಾರಾಗಬೇಕಾದ್ರೆ ಒಂದೇ ಒಂದು ಮಾರ್ಗ, ಅದು ಯೋಗ ಮಾರ್ಗ.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಯೋಗದ ಇತಿಹಾಸದ ಬಗ್ಗೆ, ಯೋಗ ಎಲ್ಲಿಂದ ಬೆಳೆದು ಬಂತು ಅದ್ರ ಬಗ್ಗೆ ತಾವು ಹೇಳಿದ್ರಿ, ಯೋಗದಲ್ಲಿ ಎಷ್ಟೆಲ್ಲ ಪ್ರಕಾರಗಳಿವೆ ಅದ್ರ ಬಗ್ಗೆನೂ ತಾವು ತಿಳಿಸಿದ್ರಿ, ರಾಜಯೋಗ, ಕರ್ಮಯೋಗ, ಭಕ್ತಿ ಯೋಗ, ಕುಂಡಲಿನಿ ಯೋಗ, ಹಠಯೋಗ, ತಾವ್ ಯಾವ ಯೋಗ ಮಾಡ್ತೀರಾ?
1: ನಾವು ರಾಜಯೋಗ ಅಳವಡಿಸ್ಕೊಂಡಿವಿ ಸರ್. ರಾಜಯೋಗ ಅಳವಡಿಸ್ಕೊಂಡ್ವಿ. ರಾಜಯೋಗದೊಳಗ ಅಷ್ಟಾಂಗ ಯೋಗ ಅಂತ ಬರ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ತಿಳ್ಕೊಂಡು 8 ಮೆಟ್ಟಲುಗಳು ಬರ್ತವೆ ಸರ್.
0: ರಾಜಯೋಗ ಈಗ ತಾವು ಆ ಒಂದು 48 ಏಜ್ ನಲ್ಲಿ 48 ವಯಸ್ಸಿನಲ್ಲಿ ಅದು ಅಲ್ಲಿಂದ ಪ್ರಾರಂಭ ಮಾಡಿದ್ದು ರಾಜಯೋಗ. ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ. ಸೊ ಯೋಗದಲ್ಲಿ ಗುರು ಎಷ್ಟು ಮುಖ್ಯ, ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಯುಗ, ಒಂದು ಇಂಟರ್ನೆಟ್ ಮುಖಾಂತರ ಏನಾದ್ರೂ ಕಲಿತಾರೆ. ಯೋಗದಲ್ಲಿ ಗುರು ಶಿಷ್ಯ ಪದ್ಧತಿ ಬಹಳ ಮುಖ್ಯ,
1: ಗುರು ಅವಶ್ಯವಾಗಿ ಬೇಕೇ ಬೇಕು
0: ಅದ್ರ ಬಗ್ಗೆ.
1: ಯಾಕಂತಂದ್ರೆ ಇಲ್ಲಿ ನಾವು ಮುಂದೆ ಗುರಿ ಇರಲಿ ಹಿಂದೆ ಗುರು ಇರಲಿ ಅಂತಕ್ಕಂಥ ವ್ಯವಸ್ಥೆ ಇದ್ರೊಳಗೆ ಬಹಳ ಮಹತ್ವದ್ದು ಸರ್. ಯಾಕಂತಂದ್ರೆ ಕೆಲವೊಂದು ಆಸನಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಕೆಲವೊಂದು ಶುದ್ಧೀಕರಣ ಕ್ರಿಯೆಗಳಿರ್ಬೋದು, ಇವೆಲ್ಲವುಗಳು ಗುರುವಿನ ಮುಖಾನ ಕಲ್ಕೊಂಡು ಮುಂದೆ ಸಾಗೋದ್ರಿಂದ ಬಹಳ ಒಳ್ಳೇದು. ಯಾಕಂತಂದ್ರೆ ಆಸನಗಳು ಕೆಲವೊಂದು ಕಠಿಣ ಆಸನಗಳು ಬರ್ತಿರ್ತವೆ, ಆ ಆಸನಗಳು ಮಾಡುವಾಗ ನಾವು ಅಪ್ಪಿತಪ್ಪಿ ಏನ್ರ ಮಾಡಿದ್ವಿ ಅಂತಂದ್ರೆ ಅದು ಅಸ್ವಸ್ಥ ಆಗಿ ನಮ್ಮ ಇಡೀ ಇದನ್ನ ಬಾದಾಗುವಂತ ಸ್ಥಿತಿ ಬರ್ತದೆ. ಈಗ ನಮ್ಮಲ್ಲಿ ಒಬ್ರು ಇಳ್ಕಲ್ ಅವರೊಬ್ರು ಈ ಕೆ ಬಿ ಒಳಗ ಸೆಕ್ಷನ್ ಆಫೀಸರ್ ಇದ್ರು, ಅವರು ನಮ್ಮ ರಿಲೇಷನ್ ಹೌದು, ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಶಿರ್ಸಾಸನ ಮಾಡಕ್ ಹೋಗ್ಬಿಟ್ರು, ಶಿರ್ಸಾಸನ ಮಾಡಿ ಬಿದ್ದು ನಡ ಮುರ್ಕೊಂಡ್ಬಿಟ್ರು ಸರ್. ಇಲ್ಲೆಲ್ಲ ಇದನ್ನ ಚಪ್ಪನೆ ಮುರ್ಕೊಂಡ್ಬಿಟ್ರು ಅವರು, ಮುರ್ಕೊಂಡು ಎಷ್ಟೋ ದಿನ ದವಾಖಾನೆ ಬಳಲಿ ಇನ್ನೂ ಹಂಗೆ ಹಾಸಿಗೆನ ಹಿಡ್ಕೊಂಡ್ಬಿಟ್ರು ಅವ್ರು. ಆದ್ರೆ ಅದು ಅದಕ್ಕೊಂದು ಮಾರ್ಗದರ್ಶನ ಇರ್ತಾರೆ ಸರ್. ಉದಾಹರಣೆಗೆ ಹೇಳ್ತೀನಿ, ಇವಾಗ ಗುರುಗಳಾದವ್ರು ನಮ್ಗೆ ಏನ್ ಹೇಳ್ತಾರ ಅಂತಂತಂದ್ರೆ, ಉದಾಹರಣೆ ಶಿರ್ಸಾಸನ ಮಾಡ್ಬೇಕಂತ ವಿಷಯ ಬಂತು. ಶಿರ್ಸಾಸನ ಮಾಡುವಂತ ವಿಷಯ ಬಂದಾಗ ನೀವು ಗಾಡಿಗೆ ಒಬ್ರು ಸಹಾಯ ತಗೊಂಡು ಗಾಡಿ ನಿಂತ್ಕೊಂಡು ಮಾಡ್ರಿ, ಆಮೇಲೆ ಹೊರಗೆ ಮಾಡುವಾಗ ಸಹಿತ ನೀವು ಮತ್ತೊಬ್ರು ಸಹಾಯ ತಗೊಂಡು ಮಾಡ್ರಿ, ತದನಂತರ ನೀವು ಒಬ್ಬರೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಒಂದು ವೇಳೆ ನೀವು ಅಕಸ್ಮಾತ್ತಾಗಿ ಹಿಂದ್ಗಡೆ ಜೋಲಿ ಹೋತಂತಂದ್ರೆ ಎರಡು ಪಾದಗಳನ್ನು ಮೊದಲು ಹಚ್ಚರಿ. ಹಿಂಗ ಗುರುಗಳಾದ್ರೂ ಸ್ವಲ್ಪ ಅದ್ರ ಬಗ್ಗೆ ಅನುಭವ ಇತ್ತಂದ್ರೆ ಕಲ್ಪನೆ ಕೊಡ್ತಾರೆ, ಇಲ್ಲ ಅಂತಂದ್ರೆ ಏಕಾಏಕಿ ಇವ್ರು ಹೋಗಿ ಮಾಡ್ಬಿಟ್ರು ಅಂತಂತಂದ್ರೆ ತಾವು ಅನಾಹುತಕ್ಕೆ ಕಾರಣ ಆಗುವಂತ ಸ್ಥಿತಿಗಳು ಬರ್ತಾವೆ ಸರ್. ಅದಕ್ಕೆ ಆ ಗುರುಗಳು ಗುರುವಿನ ಮುಖ ಮಾಡೋದನ್ನ ಬಹಳ ಒಳ್ಳೇದು. ಗುರು ಬೇಕೇ ಬೇಕು ಇದಕ್ಕೆ, ಯೋಗಕ್ಕೆ ಅಗದಿ 100% ಗುರು ಬೇಕು. ಆದ್ರೆ ಇನ್ನೇನಪ್ಪ ಅಂತಂತಂದ್ರೆ ಗುರುಗಳು ದಾರಿ ತೋರಿಸ್ ಮಾರ್ಗವನ್ನು ತೋರಿಸ್ತಾರೆ, ಬಟ್ ಹೆಜ್ಜೆಗೊಮ್ಮೆ ನಿಂದ್ರಕ್ಕೆ ಹಾಕಿರಂಗಿಲ್ಲ. ಅವ್ರ ಮಾರ್ಗವನ್ನು ತೋರಿಸಿದ್ದನ್ನು ಸರಿಯಾಗಿ ನಾವು ತಿಳ್ಕೊಂಡು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡ್ರೆ ಬಹಳ ಮಹತ್ವವಾಗಿ ಅವ್ರ ಜೀವನ ಸಾಗ್ತೈತೆ ಅಂತ.
0: ಈ ಪ್ರಶ್ನೆ ಕೇಳಿರುವ ಉದ್ದೇಶನೇ ಅದು, ಏಕೆಂದ್ರೆ ಎಷ್ಟೋ ಜನ ಗುರು ಇಲ್ಲದೆ ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ ತಾವು ಅದಕ್ಕೆ ಒಂದು ಉದಾಹರಣೆನೇ ಕೊಟ್ರಿ, ಶೀರ್ಷಾಸನ ಬಹಳ ಕಠಿಣವಾದ ಆಸನ,
1: ಕಠಿಣ ಆಸನ ಸರ್.
0: ಅಂತ ಸಂದರ್ಭದಲ್ಲಿ ಸ್ವಯಂ ಮಾಡ್ಲಿಕ್ಕೆ ಹೋಗಿ, ಏಕೆಂದ್ರೆ ಎಲ್ಲಾ ಮಾಹಿತಿ ಇಂಟರ್ನೆಟ್ ನಲ್ಲಿ ಲಭ್ಯ. ನೀವು ಹೇಳಿ ಒಂದು ಆಸನದ ಹೆಸರು, ಆಸನದ ವಿಡಿಯೋ ಕೂಡ ಸಿಗುತ್ತೆ, ಆದ್ರೆ ಅದನ್ನ ನೋಡಿ ಮಾಡಬಾರ್ದು. ನಾವು ಗುರು ಕಡೆನೆ ಹೋಗಿ ಕಲಿಬೇಕು. ಇದು ಒಂದು ಬಹಳ ಮುಖ್ಯವಾದ ವಿಷಯ. ರಾಜಯೋಗದ ಬಗ್ಗೆ ತಿಳಿಸಿ, ಅದರಲ್ಲಿ ಏನೆಲ್ಲ ಇರುತ್ತೆ ತಾವು ಹೇಳಿದ್ರಿ, ಸ್ವಲ್ಪ ಇನ್ನೊಂದ್ ಸ್ವಲ್ಪ ವಿವರವಾಗಿ ಅದ್ರ ಬಗ್ಗೆ ತಿಳಿಸ್ಬೋದು.
1: ಈಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ತಿಳ್ಕೊಂಡು 8 ಮೆಟ್ಲ್ ಇರ್ತಾವ ಸರ್. ನಾವು ಇವು ಮೊದಲು ಪ್ರಾರಂಭದೊಳಗೆ ಮೆಟ್ಲ್ ಮೆಟ್ಲ್ ಮೆಟ್ಲ್ ಹೋದ್ರೆ ಅಟ್ಟ ಸಿಗೋದು ಅಂತ ಹಿರಿಯರು ಹೇಳ್ತಾರೆ. ಒಮ್ಮೆಲೆ ಜಿಗೆಲ್ ನಾವು ಮಂಗಗಳು ಅಲ್ಲ ಬೆಕ್ಕುಗಳು ಅಲ್ಲ ಅಂತ, ಅದಕ್ಕೆ ಮೆಟ್ಲು ಮೆಟ್ಲು ಹೋಗ್ಬೇಕು ಅಂತ. ಮೆಟ್ಲು ಮೆಟ್ಲು ಹೋಗ್ಬೇಕಂತಂದ್ರೆ ಆಕ್ಚುಲಿ ನಾವು ಯೋಗದ ಗುರಿಯನ್ನ ತಲುಪಬೇಕಾತಪ್ಪ ಅಂತಂದ್ರೆ ಯಮ ನಿಯಮ ಬಹಳ ಮುಖ್ಯವಾದದ್ದು. ಯಾಕಂತಂದ್ರ ಯಮದೊಳಗನು 5 ಅಂಶಗಳು ಬರ್ತಾವ ಸರ್, ಅಹಿಂಸ ಸತ್ಯ ಆಸ್ತೇಯ ಬ್ರಹ್ಮಚಾರ್ಯ ಅಪರಿಗ್ರಹ ಅಂತ ತಿಳ್ಕೊಂಡು, ಆಮೇಲೆ ನಿಯಮದೊಳಗೂ ಶೌಚ ಸಂತೋಷ ತಪ ಸ್ವಾಧ್ಯಾಯ

ಈ ತರ ಸಿತ್ಕರಿಸದಂತಹ ಅವುಗಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಹೀಟ್ ಉತ್ಪತ್ತಿ ಆಗಿದ್ರೆ, ಉಷ್ಣ ಉತ್ಪತ್ತಿ ಆಗಿದ್ರೆ, ಅಥವಾ ನಾವು ಬೇಸಿಗೆ ದಿನದೊಳಗ ಅವನ ಉಪಯೋಗ ಮಾಡ್ಬೇಕು, ವಾತಾವರಣಕ್ಕೆ ಅನುಗುಣವಾಗಿ ಉಪಯೋಗ ಮಾಡ್ಬೇಕು ಅಂತ ಇರ್ತದ. ಅದಕ್ಕೆ ಅವನೇನಪ್ಪ ಅಂತಂದ್ರೆ ಈ ಧ್ಯಾನದನ್ನು ಅಷ್ಟ ಮಹತ್ವ ಐತೆ ಸರ್. ಈಗ ನಾ ಹೇಳಿ ಆಸನ ಮುಗಿತೀವಿ, ಧ್ಯಾನ ಮಾಡಿದ್ವಿ, ಈಗ ಪ್ರಾರಂಭದೊಳಗ ಯಮ ನಿಯಮದ ಬಗ್ಗೆ ತಿಳ್ಕೊಂಡಿವಿ, ಮುಂದದನ್ನ ಆಸನ ಮಾಡ್ತೀವಿ, ಆಸನದ ಜೊತೆಗೆ ಪ್ರಾಣಾಯಾಮನು ಬೇಕು. ಪ್ರಾಣಾಯಾಮದ ಮುಗಿದ ಮೇಲೆ ಧ್ಯಾನದ ಬಗ್ಗೆ ಅಂತ ಬರ್ತದ. ಧ್ಯಾನದ ಬಹಳ ಅಷ್ಟ ಮಹತ್ವ ಸರ್. ಧ್ಯಾನದೊಳಗೂ ಸುಮಾರು 5 ಮೆಟ್ ಇವು ಅದ ಸರ್, ಪ್ರಾರಂಭಿಕ ಹಂತಗಳದಾವ. ಅದು ಆ ಗುರುವಿನ ಮುಖನ ಕಲಿಬೇಕು. ಆ ಪ್ರಾರಂಭಿಕ ಹಂತಗಳು ಯಾವಪ್ಪ ಅಂತಂತಂದ್ರೆ, ಈಗ ನಾ ಪ್ರಣವ ಧ್ಯಾನ ಅಂತ ಬರುತ್ತೆ ಸರ್. ಪ್ರಣವ ಧ್ಯಾನ, ತ್ರಾಟಕ ಧ್ಯಾನ, ಸಗುಣ ಧ್ಯಾನ, ನಿರ್ಗುಣ ಧ್ಯಾನ ಅಂತ ಬರುತ್ತೆ ಸರ್. ಆ ಇವು ಧ್ಯಾನಗಳೊಳಗೆ ನಾವು ಯಾವ್ದನ್ನ ಅಳವಡಿಸ್ಕೊಂತೀವಿ ಅದನ್ನ ಅಗದಿ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಮಾಡ್ಬೇಕಷ್ಟ. ಒಂದ್ ವೇಳೆ ನಾವು ಅದ್ರೊಳಗೆ ಇದು ಮಾಡ್ಕೊಂಡು ಸುಮ್ ಸುಮ್ಮನೆ ಏನ್ ಮಾಡ್ತೀವಿ ಸರ್, ಅದು ಮಾಡ್ತಾ ಮಾಡ್ತೇವೆ ನಾವ್ ಏನ್ ಮಾಡ್ತೀವಿ, ಆಗಿಂದಾಗ ನಮ್ಗೆ ಇದು ಬಿತ್ತಿವಿ ಇವತ್ತ ನಮಗೆ ಬೆಳಿ ಬರ್ಲಿ ಅಂತ. ನೋ, ಅದು ನಾವು ಕ್ರಮೇಣ ದಿನಗಳದಂತೆ ನಮಗೆ ಅದ್ರ ಅನುಭವ ಆಗ್ತದೆ, ಅದು ಹೊಂದ್ಕೊಂತ ಸರ್. ಅದು ಆಕ್ಚುಲಿ ಈಗ ನಾವು ಹೇಳಿದೆ ನಿಮ್ಗೆ ಏನಪ್ಪ ಅಂತಂದ್ರೆ ಪ್ರಣವ ಧ್ಯಾನ ಅಂತ. ಪ್ರಣವ ಧ್ಯಾನ ಅಂತಂದ್ರ ಈಗೇನಿಲ್ಲ, ಸ್ವಲ್ಪ ನಾವೇನು ಕಿವಿ ಮುಚ್ಕೊಂಡು ಹಿಂಗೆ ಕುತ್ಕೊಂಡು ಬಿಟ್ಟಿವಿ ಅಂತಂದ್ರೆ, ಷಣ್ಮುಖ ಮುದ್ರೆ ಅಂತ ಇದಕ್ಕೆ, ಕಿವಿ ಮುತ್ಕೊಂಡು ಹಿಂಗೆ ಆಟೋಮೆಟಿಕ್ ಕುತ್ಕೊಂಡು ಬಿಟ್ಟಿವಿ ಅಂತಂದ್ರೆ, ಇವನ್ನೆಲ್ಲ ಹಾಕೊಂಡು ಅಲ್ಲಿ ಏನಾಗ್ತದೆ ಸರ, ಒಂಥರ ಸ್ವಲ್ಪ ಟೈಮ್ ಹಿಡ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು ಬಿಟ್ಟಿವಿ ಅಂತಂದ್ರೆ ಚಿನ್ ಚಿನ್ ಚಿನ್ ಚಿನ್ ಚಿನ್ ಚೀ ಅಂತ ಇರ್ತದೆ ಸರ್. ಅದ್ರ ಕಡೆ ಲಕ್ಷ ಕೊಟ್ಬಿಡುದು, ಬಲಮು ನಮ್ಮ ಇದ್ರ ಕಡೆ ಕಿವಿ ಕಡೆ ನೋಡ್ಕೊಂಡು ಅದ್ರ ಕಡೆ ಲಕ್ಷ ನೋಡ್ಕೋತ ಕುಂತ್ಬಿಡು ಸರ್. ಇದು ಪ್ರಣವ ಧ್ಯಾನ ಅಂತೀವಿ. ತ್ರಾಟಕ ಧ್ಯಾನ ಅಂತಂದ್ರೆ, ತ್ರಾಟಕ ಧ್ಯಾನದಿಂದ ಎರಡು ಉತ್ಪತ್ತಿ ಇದೆ ಸರ್ ನಮ್ಗೆ, ಎರಡು ಅಗದಿ ಬಹಳ ಮಹತ್ವದ ಕೆಲಸ ಕೊಡ್ತೈತೆ ತ್ರಾಟಕ. ತ್ರಾಟಕ ಹೆಂಗಂತಂದ್ರೆ, ನಾವು ಏನಿಲ್ಲ, ಸಾಮಾನ್ಯವಾದ ವಿಷಯಗಳನ್ನ ಸಂಜೆ ಮುಂದೆ ನಾವು ಎತ್ತ ಪ್ರಕಾರ ಅಥವಾ ಮುಂಜಾನೆ ಸೂರ್ಯೋದಯ ಪೂರ್ವದಲ್ಲಿ ನಾವು ದೇವ್ರ ಕೋನೆ ಅಂತ ಇರ್ತದೆ ಸರ್. ಅಥವಾ ನಾವು ಎಲ್ಲಿ ಯಾವುದು ಇದು ನಿಶಬ್ದ ವಾತಾವರಣದೊಳಗೆ ಇದ್ರೊಳಗೆ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಕೈಕಲ್ ಮುಖ ತಗೊಂಡು ಅಲ್ಲಿ ದೇವ್ರ ಮುಂದೆ ನಮಸ್ಕಾರ ಮಾಡಕ್ ಹೋಗ್ತೀವಿ. ಅಲ್ಲೇನ ನಮ್ ಎತ್ತರ ಎಷ್ಟಿರ್ತೈತೆ, ನಾವು ಹೈಟ್ ಕುತ್ಕೊಂಡಾಗ, ನಾವು ಯಾವ್ದೋ ಒಂದು ಆಸನ ಕೂತ್ಕೋಬೇಕು. ಕುತ್ಕೊಂಡಾಗ ಇನ್ನೊಂದು ನಮ್ಗೆ ನಿಮ್ಗೆ ಹೇಳ್ತೀನಿ ಸರ್, 4 ಆಸನಗಳದ ಒಟ್ಟ. 4 ಆಸನದೊಳಗೆ ಒಂದು ಆಸನವನ್ನು ಅಳವಡಿಸ್ಕೊಳ್ಬೇಕಷ್ಟನ. ಯಾವ್ಯಾಪ ಅಂತಂದ್ರೆ, ಪದ್ಮಾಸನ ಅಂತ ಬರ್ತದ, ವಜ್ರಾಸನ ಅಂತ ಬರ್ತದ, ಸಿದ್ಧಾಸನ ಅಂತ ಬರ್ತದ, ಸುಖಾಸನ ಅಂತ ಬರ್ತದ. ಇವು 4 ಆಸನದೊಳಗೆ ಒಂದನ್ನು ಅಳವಡಿಸ್ಕೊಂಡು ನೀವು ಪ್ರಾರ್ಥನೆ ಮಾಡ್ರಿ, ಧ್ಯಾನ ಮಾಡ್ರಿ, ಅಥವಾ ಪ್ರಾಣಾಯಾಮಗಳನ್ನು ಮಾಡ್ರಿ, ಏನ ಮಾಡಿದ್ರು ಸಹಿತ ಅದನ್ನು ಒಂದನ್ನು ಅಳವಡಿಸ್ಕೊಂಡ್ಬಿಡ್ಬೇಕಷ್ಟ. ನಮ್ಗೆ ಯಾವ ಸರಳ ಸುಲಭ ಅನಿಸ್ತದೆ, ಪ್ರಾರಂಭದಿಂದ ಹಿಡ್ಕೊಂಡು ಮುಗಿಯುವರೆಗೂ ಆಸನವನ್ನು ಬದಲಿ ಮಾಡಬಾರ್ದು. ಇದು ಯೋಗ ಶಾಸ್ತ್ರದಲ್ಲಿ ಹೇಳಿದಂತ ವಿಷಯ. ಅದಕ್ಕೆ ಇದನ್ನ ಏನ್ ಮಾಡ್ಬೇಕಂತಂದ್ರೆ, ಅದನ್ನು ಒಂದನ್ನು ಆಸನ ಉಪಯೋಗ ಮಾಡಿಕೊಂಡು ನಾವು ಈಗ ಮುಂದಿನ ಪ್ರಕ್ರಿಯೆ ಮಾಡೋದು. ಇವತ್ತು ಯಾವುದೇ ಇರ್ಬೋದು, ಇವತ್ತು ಪ್ರಾಣಾಯಾಮ ಇರ್ಬೋದು, ಇದನ್ನ ಇರ್ಬೋದು. ಹಾಗೆ ನಾವು ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ, ನಮ್ಮ ಕಣ್ಣಿನ ದೃಷ್ಟಿ ನೇರವಾದ ದೃಷ್ಟಿಗೆ ಅಲ್ಲಿ ದೀಪವನ್ನಿಟ್ಟು ನಾವು ಇಲ್ಲಿ ಒಂದು ಸುಮಾರು 2-3 ಫೀಟ್ ಅಂತರದಲ್ಲಿ ಕುತ್ಕೊಂಡು ಕುತ್ಕೊಂಡ್ಬಿಡುದು ಅಷ್ಟೇ. ಯಾವ್ದೋ ಒಂದು ಆಸನ ಕುತ್ಕೊಂಡ್ಬಿಡುದು, ಕುತ್ಕೊಂಡು ನೋಡ್ತಾನೆ ಕುತ್ಕೊಂಡ್ ಬಿಟ್ಬಿಟ್ರೆ ಅದು ಏನಾಗ್ತದೆ, ಸ್ವಲ್ಪ ನೀರು ಕಡಿತದ ಅಥವಾ ಪ್ರಾರಂಭ ಅಂತೊಳಗೆ ಬಿದ್ದು ಮಾಡಿಸ್ತದೆ. ಸುಮಾರು ಒಂದು ತಿಂಗಳದಂತಲೇ ನಾವು ಮಾಡಿಬಿಟ್ಟೆ ಅಂತಂದ್ರೆ ನಮಗೆ ಸೆಟ್ ಆಗಿಬಿಡ್ತದೆ. ಸೆಟ್ ಆತಂದ್ರೆ ಆ ದೃಷ್ಟಿಯನ್ನು ನಾವು ನೋಡ್ತಾ ಒಂದು 15 ನಿಮಿಷ ಅಷ್ಟ ಕುಂದ್ರು ಮುಗಿಸ್ಬಿಡುದು. 15 ನಿಮಿಷ ಬಿಡು ಮಾಡುದು ಬಿಟ್ಬಿಡುದು. ಹೀಗೆ ಒಂದು ಸುಮಾರು ಒಂದು 2-3 ತಿಂಗಳು ಮಾಡಿದ್ರೆ ಅವ್ರಿಗೆ ಏನಕ್ಕದಂದ್ರೆ ಸರ, ಧ್ಯಾನದ ಪ್ರಾರಂಭಿಕ ಹಂತ ಇದನ್ನು ನೋಡ್ತಾ ಕಣ್ಣು ಮುಚ್ಚಿಬಿಟ್ರೆ ಇಲ್ಲಿ ಬಂದು ಜ್ಯೋತಿ ಕುಂತು ಬಿಡುತ್ತದ ಆಟೋಮೆಟಿಕ್ ಒಂದ್. ಇದು ಧ್ಯಾನದ ಇದು ಆಗ. ಇನ್ನೊಂದು ಬೆನಿಫಿಟ್ ನಮ್ಗೆ ಲಾಭ ಏನದ ಅಂತಂದ್ರೆ, ಮನುಷ್ಯನಿಗೆ ಸಮೀಪ ದೃಷ್ಟಿ ಅಥವಾ ದೂರದೃಷ್ಟಿ ಯಾವ್ದಾರ ಒಂದು ಬರ್ತದ, ಪ್ರಾರಂಭದೊಳಗೆ ಬರ್ಬೋದು, ಮಧ್ಯದೊಳಗೆ ಬರ್ಬೋದು, ಕೊನೆ ಹಂತದೊಳಗೆ ಬರ್ತದ. ಈ ಒಂದು ಇದು ಬರೋದ್ರಿಂದ ಆ ಒಟ್ಟ ಬರದಲ್ಲಿ ಸರ್, ಆ ತ್ರಾಟಕ ಮಾಡೋದ್ರಿಂದ. ಯಾಕೆ ಈ ವಿಷಯ ಹೇಳ್ತೀನಪ್ಪ ಅಂತಂತಂದ್ರೆ, ಇಲ್ಲಿ ನರ್ಸು ಸೂಕ್ಷ್ಮ ನರಗಳೇನ್ ಮಾಡ್ತಾವ ಸ್ಟ್ರಾಂಗ್ ಆಗಿಬಿಡ್ತಾವ. ವೀಕ್ ಹಾಕೊಂಡು ತೋರ್ಬಿಟ್ಟು ಅಂದ್ರೆ ತಲೆನೋವು ಬರ್ತದ. ಆಮೇಲೆ ಇದು ಇದು ಏನಪ್ಪ ಅಂತಂದ್ರೆ, ದೃಷ್ಟಿ ಮಾಂದ್ಯ ಬರ್ಬೋದು, ಸಮೀಪ ದೃಷ್ಟಿ ಇರಬಹುದು, ದೂರದೃಷ್ಟಿಯ ದೋಷ ಇರಬಹುದು. ಅದನ್ನ ನಾವು ಹೋಗಲಾಡಿಸ್ಕೊಳ್ಳಿಕ್ಕೆ ಆ ತ್ರಾಟಕ ಧ್ಯಾನದ ಹಂತನೂ ಹೌದು, ನಮಗೆ ಅದಕ್ಕೆ ದೃಷ್ಟಿ ದೋಷ ನಿವಾರಣೆಗೂ ಹೌದು ಅಂತ. ಆಮೇಲೆ ಸಗುಣ ಧ್ಯಾನ. ಸಗುಣ ಧ್ಯಾನ ಅಂತಂದ್ರೆ, ಏನಾದ್ರೂ ಒಂದು ಮುಂದಿಟ್ಟು ಫೋಟೋ, ಯಾವ್ದೋ ದೇವ್ರ ಫೋಟೋ ಇಟ್ಕೊಂಡು ಮುಂದೆ ನೋಡುದು, ಆನ ಕುಂತ್ಬಿಡು, ಕುಂತು ಕುಂತು ಕುಂತು ಕುಂತು ಕುಂತು ಕುಂತು ಕುಂತು ಅದನ್ನ ಅಲ್ಲೇ ಇದು ಮಾಡಿಬಿಟ್ರೆ ಅಲ್ಲಿದು ಬರ್ತಿರ್ತದೆ. ಆಮೇಲೆ ಇನ್ನೊಂದು ನಾವು ನಿರ್ಗುಣ ಧ್ಯಾನ ಅಂತಂದ್ರೆ, ಆರಾಮಾಗಿ ಕುತ್ಕೊಂಡು ಈಗ ಸೋಹಂ ಜಾವ ಅಂತೀವಿ ನೋಡ್ರಿ, ಈಗ ಅದನ್ನು ಇದನ್ನು ಉಸಿರಾಡಿಸುವಾಗ ಒಳಗೆ ಉಸಿರಿಟ್ಟುಗಳ ಸೋ ಅಂತಿರ್ತೀವಿ, ಹೊರಗೆ ಬಿಡುವಾಗ ಹಮ್ ಅಂತೀವಿ. ಅದ್ರ ಮೇಲೆ ಉಸಿರ ಮೇಲೆ ಲಕ್ಷ ಇಟ್ಟುಕೊಂಡು ಹಂಗೆ ಕುಂತ್ಬಿಟ್ರೆ ನಾವು ಎಲ್ಲಿದೀವಿ ಅಂತ ಗೊತ್ತಾಗೋದಿಲ್ಲ ಅದು. ಆಮೇಲೆ ಭ್ರಾಮರಿ ಪ್ರಾಣಾಯಾಮಗೂ ಅದನ್ನ ಮಾಡ್ತಿರ್ತೀವಿ. ಭ್ರಾಮರಿ ಪ್ರಾಣ ಮಾಡುವಾಗ ಅದು ಕೂಡ ನಿರ್ಗುಣ ಧ್ಯಾನದೊಳಗೆ ಬರ್ತದೆ ಸರ್. ಅದು ಈಗ 8 ಸಪ್ತಚಕ್ರಗಳು ಬರ್ತಿರ್ತಾವ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ಆಮೇಲೆ ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ಅಂತ ಬರ್ತಿರ್ತಾವ. ಅಲ್ಲಿ ಏನ್ ಮಾಡ್ಬೇಕಂತಂದ್ರ, ನಾವು ಉಸಿರನ್ನ ತೆಗೆದುಕೊಂಡಾಗ ಒಂದೊಂದು ಚಕ್ರವನ್ನ ಛೇದನ ಮಾಡ್ಕೋತ ಬರುದು. ಉಸಿರನ್ನ ಭ್ರಮರ ಒದರ್ತಿರ್ತಲ್ಲ ಆ ಟೈಪ್ ಗುಂಗಿ ಒಳಗೆ ಒದರ್ದಂಗ ಒದರ್ಕೋತ ಮತ್ತೆ ಅವ್ನು ಛೇದನ ಮಾಡ್ಕೋತ ಹೋಗು, ಛೇದನ ಮಾಡ್ಕೋತ ಬರುದು, ಛೇದನ ಮಾಡ್ ಅಲ್ಲಿ ಆಟೋಮೆಟಿಕ್ ಸೆಟ್ ಆಗ್ಬಿಟ್ಟು ಒಟ್ಟ ನಾವು ಎಲ್ಲಿದೀವಿ ಅಂತ ಗೊತ್ತಾಗುದಿಲ್ಲ. ಅದು ಇವೆಲ್ಲ ಧ್ಯಾನಗಳ ಕೆಲವೊಂದು ಹಂತಗಳು ಇರ್ತಾವ ಸರ್. ಆದ್ರೆ ಒಟ್ಟಿನ ಮೇಲೆ ನಿಮ್ ಟೋಟಲ್ ಹೇಳ್ಬೇಕಂತಂದ್ರೆ, ನಾವು ಯೋಗದ ತುದಿಯನ್ನ ಯೋಗದ ಗುರಿಯನ್ನ ಮುಟ್ಟಬೇಕಂತಕ್ಕಂಥ ವಿಚಾರ ಇಟ್ಕೊಂಡಿವಪ್ಪ ಅಂತಂದ್ರೆ ಅದರಲ್ಲಿ ಪಳಗಬೇಕು ಸರ್.
ಆದ್ರೆ ಪಳಗಿದ್ರೆ ನಮ್ಗೆ ಅದ್ರ ಅನುಭವ ಆಗ್ತದೆ. ನಾವೇನು ಸುಮ್ ಸುಮ್ಮನೆ ಬರೀ ಕಾಟಾಚಾರಕ್ಕೆ ಮೂರು ದಿನ ಮಜಾಕ್ ಮಾಡ್ಬಿಡುದು, ಡಂಬಾಚಾರ ಮಾಡ್ಕೊಂಡು ಮೂರು ದಿನ ಮಾಡಿ ಕೈ ಬಿಟ್ಬಿಟ್ರೆ ಏನೂ ಆಗಲ್ಲ. ಅದನ್ನ ಹೆಚ್ಚು ಅಳವಡಿಸ್ಕೊಂಡ್ರೆ ಅವ್ರ ಲೈಫ್ ಜೀವನದ ಉದ್ದಕ್ಕೂ ಅವರು ಬಹಳ ನೆಮ್ಮದಿಯಿಂದ ಇರ್ತಾರ. ಈಗ ನೋಡಿ ಸರ್, ಇದು ನಾನು ಇನ್ನೊಂದು ವಿಷಯದೊಳಗೆ ಹೇಳ್ಬಿಡ್ತೀನಿ ನಿಮ್ಗೆ. ಇವನು ಯೋಗದೊಳಗೆ ತೊಡ್ಕೊಳ್ಳೋದು ಅಂತಂತಂದ್ರೆ ಸುಗರ್ ಬಿಪಿಗಳು ಟ್ಯಾಬ್ಲೆಟ್ಸ್ ಇದ್ದಂಗೆ ಸರ್. ಇದು ಸುಗರ್ ಬಿಪಿ ನಾವು ಕಾಯಂ ಟ್ಯಾಬ್ಲೆಟ್ಸ್ ತೊಗೊಂಡು ತೊಗೊಂತೀವಿ, ಇದು ಟ್ಯಾಬ್ಲೆಟ್ಸ್ ಇಲ್ಲ. ನಾವು ಮುಂಜಾನೆ ಅದೇನು ಮಾಡ್ತೀವಿ,

0: ಒಟ್ಟು ಇದನ್ನ ಒಂದು ಒಂದು ಗಂಟೆ ಎರಡು ಗಂಟೆ ಇದಕ್ಕಾಗಿ ಮೀಸಲು ಇಟ್ಬಿಡುದು. ಇವೆಲ್ಲ ನಮ್ಗೇನೋ ಇದ್ರೊಳಗೆ ವ್ಯಾಪ್ತಿಯೊಳಗೆ ಸ್ವಲ್ಪ ಸಮಸ್ಯೆ ಅನಿಸ್ತು. ಸಂಜೆಗೆ ಉಪಯೋಗ ಮಾಡೋಣ. ಮುಂಜಾನೆ ಆಸನ ಚಟುವಟಿಕೆಗಳನ್ನು ಮಾಡಿ ಚಟುವಟಿಕೆ ಆಸನಗಳನ್ನು ಮಾಡಿ ವಾರ್ಮಪ್ ಅಂತೇವಲ್ರಿ, ವಾರ್ಮಪ್ ಮತ್ತು ಆಸನಗಳನ್ನು ಮಾಡಿ ಸಂಜೆ ಪ್ರಾಣಾಯಾಮ ಮಾಡೋಣ. ಇಲ್ಲ ಮುಂಜಾನೆ ಟೈಮ್ ಸಿಕ್ತ ಮೂರು ಅವುಗಳನ್ನು ಮುಂಜಾನೆ ಮಾಡಿಬಿಡೋಣ. ಒಟ್ಟಿನಲ್ಲಿ ಅದನ್ನು ನಾವು ಲೈಫ್ನಾಗ ಅಳವಡಿಸ್ಕೊಂಡ್ಬಿಟ್ಟು ಅಂತಂದ್ರೆ ಭಾಳ ಅಂದ್ರೆ ಭಾಳ ರೀ. ಒಟ್ಟು ಔಷಧ ಉಪಚಾರದ ಸುಳಿನೇ ಬರೋದಿಲ್ಲ. ನನಗೈದು ನೋಡ್ರಿ, ಹೇಳಿದ್ ಈಗ 71 ವರ್ಷ ನಮ್ಗೆ ಯಾವುದು ಏನು ಇಲ್ಲವೇ ಇಲ್ಲ. ಹಾರ್ಟ್ ಇಲ್ಲ, ಬಿಪಿ ಇಲ್ಲ, ಶುಗರ್ ಇಲ್ಲ, ಇನ್ನಿತರ ಯಾವುದೇ ಯಾವುದು ರೋಗಗಳಿಲ್ಲ. ನಾವು ಅದ್ರ ಆಸ್ಪತ್ರೆ ಸಮೀಪ ಹೋಗುದೂ ಇಲ್ಲ.
1: ನಾನು ಇದನ್ನ ಯಾಕೆ ಕೇಳ್ತಾ ಇದ್ನಿ, ಎರಡು ಬಾರಿ ಕೇಳಿದೆ. 48 ವಯಸ್ಸಕ್ಕೆ ನೀವು ಪ್ರಾರಂಭ ಮಾಡಿದ್ರೆ ಆಚೆ ಕೇಳುಗರಿಗೆ ಇದು ಒಂದು ಸ್ಫೂರ್ತಿ ಆಗಿರಬೇಕು. ಏಕೆಂದ್ರೆ ಯಾಕೆ ಅವ್ರು ತಿಳ್ಕೊತಾರೆ ನಮ್ಗೆ ವಯಸ್ಸಾಯ್ತು ಇನ್ಯಾಕೆ ಬಿಡಪ್ಪ ಅಂತ. ಇಲ್ಲ, ಟರ್ನಿಂಗ್ ಪಾಯಿಂಟ್ 48
0: ಇಲ್ಲ ಸರ್, ಅದು ಈಗ ವಯಸ್ಸಿನ ಇದು ಇಲ್ಲವೇ ಇಲ್ಲ. ಆದ್ರೆ ಇನ್ನೊಂದೇನು, ಮನುಷ್ಯನಿಗೆ ಛಲ ಬೇಕಷ್ಟೇ, ಮಾಡಬೇಕು ಅಂತಕ್ಕಂಥ ಛಲ ಇತ್ತಪ್ಪ ಅಂತಂದ್ರೆ ಇಲ್ಲ, ನಾವು ಬಾಡಿ ಜಾಸ್ತಿ ನಾವು ಇದು ತೂಗು ವಯಸ್ಸು ಜಾಸ್ತಿ. ನಿಮಗೆ ನೀವು ಅಷ್ಟು ಮಾಡ್ರಿ, ನೀವು ಯಾವ ನೀವು ಮತ್ತೆ ಪ್ರಾಣಾಯಾಮಗಳಂತೂ ಸರಳ ಬಂದೇ ಬರ್ತಾವ. ಅಗದಿ ಪ್ರಾಣಾಯಾಮ ಅಂತೂ ರೀ, ಕುಂತಲ್ಲೇನು ಮಾಡಬೇಕು ಸ್ವಲ್ಪ ಅದ್ರ ಬಗ್ಗೆ ಅನುಭವ ತಗೊಂಡ್ಬಿಟ್ರೆ ಆ ಒಂದು 8 ಪ್ರಾಣಾಯಾಮ ಹೇಳಿದ್ನಲ್ರಿ, ಈಗ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಬರ್ತದ, ವಿಭಾಗೀಯ ಪ್ರಾಣಾಯಾಮ ಅಂತ ಬರ್ತದ, ಉಜ್ಜಾಯ ಪ್ರಾಣಾಯಾಮ ಅಂತ ಬರ್ತದ, ಬಾಹ್ಯ ಪ್ರಾಣಾಯಾಮ ಅಂತ ಬರ್ತದ, ಕಪಾಲಭಾತಿ ಅಂತ ಬರ್ತದ, ಆಮೇಲೆ ಮುಂದೆ ನಾಡಿ ಶೋಧನ ಅಂತ ಬರ್ತದ, ಆಮೇಲೆ ಭ್ರಾಮರಿ ಪ್ರಾಣಾಯಾಮ ಅಂತ ಬರ್ತದ, ಊದಿಗೆ. ಇವು 8 ಪ್ರಾಣಾಯಾಮಗಳು ನಮಗೇನಪ್ಪ ಅಂತಂತಂದ್ರೆ ಇವುದನ್ನು ಇನ್ನೊಂದು ನಿಮಗೆ ವಿಷಯ ಹೇಳ್ಬಿಡ್ತೀನಿ. ಏನಪ್ಪ ಅಂದ್ರೆ ಮೂಗಿನಿಂದ ತಗೊಂಡು ಮೂಗಿನಿಂದ ಹೊರಳಿಂದ ತಗೊಂಡು ಹೊರಳಿಂದ ಬಿಡುವಂತದ್ದು ಇವು 8 ಪ್ರಾಣಾಯಾಮಗಳು. ಬಾಯಿಂದ ಒಟ್ಟು ಉಸಿರು ಇಲ್ಲವೇ ಇಲ್ಲ. ಇನ್ನು 3 ಪ್ರಾಣಾಯಾಮಗಳು ಶೀತರಿ ಸತ್ಕಾರಿ ಸದಂತ ಅಂತ, ಇವು ನಮಗೆ ತಂಪನ್ನುಂಟು ಮಾಡತಕ್ಕಂಥ ಪ್ರಾಣಾಯಾಮಗಳು. ಈ ತಂಪನ್ನುಂಟು ಮಾಡತಕ್ಕಂಥ ಪ್ರಾಣಾಯಾಮಗಳನ್ನು ನಾವು ಬಾಯಿಂದ ತಗೊಳ್ಳೋದು. ಶೀತಲಿ ಅಂದ್ರೆ ಈ ರೀತಿ ರೌಂಡ್ ಕಟ್ಟಬೇಕು, ಆಮೇಲೆ ಸತ್ಕಾರಿ ಅಂತಂತಂದ್ರೆ ನಾಲಿಗೆನ ರೌಂಡ್ ಒಳಗೆ ಕಟ್ಟಬೇಕು, ಆಮೇಲೆ ಸದಂತ ಅಂದ್ರೆ ಹೊಸಳೆ ತೆಗೆದು ಹಲ್ಲುಗಳಿಂದ ಇದನ್ನ ಜಗ್ಬೇಕು, ಅಲ್ಲಿ ನಿಧಾನವಾಗಿ ತೆಗೆದುಕೊಳ್ಬೇಕು. ಅದನ್ನ ತೆಗೆದುಕೊಳ್ಳೋದು ನಮ್ಗೆ ಏನಾಗ್ತದೆ, ತಂಪಿನ ಅನುಭವ ಆಗ್ತದೆ, ನಿಧಾನ ಉಸಿರನ್ನು ಹೊರಗೆ ಬಿಡುವಂಥದ್ದು. ಇವು ನಾವು 8 ಪ್ರಾಣಾಯಾಮಗಳನ್ನು ಅಳವಡಿಸ್ಕೊಂಡಿವಿ ಅಂತಂತಂದ್ರೆ ನಮ್ಮ ಜೀವನದಾಗ ನಾವು ಅಗದಿ ಉದ್ದಾರ ಹೋಗ್ತೀವಿ, ಮತ್ತು ನಾವು ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗಿ ಉಳಿತೀವಿ, ಮತ್ತು ಮನೆಯಾಗಿರ್ತಕ್ಕಂಥ ಫ್ಯಾಮಿಲಿಗಳು ಇರ್ತಾವೆ ಅವಕ್ಕೂ ಇವು ಸಾಕಷ್ಟು ವೇಗಗಳಾದ್ರೆ ಸರ್. ಇದಕ್ಕೆ ಏನಂತಂತಂದ್ರೆ ನಿಲ್ಕವೇ ಇಲ್ಲವೇ ಇಲ್ಲ, ಎಷ್ಟು ಹೇಳ್ತೀವಿ ಅಷ್ಟು ಕಡಿಮೆನೇ ಇದಕ್ಕೆ. ಇನ್ನು
1: ಈಗ ಯೋಗ ಅಂತ ಬಂದ ತಕ್ಷಣ ಬಹಳ ಮುಖ್ಯವಾದ ಒಂದು ಫೇಮಸ್ ಆದ ಒಂದು ಆಸನ, ಆಸನದ ಎಲ್ಲಾ ಪ್ಯಾಕೇಜ್ ಅಂತ ಹೇಳ್ತಾರೆ, ಸೂರ್ಯ ನಮಸ್ಕಾರ ಸರ್. ಅಂತ ಸಂದರ್ಭದಲ್ಲಿ ಅದು ಗುರು ಕಡೆಯಿಂದ ಕಲೀಲಾರದೆ ವಿಡಿಯೋನ ನೋಡಿ ಎಷ್ಟೋ ಜನ ಮಾಡ್ಲಿಕ್ಕೆ ಹೋಗಿ 108 ಮಾಡೋ ಒಂದು ಗುರಿಯಲ್ಲಿರ್ತಾರೆ. ತಾಳ್ಮೆ ಅನ್ನೋದು ಇತ್ತೀಚಿನ ದಿನದಲ್ಲಿ ಬಹಳ ಕಮ್ಮಿ ಆಗಿಬಿಟ್ಟಿದೆ. ಇವತ್ತು ಪ್ರಾರಂಭ ಮಾಡಿದ್ರೆ ಈ ವಾರದ ಕೊನೆ ಹಂತ ಮಟ್ಟ ನಮ್ಗೆ 108 ಮಾಡಬೇಕು ಅಂತ ಹೋಗಿ ಎಷ್ಟೋ ಜನರು ಬೆನ್ನು ನೋವು ತಗೊಂಡು ಬಹಳಷ್ಟು ಸಂದರ್ಭಗಳಲ್ಲಿ ಯೋಗಕ್ಕೆ ಒಂದು ಕೆಟ್ಟ ಹೆಸರು ತಗೊಂಡು ಬರ್ತಾರೆ, ಮಾಡಕ್ ಹೋಗ್ಬೇಡಪ್ಪ ನಾನು 108 ಮಾಡ್ಲಿಕ್ಕೆ ಹೋಗಿ. ಸೂರ್ಯ ನಮಸ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ?
0: ಸೂರ್ಯ ನಮಸ್ಕಾರ ಸ್ಥಳ ಅದ್ರ ಒಟ್ಟು 12 ಆಸನಗಳು ಬರ್ತದೆ ಸರ್ ಒಟ್ಟ ಆಕ್ಚುಲಿ. ಅದೇನೈತಪ್ಪ ಅಂತಂತಂದ್ರೆ ನೀವು ಹೇಳಿದಂಗೆ ಗುರುವಿನ ಮುಖನ ಕಲಿಬೇಕು ಅದು ಆಕ್ಚುಲಿ. ಯಾಕಂತಂದ್ರೆ ನಾವು ಮಾಡ್ಲಿಕ್ಕೆ ಹೋದೇವಿ, ಮತ್ತೆ ಇನ್ನೊಂದು ಅದನ್ನ ಅದ್ರಾಗ 12 ಮಂತ್ರಗಳು ಬರ್ತವೆ, ಸೂರ್ಯನಿಗೆ ಸಂಬಂಧಪಟ್ಟಂತ 12 ಮಂತ್ರಗಳು ಬರ್ತಾವೆ ಸರ್. ಆಮೇಲೆ ಪ್ರಾರಂಭದೊಳಗೆ ಹಿರಣ್ಯ ಗರ್ಭ ಅದೊಂದು ಪ್ರಾರ್ಥನೆ ಬರ್ತದೆ, ಆ ಪ್ರಾರ್ಥನೆ ಮುಗಿಸಿ 12 ಸೂರ್ಯನ ನಾಮಾವಳಿಗಳು, ಆ ನಾಮಾವಳಿಗಳು ಮುಗಿಸಿ ನಾವು ಆಕ್ಚುಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದೊಂದು ನಾಮಾವಳಿಗೆ ಒಂದೊಂದು ಸೂರ್ಯ ನಮಸ್ಕಾರ ಸೆಟ್ ಮಾಡ್ತೀವಿ. ಅಂದ್ರೆ 12 ಆಸನಗಳು ಒಂದು ಸೆಟ್. ಅದಕ್ಕೆ ಆಕ್ಚುಲಿ ಏನಪ್ಪ ಅಂತಂತಂದ್ರೆ ಸಾಕು, ಒಂದು ಲಾಸ್ಟ್ ಇದನ್ನ 12 ಮಾಡ್ತೀವಿ ಒಂದು ಸಾಕು. ಏನೋ ಒಬ್ಬೊಬ್ರು ನೀವು ಹೇಳಿದಂಗ 25 ಮಾಡಿದೆ, 30 ಮಾಡಿದೆ ಅಂತಂತಾರೆ, ಅವೆಲ್ಲನೂ ನಿರುಪಯುಕ್ತ. ಈ ಮತ್ತೆ ಕ್ರಮಬದ್ಧವಾಗಿ ಮಾಡಿಸ್ಕರ ಕ್ರಮ ಬಹಳ ಇಂಪಾರ್ಟೆಂಟ್. ಹೆಂಗಪ್ಪ ಅಂತಂತಂದ್ರೆ ಉಸಿರಿನೊಂದಿಗೆ ಆಸನಗಳನ್ನ ಅಲ್ಲಿ ಕೊನೆ ಹಂತದ ಕೆಲವೊಂದು ಸೆಕೆಂಡ್ಗಳನ್ನು ಅನುಸರಿಸಿಕೊಂಡು ಮಾಡ್ತಾನೆ ಹೋಗ್ಬೇಕು. ಈಗ ಕೆಲವೊಂದು ನಾವೊಂದು ಈಗ ಏನ್ ಮಾಡ್ತೀವಿ, ಊರ್ಧ್ವ ನಮನಾಸನ ಅಂತ ಮಾಡ್ತೀವಿ. ಅದ್ರೊಳಗೆ ಊರ್ಧ್ವ ನಮನಾಸನ ಮಾಡಿ ಪಾದಹಸ್ತ, ಊರ್ಧ್ವ ನಮನಾಸನ ಮಾಡಿದ್ರೆ ಉಸಿರು ತೆಗೆದುಕೊಂಡಿರ್ತೀವಿ, ಪಾದಹಸ್ತಾಸನಕ್ಕೆ ಬಿಡ್ತೀವಿ, ಏಕಪಾದ ಪ್ರಸರಣಾಸಕ್ಕೆ ತಗೊಂತೀವಿ, ದ್ವಿಪಾದ ಪ್ರಸರಣಾಸಕ್ ಮತ್ತೆ ಉಸಿರನ್ನು ಬಿಡ್ತೀವಿ. ಅಲ್ಲಿ ಶಶಂಕಾಸನ ವಿಶ್ರಾಂತಿ ತಗೊಳ್ಳೋದು ಒಂದು ಆಸನ ಬರ್ತದೆ. ಆ ವಿಶ್ರಾಂತಿ ಆಸನಗಳು ಸಹಜ ಉಸಿರಾಟ ಇರ್ಬೇಕಷ್ಟೇ. ಆ ಸಹಜ ಉಸಿರಾಟ ಇದ್ದ ಮೇಲೆ ಮುಂದೆ ನಾವು ಅಷ್ಟಾಂಗ ಆಸನ ಮಾಡುವಾಗ ಹೆಚ್ಚು 8 ಅಂಗಗಳು, ಮುಂದೆ 2 ಪಾದಗಳು, ಮೊಣಕಾಲು ಮಂಡೆಗಳು, ಎದೆ, 2 ಹಸ್ತಗಳು ಮತ್ತು ಗದ್ದವನ್ನು ಹಚ್ಚಿ ಮಾಡ್ಬೇಕು ಅಂತ ಇರುತ್ತದೆ. ಅದನ್ನ ಮಾಡುವಾಗ ಉಸಿರನ್ನು ಹೊರ ಹಾಕ್ತಾ ಮಾಡ್ಬೇಕು. ಹಿಂಗ್ ಅಂದ್ರೆ ಅಲ್ಲಿ ತಾವು ಕ್ರಮಬದ್ಧತೆ ಅವ್ರಿಗೂ ಎಡೆ ಇತ್ತಪ್ಪ ಅಂತಂದ್ರೆ ಯಾವುದೇ ಪ್ರಾಬ್ಲಮ್ ಆಗುದಿಲ್ಲ, ಅಷ್ಟು ನಮ್ಮ ಶರೀರಕ್ಕೆ ಒಳ್ಳೇದನ್ನ ಆಗ್ತದ ಅಂತ. ಇಲ್ಲ ಅಂತಂತಂದ್ರೆ ನಾವು ಅಲ್ಲಿ ಅದರಿಂದ ನೀವು ಹೇಳಿದಂಗ ಕೆಲವೊಂದು ಅನಾನುಕೂಲತೆ ವ್ಯವಸ್ಥೆಗಳನ್ನು ತೊಡ್ಕೊಂಡು ಅವು ಏನು ಎಲ್ಲಪ್ಪ ಕಿರಿಕಿರಿ ಅಂತಕ್ಕಂಥ ಬಿಡುವಂತ ವ್ಯವಸ್ಥೆ ಬಂದ್ಬಿಡ್ತದೆ. ಅದಕ್ಕೆ ದಯವಿಟ್ಟು ಉಸಿರಿನೊಂದಿಗೆ ನಿಧಾನವಾಗಿ ಅದನ್ನ 12 ಆಸನಗಳನ್ನು ಮಾಡಿಬಿಟ್ರೆ ಬಹಳ ಬೆಸ್ಟ್ ಸರ್. ಅದನ್ನ ಈಗ ನಾವು ಏನು ಕೆಲವೊಬ್ರು ಹೇಳ್ತಾರೆ, ನಮ್ಮ ಗುರುಗಳು ಹೇಳ್ತಿದ್ರು, ನೀವು ಆಸನಗಳನ್ನು ಕಲ್ಕೊಂಡ್ರೆ ಮಾಡ್ಕೊಂಡ್ರಿ, ಆಮೇಲೆ ಒಂದ್ ವೇಳೆ ನಿಮ್ಗೆ ಅಕಸ್ಮಾತ್ತಾಗಿ ಎಲ್ಲೋ ಕೆಲಸ ಇತ್ತು ಅಂತಂದ್ರೆ ನೀವು ಸೂರ್ಯ ನಮಸ್ಕಾರ ಮಾಡ್ರಿ, ಸೂರ್ಯ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡ್ರಿ ಅಂತ. 12 ಆಸನ ಮಾಡದಂಗೆ ಆಗ್ತದೆ. ಅವನ್ನೆಲ್ಲ ಮಾಡ್ಕೊಂಡು ಒಂದ್ ಕಡೆ ಒಂದ್ಸಲ ಬಲಗಾಲಿಂದ ಮಾಡಿರಿ, ಒಂದ್ಸಲ ಎಡಗಾಲಿಂದ, ಮತ್ತೆ ನೀವು ಮತ್ತೊಂದ್ಸಲ ಮಾಡ್ಬೋದು, ಮತ್ತೆ ಬಲಗಾಲಿಂದ ಮತ್ತೆ ಎಡಗಾಲಿಂದ ಈ ರೀತಿ ಕ್ರಮಬದ್ಧವಾಗಿ ಮಾಡಿ ಇನ್ನೊಂದೇನ್ ಹೇಳ್ತದ ಸರಿದು ಮುಂದೆ ಮಾಡುವ ಆಸನಗಳು ಇದ್ರೊಳಗೆ ಏನ್ ಬರ್ತದ ಸೂರ್ಯ ನಮಸ್ಕಾರದೊಳಗ ಅಂದ್ರ ಮುಂದೆ ಭಾಗವಂತ ವ್ಯವಸ್ಥೆನೂ ಬರ್ತದೆ ಹಿಂದೆ ಭಾಗವಂತ ವ್ಯವಸ್ಥೆನೂ ಬರ್ತದ. ಆಮೇಲೆ ಅದಕ್ಕೆ ನೇಮ್ ಏನ್ ಇರ್ತೈತೆ ಅಂದ್ರೆ ಇದು ಯೋಗಾಸನದೊಳಗ ಮುಂದೆ ಮಾಗುವ ಆಸನ ಮಾಡಿದ್ರೆ ಹಿಂದೆ ಭಾಗಿಸ್ಬೇಕು, ಬಲಕ್ಕೆ ಮಾಡಿದ ಆಸನ ಮಾಡಿದ್ರೆ ಎಡಕ್ಕೂ ಭಾಗಿಸ್ಬೇಕು ಮಾಡ್ಬೇಕು, ಸೂರ್ಯನ ಮುಂದ್ ಬಾಗಿದ ಉಸಿರನ್ನು ಹೊರ ಹಾಕ್ಬೇಕು, ಹಿಂದೆ ಬಾಗಿದ ಉಸಿರನ್ನ ಒಳಗೆ ತೆಗೆದುಕೊಳ್ಬೇಕು. ಹಿಂಗ ಅಲ್ಲಿನೂ ಕೂಡ ನಾವು 12 ಆಸನಗಳ ಮಾಡು ಸೂರ್ಯ ನಮಸ್ಕಾರದೊಳಗ ಯಾವ ಭಂಗಿಯೊಳಗೆ ಬರ್ತೀವಿ ಆ ಭಂಗಿಯೊಳಗೆ ಉಸಿರನ್ನು ತೆಗೆದುಕೊಳ್ಳುವ ಬಿಡುವ ಒಂದು ರೂಢಿಯನ್ನ ಮಾಡಬೇಕು ಅಂತ ಬರ್ತದೆ ಸರ್. ಆಕ್ಚುಲಿ ಸೂರ್ಯ ನಮಸ್ಕಾರ ಇದು ಮಾಡಿಬಿಟ್ರಿ ಅದಕ್ಕೆ ಅಗದಿ ಬಹಳ ಎಲ್ಲ ಅವಯವಗಳು ನಮ್ಗೆ ಎಲ್ಲ ಸ್ನಾಯುಗಳು ಇರಬಹುದು, ಎಲ್ಲ ಜಾಯಿಂಟ್ಗಳು ಇರಬಹುದು, ಮತ್ತು ಉಸಿರಿನ ನಿಯಂತ್ರಣ ಬರ್ತದೆ, ಸಾಕಷ್ಟು ಅನುಕೂಲ ಸರ್. ಅದರಿಂದ ಬೆನಿಫಿಟ್ ಚಲೋ ಅದು. ಸುಖ ಸಕ್ಕರೆ ಕಾಯಿಲೆ ಅಂತೂ ಹೋಗ್ಬಿಡ್ತದ, ಸಕ್ಕರೆ ಕಾಯಿಲೆಗೆ ಬಹಳ ಮತ್ತದ. ಇವು ಏನದಾವ ಸರ್, ಇವು ನಿಮ್ಗೆ ಹೇಳಿದಂತಂದ್ರೆ ಆಸನಗಳಲ್ಲಿ 4 ವಿಧಗಳ ಮಾಡ್ಕೊಂಡ್ಬಿಟ್ಟಿರ್ತೇವೆ ನಾವು. ನಮ್ಮ ಗುರುಗಳು ಹೇಳಿದಂಗೆ ಏನಪ್ಪಾ, ನಿಂತು ಮಾಡುವ ಆಸನಗಳು, ಕುಳಿತು ಮಾಡುವ ಆಸನಗಳು, ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು, ಬೆನ್ನ ಮೇಲೆ ಮಲಗಿ ಮಾಡುವ ಆಸನಗಳು ಮಾಡ್ತೀವಿ. ಇವು 4 ಆಸನಗಳನ್ನು ಮಾಡುವಾಗ ನಿಂತು ಮಾಡುವ ಆಸನಗಳು ಒಂದು ಇಫೆಕ್ಟ್ ಏನೇನಪ್ಪಾ ಅಂತಂದ್ರೆ ನಮಗೆ ಬೊಜ್ಜಿನ ಅಂಶವನ್ನು ಕಡಿಮೆ ಮಾಡ್ತವೆ. ಆಮೇಲೆ ಕುಳಿತು ಮಾಡುವ ಆಸನಗಳು ನಮಗೆ ಜಠರದ ಒಂದು ವ್ಯವಸ್ಥೆಯನ್ನು ಜಾಸ್ತಿ ಕೊಡೋದ್ರಿಂದ ಅಲ್ಲಿ ಪಚನಾಂಗ ಕ್ರಿಯೆ ಸರಿಯಾಗಿ ನಡೆದು ಅಲ್ಲಿ ತಕ್ಕಂಥ ಅವಯವಗಳು ಶುದ್ಧೀಕರಣ ಹೊಂತಾವ. ಆಮೇಲೆ ಯಾವ್ದು ಶುಗರ್ ಸಕ್ಕರೆ ಕಾಯಿಲೆ ಇಲ್ಲಿ ಹಾರ್ಟ್ ಬಿಪಿ ಎಲ್ಲ ಬರೋದಿಲ್ಲ. ಆಮೇಲೆ ಮುಂದೆ ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು ಬೆನ್ನು ನೋವು ಅಥವಾ ನಡ ನೋವುಗಳಿಗೆ ಸಂಬಂಧಪಟ್ಟಾಗ, ಹೊಟ್ಟೆ ಮೇಲೆ ಬೆನ್ನ ಮೇಲೆ ಮಲಗಿ ಮಾಡುವ ಆಸನಗಳು ಕೂಡ ಹಾಗೇನೆ. ಅವು ಕೆಲವೊಂದು ನಾವು ಹೇಳ್ತೀವಿ, ಏನ್ ಹೇಳ್ತೀವಪ್ಪ ಅಂತಂದ್ರೆ ಆಸನದೊಳಗ ರಾಜ ಯಾರು ಅಂತ ಪ್ರಶ್ನೆ ಮಾಡಿದಾಗ ಶೀರ್ಷಾಸನ ಅಂತ. ಶೀರ್ಷಾಸನ ಮಾಡ್ಬೇಕಾದ್ರೂ ಅದು ಕುಳಿತು ಮಾಡುವ ಆಸನದೊಳಗೆ ಬರ್ತಿರ್ತೈತಿ, ಅದನ್ನ ಕ್ರಮಬದ್ಧ ಮಾಡ್ಬೇಕು. ಮುಂದೆ ಆಸನಗಳ ರಾಣಿ ಯಾವುದು ಅಂತಂದ್ರೆ ಸರ್ವಾಂಗಾಸನ ಅಂತ ಬರ್ತದೆ. ಆ ಸರ್ವಾಂಗಾಸನವನ್ನು ಮಾಡುವ ಕ್ರಮಬದ್ಧತೆಯನ್ನು ಸರಿಯಾಗಿ ಕ್ರಮಬದ್ಧತೆಯಿಂದ ಮಾಡಬೇಕು. ಈಗ ಅದನ್ನ ಮಾಡ್ತಾರ ದಡಗ್ನ ಎದ್ದು ಬಿಡ್ತಾರೆ ಕೆಲವು ಸಲ ಅಲ್ಲ, ಅದು ಅದನ್ನ ಕುತ್ತಿಗೆ ನೆತ್ತಲಾರ್ದಂಗ ನಾವು ಹಳ್ಳಿ ತಿರುಗಾ ಮೂಲ ಸ್ಥಿತಿ ಬರ್ಬೇಕಂತ. ಅದು ನಾವು ಅಂಗಾತ್ ಮಲ್ಕೊಂಡಿರ್ತೀವಿ 30 degrees, ಒಂದು 4-5 ಎಣಿಕೆ ಇಡಬೇಕು, 60 degrees, ಮತ್ತೆ 4-5 ಎಣಿಕೆ ಅಲ್ಲೇ ಇಡಬೇಕು, 90 degrees ಹಿಡ್ಕೊಂಡಾದ್ಮೇಲೆ ಸ್ವಲ್ಪ ಕೈಗಳಾಸ ಮೇಲೆ ನೇರವಾಗಿ ನಿಂತ್ಕೊಂಡು ಅದನ್ನ ಸ್ವಲ್ಪ ಟೈಮ್ ತಗೋಬೇಕು. ಅವೆಲ್ಲ ತಗೊಂಡು ನಿಧಾನ ಇಳಿಯುವ ಸಹಿತ ಕುತ್ತಿಗೆ ನೆತ್ತುವಂಗಿಲ್ಲ, ಅಂದ್ರೆ ಮಾಡ್ತೀವಿ ಅಂತ ಕಾಟಾಚಾರ ಮಾಡುವಂಗಿಲ್ಲ. ಅದನ್ನ ನಿಯಮಬದ್ಧವಾಗಿ ಮಾಡೋದ್ರಿಂದ ಒಳ್ಳೆಯ ಇದು ಐತಿ.
1: ಭಾರತ ದೇಶ ಈಗ ಡಯಾಬಿಟೀಸ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಯೋಗದಲ್ಲಿ ನಮ್ಮನ್ನು ಓದಿದೆ, ಮಂಡೂಕಾಸನ ಅನ್ನೋ ಒಂದು ಆಸನದಿಂದ ಡಯಾಬಿಟೀಸ್ ಶುಗರ್ ಅನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಬಹುದು. ಅದರ ಬಗ್ಗೆ ಸ್ಟಡೀಸು ಆಗಿದೆ, ಎಷ್ಟೋ ಜನ ಯಾರಿಗೆ ಡಯಾಬಿಟೀಸ್ ಇದೆ ಮುಂಜಾನೆ ಖಾಲಿ ಹೊಟ್ಟಿ ಮಂಡೂಕಾಸನ ಅನ್ನ ಮಾಡಿದ್ರು, ಅದ ತದನಂತರ ಅವರ ಬ್ಲಡ್ ಶುಗರ್ ಟೆಸ್ಟ್ ಮಾಡಿದ್ರೆ ನಾರ್ಮಲ್ ಬಂದಿತ್ತು. ಇದ್ರ ಬಗ್ಗೆ ಏನ್ ಹೇಳಿ?
0: ಈ ಮಂಡೂಕಾಸನ ಬಹಳ ಮಹತ್ವದ ಇದು ಕೊಡುತ್ತೆ ಸರ್. ಈಗ ಏನಂತಂತಂದ್ರೆ ಈ ಮಂಡೂಕಾಸನ ಜೊತೆಗೆ ಕುಳಿತು ಮಾಡುವ ಆಸನಗಳು ಏನ್ ಬರ್ತಾವೆ, ಈಗ ಉದಾಹರಣೆಗೆ ವಕ್ರಾಸನ ಅಂತ ಬರ್ತದೆ, ಆಮೇಲೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಬರ್ತದೆ, ಆಮೇಲೆ ವಜ್ರಾಸನದಲ್ಲಿ ನೀವು ಹೇಳಿದ್ರಲ್ಲ ಅದೇ ಮಂಡುಕಾಸನ ಅಂತಾರೆ, ವಜ್ರಾಸನದಲ್ಲಿ ಯೋಗ ಮುದ್ರಣ ಅಂತ ಸರ್ದು. ಅದೇನಂತಂತಂದ್ರೆ ಕ್ರಮಬದ್ಧತೆ ಬಹಳ ಚಂದ ಸರ್. ಅದಕ್ಕೆ ಮಂಡುಕಾಸನ ಮಾಡುವಾಗ ಕ್ರಮಬದ್ಧತೆಯನ್ನು ಅನುಸರಿಸಬೇಕು, ಯಾಕಂದ್ರೆ ಇವೆಲ್ಲವುಗಳನ್ನು ಲಾಕ್ ಮಾಡಿದಾಗ ನಾವು ನಿಧಾನವಾಗಿ ಬಾಗಿದಾಗ ಅವು ಅದು ಹೊಂಕಳದ ಇದ್ರೊಳಗೆ ಹೋದಾಗ ಅಲ್ಲಿ ಒಂದು ಇದು ಇರ್ತದೆ ಸರ್, ನಮ್ಗೆ ಇದು ಸಪ್ಪಳ ಆಗ್ಬೇಕು ನಮ್ಗೆ.
1: ಹೌದು,
0: ಒಳಗೆ ಹೊಂಕಳು ಕೆಳಗೆ ಇರ್ತಕ್ಕಂಥದ್ದು ಅದು ಡೈಜೆಸ್ಟಿವ್ ಸಿಸ್ಟಮ್ನೊಳಗೆ ಅದು ಒಂಥರ ಇದು ಹಾಕಿತ್ತಂತಂದ್ರೆ ನಾವು ಕರೆಕ್ಟ್ ಮಾಡಿವಿ ಅಂತ ಅರ್ಥ. ಕರೆಕ್ಟ್ ಮಾಡಿದೀವಿ ಅಂತಂತಂದ್ರೆ ಸುಮಾರು ಒಂದು ಸ್ವಲ್ಪ ದಿನದಾಗ ಹೋಗ್ಬಿಡುತ್ತೆ. ನೀವು ಹೇಳಿದ ಭಾಳ ಗುದಿ ಸತ್ಯದ ಮಾತು, ಮಂಡುಕಾಸನ ಮಾಡೋದ್ರಿಂದ ಭಾಳ ಶಕ್ತಿಯುತವಾದ್ದು. ಮತ್ತು ಇನ್ನೊಂದೇನಪ್ಪಾ ಅಂದ್ರೆ ನಾ ಹೇಳಿದ್ನಲ್ಲ, ಓಕೆ ನಾವು ನೀವು ಮಾಡ್ಲಿಕ್ಕೆ 8 ಆಯ್ತು, 9 ಆಯ್ತು, ನಮಗೆ ಸಕ್ಕರೆ ಕಾಯಿಲೆ ಹೋಗಲಿಲ್ಲ ಮಾಡಲಿಲ್ಲ, ಪರ್ಮನೆಂಟ್ ಆಗಿ ಹೋಗ್ಬೇಕು ಅಂತಂತಂದ್ರೆ ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಅದು ಮತ್ತೆ ಇನ್ನೊಂದೇನು ಸರ್ ನಿಮ್ಗೊಂದು ಹೇಳ್ತೀನಿ ನಾನು, ಈಗ ನಮ್ಗೆ 71 ವಯಸ್ಸು ಐತೆ ಅಂದ್ರೂ ಸಹಿತ ನಾವೀಗ ಅವಾಗ ಸಾಮಾನ್ಯವಾಗಿ ಎಲ್ಲ ಆಸನಗಳು ಮಾಡೇ ಮಾಡ್ತೀನಿ. ಅವೆಲ್ಲ ಏನಿರ್ತದೆ ಅಂತಂದ್ರೆ ನಮ್ಮ ಕಲ್ಪನೆಗಳವೆಲ್ಲ, ಮತ್ತು ನಿಧಾನಗತಿಯೊಳಗೆ ಕ್ರಮಬದ್ಧವಾಗಿ ಮಾಡಿದ್ರೆ ಈ ಆಸನಗಳಿಂದ ಯಾವುದೇ ನಮಗೆ ನಾವು ತೊಂದರೆ ಅನುಭವಿಸಿದ್ರು ನಮಗೆ ಅದು ಒಳ್ಳೆಯ ಒಂದು ಅವಕಾಶವನ್ನು ಒಂದೇ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸ್ತೇವೆ.
1: ಸರ್, ಕ್ರಮದ ಬಗ್ಗೆ ಮಾತನಾಡುವಾಗ ಈಗ ಸೂರ್ಯ ನಮಸ್ಕಾರ ಯಾರು ಪ್ರಾರಂಭ ಮಾಡಿದ್ರೆ ಶೂಸ್ ಹಾಕೊಂಡು ಮ್ಯೂಸಿಕ್ ಹಾಕೊಂಡು ಮಾಡ್ತಿರ್ತಾರೆ, ಸ್ವಲ್ಪ ಅದ್ರ ಬಗ್ಗೆ?
0: ಇಲ್ಲ ಸರ್, ಅವನ್ನೆಲ್ಲ ಶೂಸ್ನ ಹಾಕೋಬಾರ್ದು. ಆಮೇಲೆ ನಾವು ಬಟ್ಟೆಗಳನ್ನ ಮೊದಲು ಲೂಸ್ ಆಗಿ ಹಾಕೊಂಡಂತ ವ್ಯವಸ್ಥೆ ಮಾಡಬೇಕು. ಆಮೇಲೆ ಇನ್ನೊಂದು ನಿಯಮ ಏನ್ ಹೇಳ್ತೈತೆ ಅಂತಂದ್ರೆ ಸೂರ್ಯ ನಮಸ್ಕಾರ ಮಾಡಬಹುದು ಅಥವಾ ಉಳಿದ ಆಸನಗಳನ್ನು ಮಾಡಬಹುದು, ಒಟ್ಟಿನಲ್ಲಿ ಬೆಡ್ ಇರ್ಬೇಕು, ಮೃದುವಾದ ಬೆಡ್ ಇವು ಅದಾವಲ್ಲ ಈಗ, ಆ ಮೃದುವಾದ ಬೆಡ್ ಇರಬೇಕು. ಯಾಕೆ ಹೇಳ್ತೀನಿ ಅಂದ್ರೆ ಅಲ್ಲಿ ಭೂಮಿ ಹಂಗ ಖಾಲಿ ಮೈದ್ರೊಳಗೆ ಮಾಡೋದ್ರ ಕ್ರಿಮಿಕೀಟಗಳನ್ನು ಅಸ್ವಸ್ಥಕತಿ. ಒಂದು ಎರಡನೇದ ಏನಪ್ಪಾ ಅಂತಂತಂದ್ರೆ ಕ್ರಮಬದ್ಧವಾಗಿ ಮಾಡೋದು ಬಹಳ ಅಂದ್ರೆ ಬಹಳ ಮಹತ್ವ ಸರ್. ಅದ್ರಾಗ ನಾವು ಕ್ರಮಬದ್ಧವಾಗಿ ಮಾಡಲಿಲ್ಲ ಅಂತಂತಂದ್ರೆ ಅಸ್ವಸ್ಥತೆಗೆ ಎಡೆಯಾಗಿ ಬಿಡ್ತೀವಿ. ಅವಾಗ ಹೇಳಿದ್ರಲ್ಲ ಅಸ್ವಸ್ಥತೆಗೆ ಎಡೆಯಾಗಿ ಬಿಡ್ತೀವಿ. ಈಗ ಅದನ್ನ ಏನ್ ಮಾಡ್ತೀವಿ ಅಂತಂತಂದ್ರೆ ಬೂಟ್ ಹಾಕೊಂಡು ಮಾಡೋದ್ರಿಂದ ಅದು ಇದು ಸಿಗೋದಿಲ್ಲ, ನಮ್ಗೆ ಗ್ರಿಪ್ ಸಿಗೋದಿಲ್ಲ. ಒಂದು ಆಮೇಲೆ ಅದನ್ನ ಹಾಕೋದು ಅಷ್ಟು ಹಾಕೊಳ್ಳೋದು ಅವಶ್ಯನೇ ಇಲ್ಲ, ಹಾಕೊಳ್ಳೇಬಾರ್ದು. ಅವ್ ಯಾರ್ಯಾರೋ ತಮ್ಮ ಇದಂತ ಶೋಕಿ ಹಾಕೊಂತಾರ, ಆಕ್ಚುಲಿ ಅವ್ನು ಬೂಟ್ ಗಿಟ್ ಹಾಕೊಳ್ಳೇಬಾರ್ದು, ಹಾಕೋಬಾರ್ದು. ಮತ್ತೆ ಉಳಿದ ಇವು ಸಹಿತ ಇರಬಾರ್ದು ಸರ್ ನಮ್ಮ ವಿಚಾರದೊಳಗೆ. ಇವು ಕೆಲವೊಂದು ನಾನು ನೋಡಿ ನೀವು ಎಲ್ಲೇ ಒಂದು ಕಡೆ ವಾಚ್ ಇತ್ತು ಕೈಯಾಗ ಹಂಗ ಮಾಡ್ತಿದ್ರು ಅವ್ನು, ಏನೋ ಏನೋ ನನಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ಕೊಳ್ಳ ಚೈನ್ ಇದ್ದ ಅವ್ನು ಹಂಗ ಮಾಡ್ತಿದ್ರು, ಅವೆಲ್ಲ ಇರಬಾರ್ದು ಸರ್. ಅವೆಲ್ಲ ಏನೊಂಥರ ಸೂಕಿಗ ಮಾಡ್ಕೊಂತ ಹೋಗ್ಬಿಟ್ರೆ ಅಲ್ವೇ ಅಲ್ಲ ಅದು. ಅವರು ಏನಿದ್ದಂತ ಒಂದು ಎರಡು ಮ್ಯಾಲೊಂದು ಕೆಳಗೊಂದು ತಮಗೆ ಹಾಕೊಂಡು ಲೂಸ್ ಇರ್ಬೇಕು ಅಷ್ಟೇ. ಡ್ರೆಸ್ಗಳು ಲೂಸ್ ಇತ್ತು ಅಂತಂದ್ರೆ ಆಟೋಮೆಟಿಕ್ ಅದು ಒಳ್ಳೇದಾಗ್ತದೆ ಅನ್ನೋದೆಲ್ಲ ಮಾಡ್ಬಾರ್ದು ಸರ್.
1: ಅದೇ ಕ್ರಮ ನಿಯಮ ತಾವು ಹೇಳಿದ್ರಲ್ಲ, ಈಗ ಅದು ಬಹಳ ಯಾರು ಪಾಲಿಸ್ತಾನೆ ಇಲ್ಲ. ನೀವೇ ಹೇಳಿದ್ರಿ, ನೀವೇ ನೋಡಿದ್ರಿ, ನಾವು ಆ ದೃಶ್ಯವನ್ನು ನೋಡಿದ್ರೆ
0: ಆ ದೃಶ್ಯ ನೋಡಿನಿ ಸರ್ ನಾನು.
1: ಬಹಳ ದುಃಖವಾಗುತ್ತೆ, ಯಾಕೆಂದ್ರೆ ಯೋಗ ಬಹಳ ಭಕ್ತಿಯಿಂದ ಮಾಡ್ಬೇಕು. ಇದೇ ಪ್ರಶ್ನೆ ನಿಮಗೆ, ಯೋಗ ಮಾಡುವಾಗ ಭಕ್ತಿ ಎಷ್ಟು ಮುಖ್ಯ, ತಮ್ಮ ಆಸನದ ಪ್ರತಿ ಎಷ್ಟು ಭಕ್ತಿ ಮುಖ್ಯ, ಅದ್ರ ಬಗ್ಗೆ ಸ್ವಲ್ಪ.
0: ಈಗೇನಾಗ್ತದ ಸರ್, ನಾವು ಈಗ ಅದನ್ನ ನಾವು ಅನ್ನೋದಕ್ಕಿಂತ ನಮ್ಗಿಂತ ಪೂರ್ವಜರು ಋಷಿ ಮುನಿಗಳು ಇರ್ಬೋದು, ಆಮೇಲೆ ಯೋಗ ಶಾಸ್ತ್ರಜ್ಞರು ಇರ್ಬೋದು, ಅವ್ರು ಅದಕ್ಕಾಗಿ ಪ್ರಾರ್ಥನೆ ಮಾಡ್ಯಾರ. ದೇವ್ರಿಗೆ ಹೆಂಗ್ ನೀವು ಪ್ರಾರ್ಥನೆ ಮಾಡ್ತೀರಾ ಆ ರೀತಿ ಪತಂಜಲಿ ಮಹರ್ಷಿಗಳಿಗೆ ಇರ್ಬೋದು, ಆಮೇಲೆ ನಾವು ಇದನ್ನ ಅರ್ಪಣೆ ಯೋಗಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಕೆಲವು ಪ್ರಾರ್ಥನೆಗಳನ್ನು ಮಾಡಿಯೇ ಮಾಡಿರ್ತಿದ್ದಾರೆ. ಆಮೇಲೆ ಅದರಿಂದ ಇನ್ನೊಂದೇನಪ್ಪ ಅಂತಂತಂದ್ರೆ, ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ, ಎಷ್ಟು ಮನಸ್ಸನ್ನು ಕೇಂದ್ರೀಕರಿಸ್ತಾ ಮಾಡ್ತೀವಿ, ಎಷ್ಟು ನಿಧಾನವಾಗಿ ಮಾಡ್ತೀವಿ, ಅದು ನಮಗೆ ಒಳ್ಳೇದು ಕೊಡುತ್ತೆ. ಇಲ್ಲ ಅಂತಂತ ಅದು ನಿರುಪಯುಕ್ತ, ಆಮೇಲೆ ಅದರಿಂದ ಅವರೆಂದು ಉದ್ಧಾರ ಆಗುವುದೇ ಇಲ್ಲ. ಹೌದು ಹೌದು ಸರ್, ಭಕ್ತಿ ಬೇಕದು, ಭಕ್ತಿ ಇಲ್ಲದನ್ನು ಇಲ್ಲವೇ ಇಲ್ಲ. ನಾವೆಲ್ಲ ಈಗ ಅದನ್ನ ಹೇಳ್ತಾರ, ಯೋಗಾಸನ ಮುಗಿದ್ಮೇಲೆ ಶವಾಸನ ಮಾಡಲೇಬೇಕು ಅಂತ, ಆಮೇಲೆ ಪ್ರಾಣಾಯಾಮ ಮುಗಿದ್ಮೇಲೆ ಶವಾಸನ ಮಾಡಲೇಬೇಕು, ಶವಾಸನ ಮುಗಿದಾದ್ಮೇಲೆ ನಮ್ಮ ಮತ್ತೆ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡೇನೆ ಮುಂದೆ ಹೇಳ್ತೀವಿ, ಸರ್ವೇ ಭವಂತು ಸುಖಿನ ಸರ್ವ ಸಂತ ನಿರಾಮ ಹೇಳಿ, ಮತ್ತೊಂದಿಷ್ಟು ದೇವರುಗಳನ್ನು ನೆನೆಸಿ ಇದು ಮಾಡಿ, ಅರೆ ಓಂ ತತ್ಸತ್, ಓಂ ಶ್ರೀ ಗುರುಭ್ಯೋ ನಮಃ ಅಂತೇಳಿ, ಹಿಂಗೆ ಅದನ್ನು ಸ್ವಲ್ಪ ಅನುಸರಿಸಿಕೊಂಡು ನಾವು ಭಕ್ತಿಯಿಂದ ಮಾಡಿದೀವಿ ಅಂತಂದ್ರೆ, ಮತ್ತೆ ಭೂಮಿಗೆ ನಮನಗಳು ಸಲ್ಲಿಸ್ತೀವಿ ಸರ್. ಯಾವ ರೀತಿ ಸಲ್ಲಿಸಬೇಕು ಅಂತಂದ್ರೆ, ಇಲ್ಲಿವರೆಗೆ ಆಸನ ಮಾಡಲು ಅನುವು ಮಾಡಿಕೊಟ್ಟು ಭೂಮಿ ತಾಯಿಗೆ, ಪತಂಜಲಿ ಮಹರ್ಷಿಗಳಿಗೆ, ಗುರುಗಳಿಗೆ, ಗುರುಮಾತರಿಗೆ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ನಾನು ನನ್ನ ಇದಕ್ಕೆ ಮುಕ್ತಾಯ ಹೇಳ್ತೀನಿ ಅಂತ ಅಂದ್ರೆ, ಅಲ್ಲಿ ತನಕ ನಾವು ಭಕ್ತಿ ಬೇಕು ಅಂತ. ಭಕ್ತಿ ಇಲ್ಲ ಅಂತಂದ್ರೆ ಅಲ್ವೇ ಅಲ್ಲ, ಅದನ್ನ ಮಾಡಲೇಬಾರದು. ನಾನು ಕೇಳಿದೆ ಅದು ಆಟೋಮೆಟಿಕ್ ಅದ್ರ ಅಳವಡಿಸ್ಕೋಬೇಕಂತ ಭಕ್ತಿ ಬೇಕು, ಭಕ್ತಿ ಮಾಡಿ.
1: ಅದಕ್ಕೆ ಈ ಪ್ರಶ್ನೆ ಕೇಳಿದೆ, ಏಕೆಂದ್ರೆ ಎಲ್ಲರೂ ಇದನ್ನ ಬರೇ ಒಂದು ವ್ಯಾಯಾಮ ಅಂತ ನೋಡಿ.
0: ಅಲ್ಲ ಸರ್, ಅಲ್ಲ ಸರ್, ಅದು ಬಹಳ ಶಕ್ತಿ ಐತೆ ಅದರೊಳಗೆ. ನಾವು ಬರೇ ಒಂದಿನ ಎರಡು ದಿನ ಮೂರು ದಿನ ಮೋಜಿಗೆ ಮಾಡುವಂತದ್ದು ಅಲ್ಲ, ಅದನ್ನ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ನಾವು ಭಕ್ತಿಯಿಂದ ನಾವು ಅದನ್ನ ಇದು ಮಾಡ್ಬೇಕು, ಅದನ್ನ ಅನುಸರಿಸ್ಬೇಕು.
1: ಸರ್, ಇಷ್ಟೆಲ್ಲ ಮಾಹಿತಿ ತಾವು ಕೊಟ್ರಿ, ಒಂದೇ ಒಂದು ಆಸನದ ಬಗ್ಗೆ ಕೇಳಿ ಮುಗಿಸ್ತೇನೆ. ಏಕೆಂದ್ರೆ ಇದು ಬಹಳ ಮುಖ್ಯವಾದ ಆಸನ, ಎಲ್ಲರೂ ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ, ಅದೇ ಶವಾಸನ. ಶವಾಸನ ಆಮೇಲೆ ಮಲಗುವುದು, ವ್ಯತ್ಯಾಸವನ್ನ ತಿಳಿಸಿ.
0: ಶವಾಸನ ಅಂದ್ರೆ ಸರ್, ಆಕ್ಚುಲಿ ಶವ ಅಂದ್ರೆ ನಾವು ಅದು ಯಾವ್ದನ್ನು ಇದು ಇರ್ಲಾರ್ದಂಗ ಹೋಗ್ಬಿಟ್ಟಿರ್ತತಿ. ಆ ಟೈಪ್ ನಾವು ಮಲ್ಕೊಂಡಾಗ ಹಂಗಾತ ಮಲ್ಕೋಬೇಕಾಗ್ತದ. ನಾ ಅಂದಾಜು ಕಾಲಿನ ಹಿಂಬಳಿಂದ ಹಿಂಬಡಕ್ಕೆ ಸುಮಾರು ಒಂದು 1.5 ಫೀಟ್ ಅಂತರ ಇರಬೇಕು. ಕೈಗಳು ಕೂಡ ಸೊಂಟದಿಂದ ಒಂದು 1/2 ಫೀಟ್ ಅಂತರ ಇರಬೇಕು. ಆಮೇಲೆ ಅಂಗೈಗಳು ಆಕಾಶವನ್ನು ನೋಡ್ತಾ ಇರಬೇಕು. ಆಮೇಲೆ ಇನ್ನೊಂದೇನಂತಂದ್ರ, ಅಲ್ಲಿ ಅದಕ್ಕೊಂದು ಕ್ರಮ ಐತೆ ಸರ್. ಶವಾಸನ ಮಲ್ಕೋಬೇಕಾದ್ರೆ ಶವಾಸನ ಮಲ್ಕೊಂಡಿಂದ ನಮ್ಮದೇ ಆದಂತ ಇನ್ನೊಂದು ನಿಮ್ಗೆ ಅದನ್ನ ಹೇಳ್ಬೇಕಂತಂದ್ರ, ಈ ಧ್ಯಾನದ ಪ್ರಾರಂಭಿಕ ಹಂತನೂ ಹೌದು. ಶವಾಸನದೊಳಗೆ ನಾವು ಆ ರೀತಿ ಕ್ರಮಬದ್ಧವಾಗಿ ಹೇಳ್ತಾ ಹೋಗ್ಬಿಟ್ಟೆವು ಅಂತಂದ್ರ, ಅದನ್ನ ಹೇಳ್ಬಿಡ್ಲೇನು ಸರ್ ಸ್ವಲ್ಪ
1: ಖಂಡಿತ.
0: ಈಗ ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ, ಪ್ರಾರಂಭದಾಗ ಶವಾಸನ ಮಲ್ಕೊಂಡು ಕೂಡಲೇನ ನಮ್ಮಷ್ಟು ನಾವು ಮಲ್ಕೊಂಡಿರ್ತಾವ್ ಅಂತ ತಿಳ್ಕೊಡ್ರಿ, ಅಥವಾ ಗುರು ಅದ ಅಂತ ಗುರುವರ ಇರ್ತಾರ ಇರ್ಲಿ. ಒಟ್ಟಿನ ಮೇಲೆ ಈಗ ನಾವು ಗುರುಗಳು ನಮ್ಗೆ ಹೇಳಿ ಹೋಗ್ಬಿಟ್ರು, ನಾವು ಶವಾಸನ ಆಸನಗಳನ್ನ ಮಾಡಿ ಅಥವಾ ಪ್ರಾಣಾಯಾಮಗಳನ್ನೇ ಶವಾಸನ ಬಂದಿವಿ. ಅಲ್ಲಿ ಬಂದ ತಕ್ಷಣ ನಾವು ಮೊದಲೇ ಪ್ರಾರಂಭದಾಗ ಏನ್ ಮಾಡ್ಬೇಕು ಅಂತಂದ್ರೆ, ದೀರ್ಘವಾಗಿ 4-5 ಸಲ ಉಸಿರಾಡಿಸಬೇಕು, ನಿಧಾನ ದೀರ್ಘವಾಗಿ ಉಸಿರಾಡಿಸಬೇಕು. ತದನಂತರ ನಮ್ಮ ಕಾಲುಗಳನ್ನ ಮತ್ತೆ ಸ್ವಿಮ್ ಅಲ್ಲೇ ಸ್ವಲ್ಪ ಮೂವ್ಮೆಂಟ್ ಮಾಡಿ ಅಲ್ಲೇ ಬಿಡಬೇಕು. ಕೈಗಳನ್ನು ಮೂವ್ಮೆಂಟ್ ಮಾಡಿ ಅಲ್ಲೇ ಬಿಡಬೇಕು. ಕುತ್ತಿಗೆ ಮೂವ್ಮೆಂಟ್ ಮಾಡಿ ಅಲ್ಲೇ ಬಿಡಬೇಕು. ಅಲ್ಲಿ ಮೂವ್ಮೆಂಟ್ ಆದ್ಮೇಲೆ ಮುಂದೆ ನಾವು ಪಾದದಿಂದ ಹಿಡ್ಕೊಂಡು ಹಂತ ಹಂತವಾಗಿ, ಉದಾಹರಣೆಗೆ ಬಲಗಾಲಿಂದ ಒಂದು ಹೇಳ್ತೀವಿ ನಾವು, ಏನಪ್ಪಾ ಅಂತಂದ್ರೆ ಬಲಗಾಲಿನ ಹೆಬ್ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಐದನೇ ಬೆರಳು, ಎಲ್ಲ ಬೆರಳುಗಳಿಗೆ ವಿಶ್ರಾಂತಿ ಅಂತ ಹೇಳ್ತೀವಿ. ಆಮೇಲೆ ಆ ಅಂಗಾಲಿಗೆ ವಿಶ್ರಾಂತಿ, ಮೇಲಿನ ಪಾದಕ್ಕೆ ವಿಶ್ರಾಂತಿ, ಹಿಮ್ಮಡಕ್ಕೆ. ಅದು ನಮ್ಮ ಮನಸ್ಸನ್ನು ಅಲ್ಲಿಗೆ ಕೇಂದ್ರೀಕರಿಸ್ತಾ ಹೇಳ್ತಾ ಅಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಾ ಹೋಗ್ಬಿಟ್ಟಿವಿ. ನಾವು ಎಲ್ಲಿ ಹೇಳಕತ್ತೀವಿ ಅಲ್ಲಿ ನಮ್ಮ ಮನಸ್ಸು ಇರಬೇಕು ಅಂತ, ಅದನ್ನ ನಮ್ಮ ಹೇಳ್ಕೊಂತ ಮತ್ತೆ ಮೀನು ಗಂಡಕ್ಕೆ ವಿಶ್ರಾಂತಿ, ಆಮೇಲೆ ಮೊಣಕಾಲು ಮೊಣಕಾಲು ಚಿಪ್ಪಿಗೆ ವಿಶ್ರಾಂತಿ, ತೊಡೆಗೆ ವಿಶ್ರಾಂತಿ, ಸೊಂಟಕ್ಕೆ ವಿಶ್ರಾಂತಿ, ಈ ರೀತಿ ವಿಶ್ರಾಂತಿ ಹೇಳ್ಕೊಂತ ಅದು ಆದ್ಮೇಲೆ ಈ ಕಾಲಿಗೆ ಹೇಳ್ತೀವಿ. ಆಮೇಲೆ ಕೈಗಳು ಅದೇ ರೀತಿ

0: ಮಾಡ್ತಾ ಮಾಡ್ತಾ ಬಂದು ಅವತ್ತು ಅಲ್ಲಿ ಕೂಡ್ಕೊಂಡು ಅದು ಮಾಡ್ಯಾರ ಅಂತಂದ್ರೆ ನಮ್ಮಲ್ಲಿ ಏನಿಲ್ಲರಿ ಅವ್ರು ಆಚರಣೆ ಮಾಡೋದ್ರೆ ಬರೋದಿಲ್ಲ. ಅಂದ್ರೆ ನಮಗೂ ಮತ್ತು ವಿದೇಶದವ್ರಿಗೂ ಎಷ್ಟು ವ್ಯತ್ಯಾಸ ಐತೆ ಅಂತ ಅಂದ್ರೆ ಆಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ಇದು ಇನ್ನಷ್ಟು ನಮ್ಮಲ್ಲಿ ಒಳ್ಳೆಯ ಒಂದು ಇದು ಇನ್ನೊಂದು ವಿದೇಶದೊಳಗೆ ಮಾಡ್ಯಾರ ಸರ್. ಏನ್ ಮಾಡಿ ಕೆಲವೊಂದು ವಿದೇಶದೊಳಗೆ ಏನಪ್ಪಾ ಅಂದ್ರೆ ನಮ್ಮ ಗುರುಗಳು ಹೇಳಿದ ವಿಷಯ, ಸರ್ಕಾರದ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ಅವು ಯೋಗದಲ್ಲಿ ದಿನ ಹೋಗ್ತಾನೋ ಇಲ್ಲೋ. ಈ ವಿದೇಶದೊಳಗೆ ಸರ ಆಸ್ಪತ್ರೆಗಳು ಕಡಿಮೆ ಆಗ್ಲಿಕ್ಕತ್ತೇವ, ನಮ್ಮಲ್ಲಿ ಆಸ್ಪತ್ರೆಗಳು ಹೆಚ್ಚಿಗೆ ಹುಟ್ಟಲಿಕ್ಕತ್ತೇವ. ಅದಕ್ಕೆ ದಯವಿಟ್ಟು ಇದನ್ನ ಏನ್ ಮಾಡ್ಬೇಕಂತಂದ್ರ ಆದಷ್ಟು ಶಾಲಾ ಕಾಲೇಜುಗಳು ಇರಬಹುದು ಅಥವಾ ಯಾವ್ದಾದ್ರು ಒಂದು ಕೆಲವೊಂದು ಸಂಘಗಳು ಸಂಸ್ಥೆಗಳು ಇರ್ತಾವ, ಅವೆಲ್ಲವುಗಳು ಬೇರೆ ಬೇರೆ ರೀತಿಯೊಳಗೆ ತಮ್ಮದೇ ಆದಂತ ಒಂದು ಹಾದಿಯೊಳಗೆ ಮನೆ ಮನೆಗೂ ಮುಟ್ಟುವಂತ ಒಂದು ವ್ಯವಸ್ಥೆ ಮಾಡಿ ಎಲ್ಲರೂ ಕೂಡಿ ಮಾಡಿನೂ ಇದು ಮಾಡಿದ್ರಂತಂದ್ರ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಅಥವಾ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಹೆಚ್ಚಿನ ಉತ್ಪಾದನೆ ಆತಪ್ಪ ಅಂತಂದ್ರ ಒಳ್ಳೆಯ ಆಯುಷ್ಯ ವೃದ್ಧಿ ಆಗ್ತೈತೆ ಅಂತ. ಇಲ್ಲ ಅಂತಂತಂದ್ರೆ ಸರ್ ಆಯುಷ್ಯ ಬಹಳ ಕಡಿಮೆ ಆಗ್ತದೆ. ಮನ್ನೊಬ್ಬರು ಯಾರೋ ಇದು ಹೇಳಿ ಕೊಟ್ಟಿದ್ರು 48 ವರ್ಷಕ್ಕೆ ಬಂದದಂತ ಸರ್. ಈಗ ನಮ್ಮ ಸರಾಸರಿ ಆಕ್ಚುಲಿ ನಮ್ಮ ಹಿರಿಯರು 100 ವರ್ಷ ಮೇಲೆ ಬದುಕ್ತಿದ್ರು, ಇವಾಗ ಒಬ್ಬರು 70-80 ವರ್ಷ ಬದುಕ್ತಾರ, 20-25 ವರ್ಷಕ್ಕೆ ನಾಶ ಆಗಿಬಿಡ್ತಾರ. ಅದು ಇವೇನಾಗಿಬಿಟ್ಟಾವ ಅಂದ್ರೆ ಸರ್ ತಿಂತಕ್ಕಂಥ ಆಹಾರನು ಹಂಗೆ, ಆಮೇಲೆ ಪರಿಸರ ಕೆಡಿಸ್ಕೊಂಡ್ಬಿಟ್ರ. ಇವರು ಏನ್ ಮಾಡ್ತಾರೆ ಸರ್, ಮನುಷ್ಯ ಒಳ್ಳೆ ಪರಿಸರದ ಹೋಗ್ಬಿಡ್ತು ಅಂತಂದ್ರೆ ಒಳ್ಳೇದನ್ನ ಬೆಳ್ಕೊಂತ ಹೋಗ್ಬಿಡ್ತದೆ, ಕೆಟ್ಟ ಪರಿಸರ ಕೂಡ ಮಕ್ಕಳು ಬೆಳೆದ್ ಬಿಡ್ತಾವ, ನಾಶ ಆಗಿಬಿಡ್ತಾವ. ಯಾವ್ದೋ ಡ್ರಿಂಕ್ಸ್ ಮಾಡೋ ಇನ್ನೊಂದು ಎಲ್ಲ ತಂಬಾಕ್ ಹಾಕೊಂಡು ವಿವಿಧ ರೀತಿಯೊಳಗೆ ಹಲವಾರು ಚಟಗಳು ಅಂಟುಕೊಳ್ಳಾರ್ದ ಮಾಡ್ಬೇಕಂತಂದ್ರೆ ಆ ಪರಿಸರದಲ್ಲಿ ಹೋಗ್ಬಿಟ್ರಿ, ಯೋಗ ಪರಿಸರದಲ್ಲಿ ಹೋಗ್ಬಿಟ್ಟು ಬಿಟ್ಬಿಡ್ತಾರೆ ಸರ್. ಅದು ಆಟೋಮೆಟಿಕ್ ಏನು ಇದನ್ನ ಮಾಡೋದಿಲ್ಲ. ಇಲ್ಲ ಅಂತಂದ್ರೆ ಇವೆಲ್ಲ ಇದನ್ನ ಮಾಡಿಕೊಂಡು ಆಯುಷ್ಯ ನಾಶ ಮಾಡ್ಕೊಳ್ಳೋಗ್ತಾರ. ದಯವಿಟ್ಟು ನನ್ನ ಆಶೆ ಏನಪ್ಪ ಅಂತಂತಂದ್ರೆ ನನಗಾದ ಅನುಭವದ ಮೇಲೆ, ವೈಯಕ್ತಿಕ ಅನುಭವದ ಮೇಲೆ ಇನ್ನಷ್ಟು ಹೆಚ್ಚಿನ ಪ್ರಮಾಣದೊಳಗೆ ಪ್ರತಿಯೊಬ್ಬರ ಮನೆ ಮನೆಗೂ ಮುಟ್ಟುವಂತ ಒಂದು ವ್ಯವಸ್ಥೆ ಮಾಡಿದ್ರೆ, ಶಾಲಾ ಕಾಲೇಜಿನೊಳಗೆ ಮಾಡಿದ್ರಪ್ಪ ಅಂತಂತಂದ್ರೆ ಇದೊಂದು ನನ್ನ ಮನಸ್ಸಿಗೆ ಶಾಂತಿ, ನಮ್ಮ ದೇಶಕ್ಕೊಂದು ಒಳ್ಳೆಯ ಅನುಕೂಲ ಆಕತಿ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆ ನಮಸ್ಕಾರ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೂ ಮತ್ತೊಮ್ಮೆ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ಯೋಗ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಶ್ರೀ ರಾಮಣ್ಣ ಹುಂಡೇಕರ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.